107.8 FM. Radio Saran. Ega app nalu kuda labhya.

0: You're listening to Radio Sarang, 107.8 FM.
1: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್, 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ.
3: ಕೊಡೋದಕ್ಕೆ ಎಷ್ಟು ಸುಲಭ ಇದೆ ಅಂತ ಹೇಳ್ತೀನಿ. ದಿಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಐ ರೋಟ್ ಅಬೌಟ್ ಅಂಡ್ ಇಸ್ ಬಿಕಮ್ ವೆರಿ ಪಾಪ್ಯುಲರ್. ಐ ವಾಸ್ ಇನ್ ಸೌತ್ ಆಫ್ರಿಕಾ, ಜೋಹಾನ್ಸ್ಬರ್ಗಲ್ಲಿ. ಸೌತ್ ಆಫ್ರಿಕಾದಲ್ಲಿ ಬಿರುಗಾಳಿ ಭಾಳ ಬರ್ತದೆ, ಸಡನ್ನಾಗಿ ಯು ಗೆಟ್ ಟೊರ್ನೆಡೋಸ್, ವೆರಿ ಪಿಕ್ಯುಲಿಯರ್. ಐ ವಾಸ್ ಟು ಗೋ ಟು ಎ ಪ್ಲೇಸ್ ಕಾಲ್ಡ್ ಜಾರ್ಜ್. ಜಾರ್ಜ್ ಅನ್ನೋ ಜಾಗಕ್ಕೆ ಹೋಗಬೇಕು. ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಅನೌನ್ಸ್ಮೆಂಟ್ ಬಂತು, ಟೊರ್ನೆಡೋ ಬರ್ಬೋದು, ಹ್ಯೂಜ್ ವಿಂಡ್ ಬರ್ತದೆ, ಹುಷಾರಾಗಿರಿ ಅಂತ ಎಲ್ಲ ಬಂತು. ನಾ ಏರ್ಪೋರ್ಟ್ ಮುಟ್ಟಿದೆ, ಮಳೆ ಶುರು ಆಯಿತು, ಸಮಥಿಂಗ್ ಸ್ಪೆಕ್ಟ್ಯಾಕ್ಯುಲರ್. ಅಲ್ಲಿ ಮಳೆ ನೋಡಬೇಕು. ಆ ಮಳೆ ಬಂದರೆ 10 feet ಏನೂ ಕಾಣಿಸಲ್ಲ ರೀ, ಆ ಕಡೆ ಏನೂ ಕಾಣಿಸಲ್ಲ. ಅದು ಏನು ಬಕೆಟ್ ಏನು ಸುರಿದಂಗಿರುತ್ತೆ. ಇಂಗ್ಲೀಷಲ್ಲಿ ಪ್ರಾವರ್ಬ್ ಇದೆಯಲ್ಲ, ರೈನಿಂಗ್ ಲೈಕ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್ ಅಂತ. ಐ ಓನ್ಲಿ ಡಿಡ್ ನಾಟ್ ಸೀ ದೆಮ್, ಬಟ್ ಇಟ್ ವಾಸ್ ರೈನಿಂಗ್ ದ್ಯಾಟ್ ಮಚ್. ಮಳೆ ಅಂತೂ ಲೈಟ್ ಹೋಗ್ಬಿಡ್ತು, ಕರೆಂಟ್ ಇಲ್ಲ, ಬಿರುಗಾಳಿ ಬಿಟ್ಟೆಲ್ಲ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಬಿದ್ದೋಯ್ತು. ಏರ್ಪೋರ್ಟ್ ಕೇಪ್ ಟು ಸ್ಟ್ಯಾಂಡ್ ಸ್ಟಿಲ್, ಮುಂದೇನು ಮಾಡೋಂಗಿಲ್ಲ. ನಮ್ಮದು ಏರ್ಪೋರ್ಟ್ ಅಂದರೆ ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಆದಂಗೆ ಆಗ್ಬಿಡ್ತು. 2,000 ಜನ, ಕ್ಯಾಂಟೀನ್ ಇಲ್ಲ, ಏನೂ ಇಲ್ಲ, ನೀರಿಲ್ಲ, ಕುಡಿಯೋಕೆ ತಿನ್ನೋದಕ್ಕೇನಿಲ್ಲ, ಅಲ್ಲೇ ಮಲ್ಕೋಬೇಕು, ರೋಡ್ ಗ್ರೌಂಡ್ ಮೇಲೆ ಕೂತ್ಕೋಬೇಕು. ಹೋಲ್ ಡೇ ಹಾಗೆ 24 hours ಇದ್ವಿ. ಆಮೇಲೆ ಸ್ವಲ್ಪ ಟಾರ್ನೆಡೋ ಕಮ್ಮಿ ಆಯಿತು, ಕರೆಂಟ್ ಬರಲಿಲ್ಲ, ಕಂಪ್ಯೂಟರ್ ವರ್ಕ್ ಆಗಲ್ಲ. ಅವ್ರು ಹಾಗೇನೆ ಕೈಯಿಂದ ಬರೆದು ಕೊಡೋಕೆ ಶುರು ಮಾಡಿದರು. ಪ್ಲೇನ್ ಸರ್ವಿಸ್ ಶುರು ಆಯಿತು, ಅನೌನ್ಸ್ ಮಾಡಿದರು, ಪೀಪಲ್ ಟು ಗೋ ಟು ಜಾರ್ಜ್, ಫಾಲ್ ಇನ್ ಲೈನ್ ಅಂದರು. ನಾವೆಲ್ಲ ಲೈನಲ್ಲಿ ನಿಂತ್ಕೊಂಡ್ವಿ, ಬೋರ್ಡಿಂಗ್ ಪಾಸ್ ಇಟ್ಕೊಂಡ್ರು. ಪಾಪ ಹುಡುಗಿ ಒಬ್ಬಳು ಕೈಯಿಂದ ಬರೆದು ಕೊಡ್ಬೇಕು, ಕಂಪ್ಯೂಟರ್ ಕೆಲಸ ಮಾಡ್ತಾ ಇಲ್ಲ, ಬರೆದು ಕೊಡ್ಬೇಕು ಬೋರ್ಡಿಂಗ್ ಪಾಸ್. ಇಟ್ ಟೇಕ್ಸ್ ಲಿಟ್ಲ್ ಮೋರ್ ಟೈಮ್. ನಾನು ಮುಂದೆ ಒಬ್ಬ ಮನುಷ್ಯ ಇದ್ದ, 6'3" ದೈತ್ಯ. ಅವನು ನೀರು ಸಿಕ್ಕಿಲ್ಲ ಕುಡಿಯೋದಕ್ಕೆ, ಇನ್ನೇನೋ ಕುಡಿದು ಬಿಟ್ಟಿದ್ದಾನೆ. ನೀರಿಲ್ಲ ಅಂತ ಏನು ಮಾಡಪ್ಪ, ಅವನು ಏನು ಸಿಕ್ಕಿದ್ರೆ ಕುಡಿದಿದ್ದಾನೆ. ಆ ಅಮೂಲಲ್ಲೇ ಇದ್ದಾನೆ, ಜೋಲಿ ಹೊಡಿತಿದ್ದಾನೆ, ಕಣ್ಣು ಕೆಂಪಾಗಿದೆ. ಆಕೆಗೆ ಬೈತಾನೆ ಹುಡುಗಿಗೆ, ಏಯ್ ಬ್ಲ್ಯಾಕಿ, ಡೂ ಫಾಸ್ಟರ್, ವಾಟ್ ಆರ್ ಯು ಈಡಿಯಟ್ ಅಂತೆಲ್ಲ ಬೈತಾನೆ. ಆ ಹುಡುಗಿ ಪಾಪ ಕಣ್ಣಲ್ಲಿ ನೀರು ಬಂತು, ಯಾಕೆ ಬೈತೀರಿ ಸರ್, ವೈ ಆರ್ ಯು ಶೌಟಿಂಗ್ ಎಟ್ ಮೀ, ಐ ಆಮ್ ಡೂಯಿಂಗ್ ಮೈ ವರ್ಕ್ ಸರ್, ಪ್ಲೀಸ್ ಸರ್ ಹ್ಯಾವ್ ಪೇಷನ್ಸ್ ಸರ್ ಅಂತ ಕೇಳ್ಕೊತ ಹುಡುಗಿ. ಅದು ಯು ಈಡಿಯಟ್, ಯು ಶುಡ್ ಬಿ ಸ್ಯಾಕ್ರಿ ಫ್ರಮ್ ದಿ ಜಾಬ್ ಅಂತ 5 minutes. ನಾವೆಲ್ಲರೂ ಹೋಗಿ ಅವನು ಸಮಾಧಾನ, ಯಾಕೆ ಬೈತೀವೋ ಮಾರಾಯ, ಪಾಪ ಮಾಡ್ತಿದ್ದಾಳ ಯಾಕೆ ಕೆಲಸ, ಬಿಟ್ಬಿಡು ಅಂತ. ನಮಗೆ ಬೈಯೋಕೆ ಶುರು ಮಾಡಿದ. ಆವಾಗ ಅನಿಸ್ತು ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಇದು ರಿಪೇರ್ ಮಾಡೋಕ್ಕಾಗಲ್ಲ, ರಿಪೇರ್ ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟು ಇದನ್ನು ಅಂತ. ಅವನು ಹಾಗೆ ಬೈಕೊಂಡೇ ಬಂದ ಕೊನೆವರೆಗೂ. ಕೊನೆಗೆ ಕೌಂಟರ್ ಬಂದು ನಿಂತ್ಕೊಂಡ, ಇಷ್ಟೆತ್ತರ ಮನುಷ್ಯ, ಹಿಂಗೆ ಕೈ ಇಟ್ಕೊಂಡಾಕೆನು ಹಿಂಗೆ ನೋಡ್ತಾ ಇದ್ದ, ನೋಡಿಬಿಟ್ಟು ಡೂ ಇಟ್ ಫಾಸ್ಟರ್ ಐ ಸೇ ಇಡಿಯಟ್ ಅಂತ ಬೈದ. ಆಕೆ ಪಾಪ ಬರೆದು ಕೊಟ್ಟಮೇಲೆ ಕೈಯನ್ನು ಕಿತ್ಕೊಂಡ, ಅದನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋದ, ಸಿಟ್ಟಲ್ಲೇ ಹೋದ. ಆಕೆ ಪಾಪ ಅಳು ಬಂದುಬಿಟ್ಟಿರಬೇಕು, ಬೈಸ್ಕೊಂಡು ಬೈಸ್ಕೊಂಡು. ಅವನು ಇದ್ದೆ ನಾನು, ನಾ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಅಂದೆ. ಫಸ್ಟ್ ಟೈಮ್ ಯಾರು ಅಂದಿರಬೇಕು ಗುಡ್ ಮಾರ್ನಿಂಗ್, ಆಕೆಗೆ ತಲೆ ಎತ್ತಿ ನೋಡಿದ್ದು, ಥ್ಯಾಂಕ್ ಯು ಸರ್, ಗುಡ್ ಮಾರ್ನಿಂಗ್ ಅಂದ್ಲು. ಯು ಆರ್ ವಂಡರ್ಫುಲ್ ಐ ಸೇ ಅಂದೆ, ಯು ಆರ್ ವಂಡರ್ಫುಲ್, ಯು ಆರ್ ಮ್ಯಾನೇಜಿಂಗ್ ದಿಸ್ ಸೋ ಬ್ಯೂಟಿಫುಲಿ, ಭಾಳ ಕಷ್ಟ ಮಾ ಕೆಲಸ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಿದ್ದೀಯ ನೀನು, ವಂಡರ್ಫುಲ್, ಐ ಥಿಂಕ್ ಯು ಆರ್ ಎ ರೋಲ್ ಮಾಡೆಲ್ ಫಾರ್ ಪೀಪಲ್ ಲೈಕ್ ಯು ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಪಟ ಪಟ ಬೋರ್ಡಿಂಗ್ ಪಾಸ್ ಕೊಟ್ಲು. ಅಷ್ಟೇ ಅಲ್ಲ, ಡಿಸೆಂಬರ್ ತಿಂಗಳದು ಡ್ರಾಯರ್ ತೆಗೆದ್ಲು, ಎಷ್ಟುದ್ದ ಚಾಕ್ಲೇಟ್ ಬೋರ್ಡಿಂಗ್ ಪಾಸ್ ಜೊತೆಗೆ ಇನ್ಸೆಂಟಿವ್ ನನಗೆ. ಬೋರ್ಡಿಂಗ್ ಪಾಸ್ ಕೊಟ್ಟು ಮೆರಿ ಕ್ರಿಸ್ಮಸ್ ಸರ್ ಅಂದ್ಲು. ಥ್ಯಾಂಕ್ ಯು, ಮೆರಿ ಕ್ರಿಸ್ಮಸ್ ಟು ಯು ಅಂದೆ. ಕೊಡೋಕೆ ನನ್ನ ಕಡೆ ಏನಿರಲಿಲ್ಲ, ಜೇಬಲ್ಲಿ 2 pens ಕೊಟ್ಬಿಟ್ಟೆ. ಕೊಟ್ಟಕ್ಕೆ ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಕ್ರಿಸ್ಮಸ್ ಅಂದೆ.

0: Radio Sarang 107.8 FM.
1: ಹೋಗೋ ಹೊತ್ತಿಗೆ ಸುಮ್ಮನೆ ಹೋಗ್ಬೇಕಲ್ಲ ನಾನು. ನನ್ನ ಮೈಂಡೇ ಒಂಥರ ವಿಚಿತ್ರ. ಆ ಹುಡುಗಿನ ಕೇಳಿದೆ, ಆ ಮನುಷ್ಯ ತುಂಬ ಬೈತಿದ್ನಲ್ಲ ನಿಮ್ಮನ್ನು, ತುಂಬ ಬೈತಾ ಇದ್ನಲ್ಲ ನಿಮ್ಮನ್ನು, ಬೇಜಾರಾಗಿರ್ಬೇಕಲ್ಲ ಅಂದೆ. ಆಕೆ ಅಂದು, ಯಸ್ ಸರ್, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್ ಸರ್, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್, ಇಟ್ ವಾಸ್ ಕಾನ್ಸ್ಟೆಂಟ್ಲಿ ನ್ಯಾಗಿಂಗ್ ಮೀ ಆ್ಯಂಡ್ ಕರ್ಸಿಂಗ್ ಮೀ, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್ ಅಂದ್ಬಿಟ್ಟು ನನ್ನ ಕಿವಿಗೊಂದು ಸುದ್ದಿ ಹೇಳಿದ್ದು. ಬಟ್ ಐ ಹ್ಯಾವ್ ಟೇಕನ್ ಕೇರ್ ಸರ್ ಅಂದು. ಐ ಹ್ಯಾವ್ ಟೇಕನ್ ಕೇರ್, ಏನು ಕೇರ್ ತೊಗೊಂಡು ಅಂತ ಕೇಳಿದೆ. ಆಕೆ ಹೇಳಿದ್ದು, ಇವನು ಜಾರ್ಜಿಗೆ ಹೋಗ್ತಾನಲ್ಲ, ಇವನ ಲಗೇಜು ಬೇರೆ ಕಡೆ ಹೋಗ್ತದೆ. ನಿಮಗೆ ಸೌತ್ ಆಫ್ರಿಕಾದಲ್ಲಿ ಬ್ಯಾಗ್ ಕಳ್ಕೊಂಡ್ರೆ ಗೊತ್ತು ಏನಾಗ್ತದೆ ಅಂತ. ನಿಮ್ಮ ಪುನರ್ಜನ್ಮ ಅದು, ಬ್ಯಾಗ್ ಸಿಗಬೇಕಾದ್ರೆ ಬಹಳ ಕಷ್ಟ. ತಮಾಷೆ ನೋಡಿ, ಇವನು ಜಾರ್ಜಿಗೆ ಹೋಗ್ತಾನೆ, ಇವನು ಲಗೇಜ್ ಇನ್ನೆಲ್ಲೂ ಹೋಗ್ತದೆ, ಒದ್ದಾಡಿ ಹೋಗ್ತಾನೆ, ಕುಡಿದದ್ದೆಲ್ಲ ಇಳಿದು ಹೋಗುತ್ತೆ ಅಲ್ಲಿ ಹೋಗೋತ್ತಿಗೆ. ಏನು ಉಳಿಯ ಲಕ್ಷಣನೇ ಉಳಿಯಲ್ಲ ಅವನು, ಯಾಕಂದರೆ ಬ್ಯಾಗ್ ಇಲ್ಲ, ಹುಡುಕಾಡಿದ್ರೆ ಸಿಗಲ್ಲ ನಿಮಗೆ ಅದು ಎಲ್ಲಿ ಹೋಗ್ತದೆ ಅಂತ. ಯಾಕಂದರೆ ಒಂದೇ ಟೈಮಿಗೆ ಮೂರು ನಾಲ್ಕು ನಾಲ್ಕು ಫ್ಲೈಟ್ ಹೋಗ್ಬೇಕಾದ್ರೆ ಯಾವುದಕ್ಕೂ ಟ್ಯಾಗ್ ಹಾಕಿ ಕಳಿಸ್ಬಿಡ್ತಾರೆ, ಆ ಊರು ಹೋಗ್ಬಿಡುತ್ತೆ ಲಗೇಜ್ ಅದು. ಯಾಕೆ ಬೇಕಾಗಿತ್ತಪ್ಪ ಇದು, ಬೈಯೋದ್ಯಾಕೆ, ಲಗೇಜ್ ಕಳ್ಕೊಳ್ಳೋದು ಯಾಕೆ ಅಲ್ವಾ? ಒಂದು ಒಳ್ಳೆ ಮಾತು ಹೇಳಕ್ಕೆ ಬರಲ್ವಾ? ಜಾಯ್ ಆಫ್ ಗಿವಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ಶೇರಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ದ್ಯಾಟ್ ಮೇಕ್ಸ್ ಯುವರ್ ಲೈಫ್ ವರ್ತ್ ಲಿವಿಂಗ್ ಆ್ಯಂಡ್ ಫಾರ್ ಅದರ್ಸ್ ಆಲ್ಸೋ, ನಾಟ್ ಓನ್ಲಿ ಫಾರ್ ಯು ಆ್ಯಂಡ್ ಫಾರ್ ಅದರ್ಸ್.

0: Radio Sarang 107.8 FM.
1: ಒಂದು ಇನ್ಸಿಡೆಂಟ್ ಆದದ್ದು ನನ್ನ ಗೆಳೆಯನ ಮನೇಲಿ. ಹ್ಯೂಲೆಟ್ ಪ್ಯಾಕರ್ಡ್ ಅಂತ ಕಂಪ್ನಿ, ನನ್ನ ಸ್ನೇಹಿತ ಮ್ಯಾನೇಜರ್ ಆಗಿದ್ದಾನೆ. ಅವನ ಮನೇಲಿ ಆದಂಥ ಘಟನೆ ಬರೆದು ಹಾಕಿದ್ದೆ ನಾನು ಸುಮಾರು ಇಂಟರ್ನೆಟಲ್ಲಿ 12 ವರ್ಷ ಆಯಿತು. ಮೇ ಬಿ ಈಸ್ ಪಾಸಿಬಲ್ ದಟ್ ಸಮ್ ಆಫ್ ಯು ವುಡ್ ಹ್ಯಾವ್ ರೆಡ್ ಇಟ್. ಐ ಹ್ಯಾವ್ ರಿಸೀವ್ಡ್ ಮೋರ್ ದ್ಯಾನ್ 27,000 ಮೇಲ್ಸ್ ಟೆಲಿಂಗ್ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಟಚ್ಡ್ ಅವರ್ ಲೈಫ್ಸ್. ದಟ್ ಇಸ್ ದ ಲಾಸ್ಟ್ ಇನ್ಸಿಡೆಂಟ್ ಐ ಆಮ್ ಗೋಯಿಂಗ್ ಟು ಕೋಟ್ ಅಂಡ್ ಸ್ಟಾಪ್, ಬಿಕಾಸ್ ದ್ಯಾಟ್ ಇಸ್ ದ ಜಾಯ್ ಆಫ್ ಗಿವಿಂಗ್, ಶೇರಿಂಗ್. ದ್ಯಾಟ್ ಮೇಕ್ಸ್ ಯುವರ್ ಲೈಫ್ ಟು ಬಿ ರಿಮೆಂಬರ್ಡ್ ಬೈ ಪೀಪಲ್ ಆಲ್ ದ ಟೈಮ್. ಅವನ ಮನೇಲಿ ಒಂದು ದಿವಸ ಕೂತ್ಕೊಂಡು, ಶನಿವಾರ ಭಾನುವಾರ ರಜೆ ಅಲ್ವಾ, ಐ ಟಿ ಮಂದಿಗೆ, ಆರಾಮಾಗಿ ಪೇಪರ್ ಓದ್ತಾ ಇದ್ದ. ಅವನ ಹೆಂಡತಿ ಬಂದು, ಸಾಕು ಬಿಡ್ರಿ ಪೇಪರ್ ಎಷ್ಟು ಓದ್ತೀರಿ, ಸಾಕು ಮಾಡಿನ, ನೋಡಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳೆ. ಇದು ಎಲ್ಲರ ಮನೇಲಿ ಇರೋದೆ. ಮಗ ಮಗಳು ಒಳ್ಳೆ ಕೆಲಸ ಮಾಡಿದರೆ ಅಪ್ಪ ಅಮ್ಮ ಇಬ್ಬರು ಜೋರಾಗಿ ಹೇಳ್ಕೊತಾರೆ, ನನ್ನ ಮಗ ನನ್ನ ಮಗಳು. ಏನಾದರೂ ಮಕ್ಕಳು ತಪ್ಪು ಕೆಲಸ ಮಾಡಿದ್ರೆ, ನೋಡಿ ನಿಮ್ಮ ಮಗ ನಿಮ್ಮ ಮಗ ನಿಮ್ಮ ಮಗಳು ಅಂತ ಬಂದರೆ ಏನೋ ತಕರಾರು ಇದೆ ಅಂತ ಗ್ಯಾರಂಟಿ. ಆಕೆ ಬಂದು, ನೋಡಿ ಲುಕ್ ಆಟ್ ಯುವರ್ ಡಾರ್ಲಿಂಗ್ ಡಾಟರ್ ಅಂದಲ್ಲ. ನೋಡ್ದ, ಪುಟ್ಟ ಹುಡುಗಿ 6 ವರ್ಷ ಹುಡುಗಿ ಅಳ್ತಾ ಇತ್ತದು. ಯಾಕೆ ಅಳ್ತಾಳೆ ಇವಳು ಅಂತ ನೋಡ್ದ, ಗೊತ್ತಾಯ್ತವನಿ ಆ ಮಗು ತಾಯಿ ಇವನ ಹೆಂಡತಿ ಮೊಸರನ್ನ ತಿನ್ನಲಿ ಮಗಳು ಅಂತ ಕಲಿಸ್ಕೊಂಬಂದಿದ್ದ ಬಟ್ಲಲ್ಲಿ. ಆ ಮಗುಗೆ ಮೊಸರನ್ನ ಕಂಡ್ರೆ ಆಗಲ್ಲ, ಬೇಡ ಅಂತ ಮಗು ತಿನ್ನು ಅಂತ ಅಮ್ಮ ಒಂದು ಟಗ್ ಆಫ್ ವಾರ್. ಆ ಮಗು ಅಳ್ತಾ ಇತ್ತು. ಅಪ್ಪ ಏನು ಮಾಡ್ದ, ಪೇಪರ್ ಕೆಳಗಿಟ್ಟ, ಹೋಗಿ ಮಗು ಪಕ್ಕ ಕೂತ್ಕೊಂಡ. ಆಕೆ ಭುಜದ ಮೇಲೆ ಕೈ ಹಾಕಿ, ಅಮ್ಮ ನನಗೋಸ್ಕರ 2 ಚಮಚ ತಿಂದ್ಬಿಡಮ್ಮ, ನೀ ತಿಂದೆ ಹೋದ್ರೆ ನಿಮ್ಮಮ್ಮ ನನ್ನ ಬೈತಾಳೆ.

रेडियो सारंग 107.8 FM ಮಕ್ಕಳು ಎಷ್ಟು ಬುದ್ಧಿವಂತರಿರ್ತಾರೆ ಗೊತ್ತಾ? ಫಂಟ್ಯಾಸ್ಟಿಕ್. ಐ ಹವ್ ಡನ್ ಲಾಟ್ ಆಫ್ ರಿಸರ್ಚ್ ಆನ್ ಇಮೋಷನ್ಸ್ ಆಫ್ ಚಿಲ್ಡ್ರನ್. ಐ ಗಾಟ್ ಸೋ ಮೆನಿ ವಿಡಿಯೋಸ್ ರೆಕಾರ್ಡೆಡ್. ವಿ ಕಾಲ್ ಚಿಲ್ಡ್ರನ್ ಆರ್ ವೆರಿ ಇನೋಸೆಂಟ್ ಅಲ್ಲ, ಡೋಂಟ್ ಟೇಕ್ ದೆಮ್ ಸೋ ಈಸಿಲಿ. ದೇ ಆರ್ ವೆರಿ ಶ್ರೂಡ್, ವೆರಿ ಶ್ರೂಡ್. ಹೋಗಿ ಪಕ್ಕದ ಕೂತ ತಕ್ಷಣ ಹುಡುಗಿ ಕೇಳ್ತು, ಅಪ್ಪ ಎರಡು ಚಮಚ ಅಲ್ಲ ಇಡೀ ಬಟ್ಲನ್ನ ತಿನ್ಬಿಡ್ತೀನಿ, ಅದನ್ನು ಕೇಳಿದ್ದು ಕೊಡಿಸ್ತೀಯಾ? ಮಕ್ಕಳಿಗೆ ಯಾವಾಗ ಹುಕ್ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅಪ್ಪ ಜನರಸ್ ಮೂಡಲ್ಲಿದ್ನಲ್ಲ, ನೀ ತಿನ್ ಮಗಳೇ, ಏನು ಬೇಕಾದ್ರೂ ಕೊಡಿಸ್ತೀನಿ ನಿನಗೆ ಅಂದ. ಆಕೆ ಗೊತ್ತಾಯ್ತು ಬರೀ ಎಫರ್ವೇಸನ್ಸ್ ಇದು, ಕೀಲಿ ಕೈ ಅಮ್ಮನ ಕಡೆ ಇದೆ. ಅಮ್ಮನ ನೋಡಿದ್ಲು, ಅಮ್ಮ ಇನ್ನೂ ಸಿಟ್ಟಲ್ಲಿ ಗುರ್ರ ಅಂತ ಇದ್ರು. ಅಮ್ಮ ನೀನು ಪ್ರಾಮಿಸ್ ಮಾಡು, ಒಂದ್ರೆ ತಿಂತೀನಿ ಅಂತ, ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ನಿನಗೆ ಅಂತ ಅಮ್ಮ ಅಂದರು. ಆ ಮಗು ಕಣ್ಣು ಒರೆಸ್ಕೊಂಡು ಗಬ ಗಬ ಇಡೀ ಬಟ್ಲನ್ನ ತಿಂತು. ಅಪ್ಪಗೆ ಸಂಕಟಾಯ್ತು, ಆ ಮಗುಗೆ ಮೊಸರನ್ನ ಕಂಡ್ರೆ ಆಗಲ್ಲ ಪಾಪ, ಅದು ಏನು ಬೇಕೋ ಏನೋ, ಅದರ ಆಸೆಗೋಸ್ಕರ ತಿಂತಾ ಇದೆ ಇದು. ಆ ಮಗು ತಿಂದು ಹೋಗಿ ಕೈ ತೊಳ್ಕೊಂಡು ನೀರು ಕುಡಿದು ಓಡಿ ಬಂತು. ಅಪ್ಪ ಸೋಫಾದ ಮೇಲೆ ಕೂತಿದ್ದ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಆ ಪುಟ್ಟ ಹುಡುಗಿ ಓಡಿ ಬಂದು ತೊಡೆ ಮೇಲೆ ಹಾರಿ ಕೂತ್ಕೊಳ್ತು. ಚಿಲ್ಡ್ರನ್ ಆರ್ ವೆರಿ ಸ್ವೀಟ್ ವೆನ್ ದೇ ವಾಂಟ್ ಸಮಥಿಂಗ್ ಏನೋ. ಆ ತನ್ನ ಪುಟ್ಟ ಕೈಯನ್ನು ಅಪ್ಪನ ಕೂತಿಗೆ ಸುತ್ತ ಹಾಕಿ, ಅಪ್ಪ ನಾ ಕೇಳಿದ್ದು ಕೊಡಿಸ್ತೀಯಾ ಅಂದ್ಲು. ಎದೆ ದಾಸ್ ಅಂದ್ಬಿಡ್ತೀವಿ ಅಂದು, ಏನೋ ಉತ್ಸಾಹದಲ್ಲಿ ಬ್ಲ್ಯಾಂಕ್ ಚೆಕ್ ಕೊಟ್ಬಿಟ್ಟಿದ್ದಾನೆ, ತೊಗೊಂಬಿಡ್ತೀವಿ, ತೊಗೊಬೇಕಾ ತಗೋ ಅಂತ. ಏನಾದರೂ ಕೇಳಿಬಿಟ್ರೆ ಅವ್ನು ಹೇಳ್ದ, ಅಮ್ಮ ನೋಡಮ್ಮ ನಿಮ್ಮಪ್ಪ ಭಾಳ ಶ್ರೀಮಂತ ಅಲ್ಲ, ಚೀಪಾಗಿರೋದು ಏನಾದರೂ ಕೇಳು, ಭಾಳ ಕಾಸ್ಟ್ಲಿ ಕೇಳಬೇಡ ಅಂತ. ಇಲ್ಲಪ್ಪ ನಾ ಕೇಳೋದು ಭಾಳ ಚೀಪಾಗಿದೆ ಇದು, ಹಂಗಾರೆ ಕೇಳು ಮಗಳೇ ಕೇಳು ಅಂದ. ಆ ಹುಡುಗಿ ಭಾಳ ಕಾನ್ಷಿಯಸ್ ಆಗಿಬಿಟ್ಲು, ಎಲ್ಲರೂ ತನ್ನೇ ನೋಡ್ತಿದ್ದಾರೆ ಅಂತ. ಇರೋರು ಯಾರು ಮನೆಯಲ್ಲಿ? ಅಪ್ಪ ಅಮ್ಮ, ಅಮ್ಮನ ಅಮ್ಮ ಅಜ್ಜಿ, ಮೂರು ಜನ ಮಗು ಏನು ಕೇಳುತ್ತೆ ಅಂತ ಹಿಂಗೆ ನೋಡ್ತಾ ಇದ್ದಾರೆ. ಅದೇನು ಮಾಡ್ತು ಹುಡುಗಿ, ಇನ್ನೂ ಕೈ ಬಿಗಿ ಮಾಡಿ ಅಪ್ಪನ ಕಿವಿ ಹತ್ರ ತನ್ನ ಬಾಯಿ ತಂದು, ಅಪ್ಪ ಅಪ್ಪ ನಾಳೆ ಭಾನುವಾರ ಅಲ್ವಾ ಅಂದು. ಭಾನುವಾರ ಅಮ್ಮ, ಕಾಸ್ಟ್ಲಿ ಇಲ್ಲ ಅಪ್ಪ, ಇದು ಭಾಳ ಚೀಪ್ ಆಗಿದೆ ನಾ ಕೇಳಿದ್ದು, ಹಂಗಾರೆ ಕೇಳು ಅಂದ. ನಾಳೆ ಭಾನುವಾರ, ನಿನಗೇನು ಕೇಳೋದು ಕೇಳಮ್ಮ, ಭಾನುವಾರ ಮಂಗಳವಾರ ತೊಗೊಂಡು ಏನು ಮಾಡ್ತಿ ಅಂದ. ಆ ಹುಡುಗಿ ಹೇಳ್ತು, ಹಾಗಾದರೆ ನನ್ನ ಸಲೂನ್ ಕರ್ಕೊಂಡು ನನ್ನ ತಲೆ ಬೋಳಿಸ್ಬರ್ತೀಯಾ ಅಂದ್ಲು. ಸಲೂನಿಗೆ ಕರ್ಕೊಂಡು ಹೋಗಿ ನನ್ನ ತಲೆ ಬೋಳಿಸ್ಕೊಂಬರ್ತೀಯಾ ಅಂತ. ಇವನಿಗೆ 230 ಸಾಕೆಟಲ್ಲಿ ಬರಳು ಹಾಕಿದಂಗೆ ಆಯ್ತು. ಅಮ್ಮ ಅಜ್ಜಿ ನೆಲ ಬಿಟ್ಟು 3 ಮ್ಯಾಲೆ ಹಾರಿದ್ರು ಒಂದೇ ಸಲ. ಏ ಆ ಹುಡುಗಿ ತಲೆ ಬೋಳಿಸ್ಕೊಡೋದು ಅಂದ್ರೆ ಅಸಹ್ಯದ, ಏ ಅದಕ್ಕೆ ತಲೆ ಬೋಳಿಸ್ಕೋಬೇಕು ಯಾಕೆ ಅಂತ ಕೇಳ್ದ. ತರಬೇಕು ಅಂದ್ಲು. ಯಾಕೆ? ನಾ ಹೇಳೋಲ್ಲ, ನನಗೆ ಬೇಕು. ಮೊದಲು ಲಾಜಿಕ್ ಶುರು ಮಾಡ್ದ, ಅಪ್ಪ ಅಲ್ಲಮ್ಮ ಎಷ್ಟು ಪುಟ್ಟ ಚಂದ ಮಗು ನೀನು, ಗುಂಡು ಮುಖ, ದೊಡ್ಡ ಕಣ್ಣು, ಉದ್ದು ಕೂದಲು ಎಷ್ಟು ಚೆನ್ನಾಗಿದೆ ಗೊತ್ತಾ, ತಲೆ ಬೋಳಿಸ್ಕೊಂಡ್ರೆ ಚೆನ್ನಾಗಿರ್ತಾ ಹುಡುಗಿಯರು, ಚೆನ್ನಾಗಿ ಕಾಣಿಸಲ್ಲ, ಕಾಣಿಸುತ್ತೋ ಬಿಡುತ್ತೋ, ನಾ ಬೋಳಿಸ್ಕೋಬೇಕು ಯಾಕೆ, ನನಗೆ ಬೇಕು ಹೇಳಲ್ಲ, ಇದೆ ಅವನಡತನ, ಸಾರಿ ಆಗೋಲ್ಲ ಅಂದ ಅಪ್ಪ. ಆ ಹುಡುಗಿ ಅಳೋಕೆ ಶುರು ಮಾಡ್ತು, ಹತ್ಕೊಂಡು ಹೇಳಿದ್ದು, ಅಪ್ಪ ನನಗೆ ಹೋದ ವಾರ ನೀನು ಹರಿಶ್ಚಂದ್ರ ಕತೆ ಹೇಳಿದ್ದಿ, ಅವಾಗೇನು ಹೇಳಿದ್ದಿ ಕತೆ ಹೇಳಿ, ಒಂದ್ಸಲ ಮಾತು ಕೊಟ್ರೆ ಹಾಗೆ ನಡ್ಕೋಬೇಕು ಅಂತ ಹೇಳಿದ್ದೆಲ್ಲ, ಈಗ ನೀ ಮಾತು ಕೊಟ್ಟಿದ್ದಿ, ಮತ್ತು ನಾನು ಕೇಳಿದ್ದು ಕಾಸ್ಟ್ಲಿ ಇಲ್ಲ, ಚೀಪ್ ಆಗಿದೆ ಇದು. ಅಪ್ಪ ಅಪೋಸಿಷನ್ ಪಾರ್ಟಿ ನೋಡ್ದ, ಹೆಂಡತಿ ಅತ್ತೆ ಆಯ್ತಮ್ಮ ಮಾತು ಕೊಟ್ಟಿದ್ದೀನಿ ಮಾಡ್ತೀನಿ ನಾಳೆ ಅಂದ. ಮನೆಯಲ್ಲಿ ಕೋಲಾಹಲ ಆಗಿರ್ಬೇಕು, ರಾತ್ರಿ ಕುರುಕ್ಷೇತ್ರ ಆಗಿರಬೇಕು. ಆದರೆ ಮರುದಿನ ಅಪ್ಪ ಮಾತು ಕೊಟ್ಟಂಗೆ ಹುಡುಗಿನ ಕರ್ಕೊಂಡು ಹೋಗಿ ಸಲೂನ್ಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ. ಚಿತ್ರ ಕಾಣ್ತಾ ಇತ್ತು ಹುಡುಗಿ ಅದು. ಮರುದಿನ ಸೋಮವಾರ ಶಾಲೆಗೆ ಹೋಗಿ ರೆಡಿ ಆಗಿದೆ ಹುಡುಗಿ.

0: Radio Sarang 107.8 FM.
1: ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ. ಆರು ವರ್ಷದ ಬ್ಯೂಟಿಫುಲ್ ಚೈಲ್ಡ್, ಯೂನಿಫಾರ್ಮ್ ಹಾಕೊಂಡಿದೆ, ಹೆಗಲಿಗೊಂದು ಬ್ಯಾಕ್ ಪ್ಯಾಕು, ವಾಟರ್ ಬಾಟಲ್, ಟಿಫಿನ್ ಕ್ಯಾರಿಯರ್, ಬೋಳುತ್ತಲೆ. ಅಪ್ಪ ಕರ್ಕೊಂಡು ಹೋದ ಕಾರಲ್ಲಿ ಶಾಲೆ ಹತ್ತಿರ ಬಿಟ್ಟ. ಆ ಮಗು ಹೋಗಿ ಗೇಟ್ ಹತ್ತಿರ ನಿಂತ್ಕೊಳ್ತು. ಆಕೆ ನೋಡೋಕ್ಕೆ ಆಗ್ತಾ ಇಲ್ಲ ಅವನಿಗೆ. ಒಳಗೆ ಹೋಗೋ ಅಂದ. ಇಲ್ಲಪ್ಪ, ನನ್ನ ಫ್ರೆಂಡ್ ಬರ್ತಾನೆ, ಕಾಯ್ತೀನಿ ಅಂದು. ಅದು ಯಾವ ಫ್ರೆಂಡ್ ಅಪ್ಪ ಅವನು, ನಾನು ಹೊಡೆ ಬಿಡ್ತೀನಿ. ಇವನು ಕೂತ್ಕೊಂಡ ಕಾರಲ್ಲಿ. ಒಂದು ನಿಮಿಷಕ್ಕೆ ಇನ್ನೊಂದು ಕಾರ್ ಬಂತು ಹಿಂದೆ. ಆ ಕಾರಿಂದ ಪುಟ್ಟ ಹುಡುಗ ಇಳ್ಕೊಂಡ. ಇಷ್ಟೇ ವಯಸ್ಸಿನ ಹುಡುಗ, ಅಂಥದ್ದೇ ಯೂನಿಫಾರ್ಮು, ಅಂಥದ್ದೇ ಬ್ಯಾಕ್ ಪ್ಯಾಕು, ಅಂಥದ್ದೇ ವಾಟರ್ ಬಾಟ್ಲು, ಅಂಥದ್ದೇ ಟಿಫಿನ್ ಕ್ಯಾರಿಯರು, ಅವಂದು ಬೋಳುತ್ತಲೆ. ಅವನು ನಿಧಾನಕ್ಕೆ ಹುಡುಗಿ ಹತ್ರ ಮಾತಾಡ್ತಾ ಇದ್ದ. ಈ ಹುಡುಗಿ ಅವು ಅಪ್ಪ ನೋಡಿದ ಇಬ್ಬರು ಮಾತಾಡೋದನ್ನು. ಅವನೊಂದ ಶಾಲೆ ಯೂನಿಫಾರ್ಮ ಚೇಂಜ್ ಆಯಿತೋ ಏನೋ, ಯಾಕಂದರೆ ಅವನು ಹಂಗೆ ಇವ್ರದಂಗೆ ಅಂತ ಏನಾಯ್ತಪ್ಪ. ಒಮ್ಮೆ ಹೆಣ್ಮಗಳು ಹಿಂದಿನ ಕಾರ್ ಓಡಿಸ್ಕೊಂಡು ಬರ್ತಾ ಇದ್ರಲ್ಲ, ಅವ್ರು ಇಳ್ಕೊಂಡ್ರು, ಇವನ ಕಡೆ ಬರ್ತಾ ಇದ್ದಾರೆ. ಇವನು ಆಕೆ ನೋಡ್ತಾನೆ ಇಲ್ಲ. ಅವ್ರ ಒಂದೇ ಸಮ ಕಣ್ಣಲ್ಲಿ ನೀರು ಸುರಿತಾ ಇದೆ ಆಕೆಗೆ. ಆಕೆ ಬಂದು ಕೇಳಿದ್ಲು, ಸರ್ ಆ ಮಗು ನಿಮ್ಮ ಮಗಳ ಅಂತ ಕೇಳಿದ್ಲು. ಹೌದು, ನನ್ನ ಮಗಳಾಕೆ. ತಕ್ಷಣ ಆಕೆ ಹೇಳಿದಂತೆ, ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ನೀವು ದೇವರಿಗೆ ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ, ಒಬ್ಬ ದೊಡ್ಡ ದೇವತೆ ನಿಮ್ಮ ಮಗಳಾಗಿ ಬಂದಿದ್ದಾಳೆ, ನೀವು ಭಾಗ್ಯಶಾಲಿಗಳಿದ್ದೀರಿ ಅಂತ. ಇವನು ಲಕ್ಷ ಇಲ್ಲ ಅದ್ರ ಬಗ್ಗೆ. ಅದು ಹೋಗಲಿ, ಇಸ್ ದ್ಯಾಟ್ ಯುವರ್ ಸನ್, ನಿಮ್ಮ ಮಗನ ಅವನು ಅಂತ ಕೇಳ್ದ. ಹೌದು ನನ್ನ ಮಗ. ಏನು ವಿಚಿತ್ರ ನೋಡ್ರಿ ಅಂದ ಇವನು. ಮೊನ್ನೆ ಶನಿವಾರ ದಿವಸ ನನ್ನ ಮಗಳು ಹಠ ಹಿಡಿದ್ಲು ಅಂತ ಹೇಳಿ ಆಕೆ ತಲೆ ಬೋಳಿಸ್ಕೊಂಡು ಕರ್ಕೊಂಬಂದಿದ್ದೀನಿ, ಇವತ್ತು ನಿಮ್ಮ ಹುಡುಗನೂ ತಲೆ ಬೋಳಿಸ್ಕೊಂಡಿದ್ದಾನೆ, ಏನು ಸ್ಪೆಷಲ್ಲು ಅಂದ್ಬಿಟ್ಟು ಆ ತಾಯಿ ನೋಡ್ದ. ಅಲ್ಲಿವರು ನೋಡಿರಲಿಲ್ಲ ಸರಿಯಾಗಿ. ಆಕೆ ಮೊದಲೇ ಅಳ್ತಾ ಇದ್ಲಲ್ಲ, ಇವನಿಗೆ ಕೇಳಿದ ತಕ್ಷಣ ಆಕೆ ದುಃಖ ತಡ್ಕೊಳೋಕ್ಕಾಗಲಿಲ್ಲ. ಶಿ ಸ್ಯಾಂಕ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಟಾರ್ಟೆಡ್ ಸಾಬಿಂಗ್ ಲೈಕ್ ಎ ಚೈಲ್ಡ್. ಅಳೋಕೆ ಶುರು ಮಾಡಿಬಿಟ್ರು ಬಿಕ್ಕಿ. ಇವನಿಗೆ ಗಾಬರಿ ಆಯಿತು. ಸಾರಿ, ನಾನೇನಾದರೂ ಅಂದ್ಬಿಟ್ಟ. ಆಕೆ ಕಣ್ಣು ಒರೆಸ್ಕೊಂಡು, ಇಲ್ಲ ಸರ್ ತಪ್ಪು ತಿಳ್ಕೊಬೇಡಿ, ನನಗೆ ನನ್ನ ಭಾವನೆಗಳನ್ನು ತಡ್ಕೊಳೋಕ್ಕಾಗಲಿಲ್ಲ, ಐ ಆಮ್ ಸಾರಿ. ನನ್ನ ಮಗ ಒಬ್ಬನೇ ಮಗ ಸರ್, ನನಗೆ ಹುಟ್ಟಿದ್ದೇ ಒಂದು ಮಗು, ಅದು 3 ವರ್ಷಗಳ ಕೆಳಗೆ ಜ್ವರ ಬರ್ತಾ ಇತ್ತು ಅವನಿಗೆ. ಡಾಕ್ಟ್ರಿಗೆ ತೋರಿಸಿದೆ, ಯಾವುದೋ ಒಂದು ಔಷಧಿ ಕೊಟ್ಟರು ಕಮ್ಮಿ ಆಗ್ತಾ ಇತ್ತು. ಈಗೊಂದು 7 ತಿಂಗಳ ಹಿಂದೆ ಡಾಕ್ಟರ್ ಕಡೆ ಹೋದಾಗ ಹೇಳಿದರು, ಯುವರ್ ಚೈಲ್ಡ್ ಹ್ಯಾಸ್ ಬ್ಲಡ್ ಕ್ಯಾನ್ಸರ್ ಆ್ಯಂಡ್ ಈಸ್ ಇನ್ ದಿ ಫೈನಲ್ ಸ್ಟೇಜಸ್ ಆಫ್ ಬ್ಲಡ್ ಕ್ಯಾನ್ಸರ್. ಅವನು ಗೆಸ್ಟ್ ಥರ ಇರ್ತಾನೆ ನಿಮ್ಮ ಮನೆಯಲ್ಲಿ, ಯಾವಾಗ ಹೋಗ್ತಾನೋ ಹೋಗ್ತಾನೆ, 2 ದಿವಸ ಕಾಪಾಡ್ಕೊಳ್ಳಿ ಅಷ್ಟೇ ಅವನ ಅಂದರು. ಕೆಮೊಥೆರಪಿ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ, ಅದಾದಮೇಲೆ ಕೂದಲು ಉದುರು ಹೋಗಿದೆ, ಮೈಯೆಲ್ಲ ಒಣಗಿ ಹೋಗಿದೆ. ಕೆಮೊಥೆರಪಿ ಮುಗಿದಾಗ ಆತ ಬದುಕ್ತಾನೆ ಅಂತ ಅನಿಸೋಲ್ಲ, ಆ ಥರ ಒದ್ದಾಡ್ತಾನೆ. ನಿಮ್ಮ ಮಗಳಿದ್ದಾಳಲ್ಲ ದೇವತೆ ಅಂತ ಹೇಳಿದ್ನಲ್ಲ, ನಮ್ಮ ಮನೆಗೆ ಬರ್ತಾಳೆ, ಅವನ ಪಕ್ಕ ಕೂತ್ಕೋತಾಳೆ, ಬಾರೋ ಶಾಲೆಗೆ ಬಾರೋ, ಆರಾಮ ಅನಿಸ್ತದೆ ನಿನಗೆ ಅಂತ. ಇವು ನಾನು ಶಾಲೆಗೆ ಬರೋಲ್ಲ, ನನಗೆ ಬರ್ಕೊಳ್ಳೋಕ್ಕಾಗಲ್ಲ ಅಂದ. ನೀ ಬೇಡ, ನಾ ಬರ್ಕೋತೀನಿ ಬಾ ಅಂದ್ಲು. ಮೊನ್ನೆ ಶುಕ್ರವಾರ ದಿವಸ ಕೆಮೊಥೆರಪಿ ಮುಗಿಸ್ಕೊಂಡು ಬಂದ ದಿವಸ ಅಂತಲೂ ಡಾಕ್ಟರ್ ಕೂಡ ಹೇಳಿದರು, ಇವತ್ತು ಬದುಕಿದ್ರೆ ಮಿರಾಕಲ್ ಅದು. ನಾವೆಲ್ಲ ಆಸೆ ಬಿಟ್ಟು ಕೂತಿದ್ವಿ, ನಿಮ್ಮ ಹುಡುಗಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು 2 ತಾಸು ಮಾತಾಡಿ ಸೋಮವಾರ ಶಾಲೆಗೆ ಬಾರೋ, ಫ್ರೆಂಡ್ ಜೊತೆಗಿದ್ದರೆ ಸ್ವಲ್ಪ ಆರಾಮ ಅನಿಸುತ್ತೆ ಅಂತ. ನನ್ನ ಮಗ ಹತ್ಕೊಂಡು ಹೇಳಿದ, ನಾ ಬರೋಲ್ಲ, ನಾನು ನೋಡಿ ನಗ್ತಾರೆ ಮಕ್ಕಳೆಲ್ಲ. ಆಗ ನಿಮ್ಮ ಮಗಳೇನು ಮಾಡಿದ್ಲು ಗೊತ್ತಾ, ತನ್ನ ಪುಟ್ಟ ಕೈಯನ್ನು ನನ್ನ ಮಗನ ಕೈ ಮೇಲೆ ಹಾಕಿ ಹೇಳಿದ್ದು, ನಾ ಪ್ರಮಾಣ ಮಾಡಿ ಹೇಳ್ತೀನಿ ಬಾ, ಯಾರೂ ನಗಲ್ಲ, ನನ್ನ ನೋಡಿ ನಕ್ರು ಅಡ್ಡಿ ಇಲ್ಲ, ನೀನು ನೋಡಿ ನಗಲಾರ್ದಂಗೆ ಮಾಡ್ತೀನಿ ಬಾ ಅಂದ್ಲು. ಆಕೆ ನಂಬ್ಕೊಂಡು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಮಗ ಇವತ್ತು ಶಾಲೆಗೆ ಬಂದಿದ್ದಾನೆ. ನಾ ಕಾರಲ್ಲಿ ಬರುವಾಗ ನಿಮ್ಮ ಮಗಳು ಗೇಟ್ ಹತ್ರ ನಿಂತದ್ದು ನೋಡಿದೆ. ಆಕೆ ಬೋಳತಲ್ಲೆ ನೋಡಿದ ತಕ್ಷಣ ನನಗೆ ಅರ್ಥ ಆಯಿತು, ಇದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ ಗೊತ್ತಾಯಿತು. ಹಾಗೆ ಇವನು ತಂದೆ ಗೊತ್ತಾಯ್ತಂತೆ, ಆ ಹುಡುಗಿ ಯಾಕೆ ಹಠ ಹಿಡಿದಿದ್ಲು ಅಂತ. ಅವನು ನೋಡಿ ನಗಬಾರ್ದು ಅಂಥೇಳಿ ತನ್ನ ತಲೆ ಬೋಳಿಸ್ಕೊಂಡು ಬಂದಿದೆ ಹೋಗು ಇದು. ಅವನು ಈ ಹೆಲ್ಡ್ ಈಸ್ ಫೇಸ್ ಇನ್ ದ ಪಾಮ್ ಆಫ್ ಈಸ್ ಹ್ಯಾಂಡ್ ಆ್ಯಂಡ್ ಕ್ರೈಡ್, ಅಬ್ಬ ಈ ಜನ್ಮದಲ್ಲೇನೋ ನನಗೆ ಮಗಳಾಗಿ ಹುಟ್ಟಿಬಿಟ್ಟಿದ್ಯಮ್ಮ ನೀನು, ಮುಂದಿನ ಜನ್ಮದಲ್ಲಿ ಖಂಡಿತ ಮಗಳಾಗಿ ಹುಟ್ಟಬೇಡ, ತಾಯಿಯಾಗಿ ಹುಟ್ಟಿ ಬಾ, ಇನ್ನೊಬ್ಬರಿಗೆ ಜೀವನ ಹಂಚಿಕೊಂಡು ಬದುಕೋದು ಹೇಗೆ ಅಂತ ನಾನು ಕಲಿಸ್ಕೊಡು ಅಂತ ಕೇಳಿದ್ನಂತೆ. ದಿಸ್ ಚೈಲ್ಡ್ ಈಸ್ ನೌ ಎ ವೆರಿ ಫೈನ್ ಚೈಲ್ಡ್, ನೌ ಶಿ ಈಸ್ ಗ್ರೋನ್ ವೆಲ್, ಶಿ ಈಸ್ ಸ್ಟಡಿಯಿಂಗ್ ಇನ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಲವ್ಲಿ ಚೈಲ್ಡ್, ಈವನ್ ಟುಡೇ ಶಿ ಈಸ್ ಶೇರಿಂಗ್ ಅ ಲೈಫ್ ವಿತ್ ಎವ್ರಿಬಾಡಿ.

0: Radio Sarang 107.8 FM.
1: ಜೀವನ ಸಕ್ಸಸ್ ಆಗೋದು ಯಾವಾಗ ಅಂತ, ಸಕ್ಸಸ್ ಆಗೋದು ಅಧಿಕಾರದಿಂದ ಅಲ್ಲ, ಹಣದಿಂದ ಅಲ್ಲ, ನೀವು ಇರುವಂಥ ಸ್ಥಾನದಿಂದ ಅಲ್ಲ, ಶಕ್ತಿಯಿಂದ ಅಲ್ಲ. ನೀವು ಜಗತ್ತಿಗೆ ಏನು ಕೊಡ್ತೀರೋ ಅದ್ರ ಮೇಲೆ ನಿಮ್ಗೆ ಯಶಸ್ಸಾಗುವಂಥದ್ದು. ದ ಹೋಲ್ ವರ್ಲ್ಡ್ ರಿಮೆಂಬರ್ ಸೀರೀಸ್ ಆಫ್ ಪೀಪಲ್ ಹೂ ಆರ್ ಗಿವನ್ ಟು ದ ವರ್ಲ್ಡ್ ಅದರ್ ದೆನ್ ಟೇಕನ್ ಅವೇ ಫ್ರಮ್ ಪೀಪಲ್. ಸಾಕ್ರೆಟಿಸ್ ಸೇಸ್ ಇಟ್ ವೆರಿ ಟಫ್ ಲ್ಯಾಂಗ್ವೇಜ್. ಸಾಕ್ರೆಟಿಸ್ ಆಲ್ವೇಸ್ ಸ್ಪೋಕ್ ಟಫ್ ಲ್ಯಾಂಗ್ವೇಜ್. ಸಾಕ್ರೆಟಿಸ್ ಸೇಸ್ ದ ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ. ಇಫ್ ನೋಬಡಿ ಕ್ರೈಸ್ ಅಂಡ್ ಸೇಸ್ ಈ ಡೈಡ್, ವೆರಿ ಗುಡ್, ಇಸ್ ದ ಮೋಸ್ಟ್ ಫೇಲ್ಯೂರ್ ಲೈಫ್. ಇಫ್ ಅಟ್ ಲೀಸ್ಟ್ ಸಮ್ ಪೀಪಲ್ ಸೇ ದಿಸ್ ಮ್ಯಾನ್ ಶುಡ್ ಹ್ಯಾವ್ ಲಿವ್ಡ್ ಫಾರ್ ಲಿಟಲ್ ಲಾಂಗರ್, ದನ್ ಲೈಫ್ ಇಸ್ ಟು ದ್ಯಾಟ್ ಎಕ್ಸ್ಟೆಂಟ್ ಸಕ್ಸಸ್ಫುಲ್. ಲೈಫ್ ಸಕ್ಸಸ್ ಈಸ್ ಮೆಜರ್ಡ್ ಬೈ ವಾಟ್ ಯು ಗಿವ್ ರಾದರ್ ದೆನ್ ವಾಟ್ ಯು ಟೇಕ್. ಥ್ಯಾಂಕ್ ಯು ಸೋ ಮಚ್.
0: Radio Sarang 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಸುದ್ದಿಗಳನ್ನು ಓದುತ್ತಿರುವುದು ನಾನು, ನಿಮ್ಮ ಆರ್ಜೆ ಸೈಫುಲ್ಲಕುತ್ತಾರ್. ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಹೊಸ ತಲೆಮಾರಿಗೆ ಜವಾಬ್ದಾರಿ ಎಂದಿದೆ ಒಂದು ಪ್ರಮುಖ ಸುದ್ದಿ. ಗಡ್ಕರಿ ಇಂಗಿತ ಅಂತ, ಹಿಂದೆ ಮಾಡುತ್ತಿದ್ದಷ್ಟು ಕೆಲಸವನ್ನು ಇನ್ನು ಮುಂದೆ ಮಾಡಲು ಸಾಧ್ಯವಿಲ್ಲ, ಜವಾಬ್ದಾರಿಯನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಸಮಯ ಬಂದಿದೆ ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳು ನಡೆಯುತ್ತಿರುವ ಈ ನಡುವೆ ಅವರ ಹೇಳಿಕೆ ಹೊರಬಿದ್ದಿದೆ. ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಸಾರ್ವಜನಿಕ ಕೆಲಸದಲ್ಲಿ ತಮ್ಮ ಭಾಗವಹಿಸುವಿಕೆ ಕಡಿಮೆಯಾಗಿದ್ದು ಕೆಲಸವನ್ನು ಮುನ್ನಡೆಸಲು ಯುವ ಪೀಳಿಗೆಗೆ ಅವಕಾಶ ಕೊಡಬೇಕು ಎಂದು ಹೇಳಿದ್ದಾರೆ. ನಾನು ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕ ಜೀವನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅನೇಕ ಏಳು ಬೀಲನ್ನು ಕಂಡಿದ್ದೀನಿ, ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದೀನಿ. ಆದರೆ ಈಗ ನನಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೊಸ ತಲೆಮಾರಿನವರಿಗೆ ಕೆಲಸ ಮಾಡಲು ಅವಕಾಶ ಕೊಡಬೇಕು ಎಂದು ಗಡ್ಕರಿ ಹೇಳಿದರು. ಕಳೆದ ವಾರ ಬಿಜೆಪಿ ತನ್ನ ನೂತನ ರಾಷ್ಟೀಯ ತಂಡವನ್ನು ಪ್ರಕಟಿಸಿದ್ದು 65 ಸದಸ್ಯರ ತಂಡದಲ್ಲಿ 51 ಹೊಸ ಮುಖವನ್ನು ಸೇರಿಸಲಾಗಿದೆ. ಇದು ಪಕ್ಷದ ಸಂಘಟನೆಯ ಒಳಗಡೆ ಪ್ರಮುಖ ತಲೆಮಾರು ಬದಲಾವಣೆಯ ಸಂಕೇತ ಎಂದು ಹೇಳಲಾಗುತ್ತಿದೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಹಿರಿಯ ಶಾಸಕರನ್ನು ಮತ್ತೆ ಸಮಾಧಾನಪಡಿಸಲು ಸಂಪುಟದಲ್ಲಿರುವ ಕೆಲ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕಲ್ಪಿಸುವ ಸಂಬಂಧ ಹೈಕಮಾಂಡ್ ಜತೆ ಚರ್ಚಿಸಲು ಸಿಎಂ ಡಿಕೆ ಶಿವಕುಮಾರ್ ಆಗಸ್ಟ್ 27ಕ್ಕೆ ಹೊಸ ದಿಲ್ಲಿಗೆ ತೆರಳಲು ಚಿಂತನೆ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಸಂಪುಟ ಪುನರಾರಚನೆ ಪರಿಷತ್ತಿನ 4 ಸ್ಥಾನಕ್ಕೆ ಸದಸ್ಯರ ನಾಮ ನಿರ್ದೇಶನ, ನಿಗಮ ಮಂಡಳಿಯ ಅಧ್ಯಕ್ಷ ಹಾಗೂ ನಿರ್ದೇಶಕರ ಆಯ್ಕೆ, ಜಿಲ್ಲಾಧ್ಯಕ್ಷರ ನೇಮಕ ಮತ್ತು ಕಾಂಗ್ರೆಸ್ ಪಕ್ಷದ 100 ಕಚೇರಿಯ ಶಂಕುಸ್ಥಾಪನೆ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಕುರಿತು ವರಿಷ್ಠರೊಂದಿಗೆ ಸಿಎಂ ಡಿಕೆಶಿ ಚರ್ಚೆ ನಡೆಸಲಿದ್ದಾರೆ ಎಂದು ಗೊತ್ತಾಗಿದೆ. ಸದ್ಯ ಸಂಪುಟದಲ್ಲಿ 33 ಮಂದಿ ಸಚಿವರಿದ್ದು 1 ಸ್ಥಾನ ಖಾಲಿ ಇದೆ. ಆ ಸ್ಥಾನವನ್ನು ಭರ್ತಿ ಮಾಡುವುದು ಕಗ್ಗಂಟಾಗಿದೆ. ಪಕ್ಷದ ಶಾಸಕರಾದ ಕನೀಸ್ ಫಾತಿಮಾ, ಲಕ್ಷ್ಮೀ ಹೆಬ್ಬಾಳ್ಕರ್, ನಯನ ಮೋಟಮ್ಮ, ಅನ್ನಪೂರ್ಣ ತುಕರಾಮ್ ಹಾಗೂ ಪರಿಷತ್ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ, ಆರತಿ ಕೃಷ್ಣ, ಬಲ್ಕಿಸ್ ಬಾನು ಸೇರಿ ಹಲವರು ಮಹಿಳಾ ಕೋಟಾದಡಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಅರ್ಹ ಮತದಾರರ ಹೆಸರುಗಳು ಕೈತಪ್ಪದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು. ಮತದಾರರಿಗೆ ಸಮರ್ಪಕ ಕಾಲಾವಕಾಶ ಮತ್ತು ನಿಗದಿತ ಪ್ರಕ್ರಿಯೆಯಂತೆ ಪರಿಶೀಲನೆಗೆ ಅವಕಾಶ ಕಲ್ಪಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಮಂಗಳವಾರ ಈ ಕುರಿತು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿರುವ ಅವರು, ರಾಜ್ಯದಲ್ಲಿರುವ 5.5 ಕೋಟಿ ಮತದಾರರ ಪೈಕಿ ಸುಮಾರು 1 ಕೋಟಿ ಮತದಾರರನ್ನು ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡುಪ್ಲಿಕೇಟ್ ಅಂಡ್ ಅದರ್ಸ್ ವರ್ಗಕ್ಕೆ ಸೇರಿಸಲಾಗಿದೆ. ಇದು ಒಟ್ಟು ಮತದಾರರ ಪೈಕಿ ಸುಮಾರು 1/5 ಭಾಗವಾಗಿದೆ ಎಂದು ಗಮನ ಸೆಳೆದಿದ್ದಾರೆ. ಇನ್ನು ಮತ್ತೆ ತಮಿಳುನಾಡಿಗೆ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಹರಿಸುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡಿದ್ದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಂಗಳವಾರ ಎತ್ತಿಹಿಡಿದಿದೆ. ಎಸ್ಕೆ ಹಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ದಿಲ್ಲಿಯಲ್ಲಿ ನಡೆದ ಸಿಎಡಬ್ಲ್ಯೂಎಂಎ 56ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ತಮಿಳುನಾಡು, ಕರ್ನಾಟಕ, ಪುದುಚೇರಿ, ಆಂಧ್ರಪ್ರದೇಶ, ಕೇರಳದ ಅಧಿಕಾರಿಗಳು ಭಾಗವಹಿಸಿದ್ದರು. ತಮಿಳುನಾಡಿನ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಪ್ರಶಾಂತ್ ಎಂ ವಾಡ್ನೇರೆ, ಕಾವೇರಿ ತಾಂತ್ರಿಕ ಘಟಕದ ಅಧ್ಯಕ್ಷ ತಿರು ಸುಬ್ರಹ್ಮಣ್ಯಂ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ತನ್ನ ಪಾಲಿನ ಕಾವೇರಿ ನೀರನ್ನು ಬಿಡುಗಡೆ ಮಾಡುವ ಕುರಿತಾದ ಕುಂದುಕೊರತೆಯನ್ನು ಸಿಡಬ್ಲ್ಯೂಎಂಎ ಮುಂದೆ ಮಂಡಿಸುವಂತೆ ಸುಪ್ರೀಂಕೋರ್ಟ್ ಸೋಮವಾರದ ತಮಿಳುನಾಡು ಸರ್ಕಾರಕ್ಕೆ ನಿರ್ದೇಶನ ನೀಡಿದ ನಂತರ ಈ ಸಭೆ ನಡೆದಿದೆ. ಇನ್ನು ವೈಜ್ಞಾನಿಕವಾಗಿ ಮಾತ್ರವಲ್ಲದೆ ಅಭಿವೃದ್ಧಿಯಲ್ಲೂ ದಾಪುಗಾಲಿಡುತ್ತಿರುವ ಕರ್ನಾಟಕದಲ್ಲೂ ಕೂಡ ಬಾಲ ಗರ್ಭಿಣಿಯರ ಅಂದರೆ 14ರಿಂದ 18 ವರ್ಷ ವಯಸ್ಸಿನ ಪ್ರಕರಣಗಳು ನಿಯಂತ್ರಣಕ್ಕೆ ಬಾರದಿರುವುದು ಆತಂಕಕಾರಿಯಾಗಿದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯುವತಿಯರನ್ನು ಕಂಗೆಡಿಸುವ ಬಾಲಗರ್ಭಾವಸ್ಥೆ ಪ್ರಕರಣಕ್ಕೆ ಶೈಕ್ಷಣಿಕವಾಗಿ ವೈದ್ಯಕೀಯವಾಗಿ ಮುಂಚೂಣಿಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ತಡೆ ಬಿದ್ದಿಲ್ಲ. ಕಳೆದ 4 ತಿಂಗಳಲ್ಲಿ ಅಂದರೆ ಏಪ್ರಿಲ್ನಿಂದ ಜುಲೈವರೆಗೆ ಜಿಲ್ಲೆಯಲ್ಲಿ 4 ಬಾಲಗರ್ಭಿಣಿ ಪ್ರಕರಣಗಳು ದಾಖಲಾಗಿದೆ. ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಪೋರ್ಟಲ್ ಪ್ರಕಾರ ರಾಜ್ಯ ಸರ್ಕಾರ ನೀಡಿರುವ ಮಾಹಿತಿಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಾಖಲಾಗಿರುವ ಈ ಪ್ರಕರಣದಲ್ಲಿ 15-16 ವರ್ಷದ ಒಳಗಿನ 1 ಹದಿನಾರು ಹದಿನೇಳು ವರ್ಷದೊಳಗಿನ ಒಂದು ಹಾಗೂ ಹದಿನೇಳು ಹದಿನೆಂಟು ವರ್ಷದ ಒಳಗಿನ ಎರಡು ಪ್ರಕರಣಗಳು ಸೇರಿವೆ. 2024-25 ಜಿಲ್ಲೆಯಲ್ಲಿ 24 ಹಾಗೂ 2025-25 ಸಾಲಿನಲ್ಲಿ 25 ಪ್ರಕರಣಗಳು ದಾಖಲಾಗಿದ್ದು, ಆರ್ಸಿಎಚ್ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ 2026-27 ಸಾಲಿನ ಪ್ರಥಮ ನಾಲ್ಕು ತಿಂಗಳಲ್ಲಿ 725 ಬಾಲಗರ್ಭಿಣಿಯರ ಪ್ರಕರಣಗಳು ದಾಖಲಾಗಿವೆ. ಪ್ರತಿ ವರ್ಷದಂತೆ ಈ ವರ್ಷದ ಪ್ರಥಮ ನಾಲ್ಕು ತಿಂಗಳಲ್ಲಿ ರಾಯಚೂರಿನಲ್ಲಿ ಅತ್ಯಧಿಕ 100 ಪ್ರಕರಣಗಳು ದಾಖಲಾಗಿವೆ. ಉತ್ತರ ಕನ್ನಡ, ಉಡುಪಿ ಮತ್ತು ಗದಗ ಜಿಲ್ಲೆಯಲ್ಲಿ ಅತಿ ಕಡಿಮೆ ತಲಾ 2 ಪ್ರಕರಣಗಳು ದಾಖಲಾಗಿದೆ. ಇನ್ನು ಬಾಲ್ಯ ವಿವಾಹದ ಪ್ರಯತ್ನ ನಿಶ್ಚಿತಾರ್ಥದ ಬಗ್ಗೆ ಕ್ರಮ ಕೈಗೊಳ್ಳಲು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಕಲಂನಲ್ಲಿ ಅವಕಾಶ ಇಲ್ಲವಾಗಿದೆ. ಹಾಗಾಗಿ ಬಾಲ್ಯ ವಿವಾಹವನ್ನು ಅಪರಾಧವನ್ನಾಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಕಾಯ್ದೆಗೆ ತಿದ್ದುಪಡಿ ತಂದು ಜಾರಿಗೊಳಿಸಲು ಮುಂದಾಗಿದೆ. ಈ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲಿ ಶಾಸಕ ಸುರೇಶ್ ಕುಮಾರ್ ಎಸ್ ಅವರು ಕೇಳಿರುವ ಪ್ರಶ್ನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿರುವ ಉತ್ತರದಲ್ಲಿ ತಿಳಿಸಿದ್ದಾರೆ. ಇನ್ನು ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಬೆಂಬಲವಾಗಿ ರೈಲ್ವೆ ಮಂಡಳಿ ಹೊರಡಿಸಿರುವ ಅಧಿಸೂಚನೆಯನ್ನು ಕಾರ್ಯರೂಪಕ್ಕೆ ತರಲು ರಾಜ್ಯ ಸರ್ಕಾರ ಪೂರ್ಣ ರೀತಿಯ ಆಡಳಿತಾತ್ಮಕ ಸಹಕಾರ ನೀಡಬೇಕು ಎಂದು ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಮಂಗಳೂರು ರೈಲು ಜಾಲವನ್ನು ಫಾಲ್ಘಾಟ್ ವಿಭಾಗದಿಂದ ಬೇರ್ಪಡಿಸಿ ಮೈಸೂರು ವಿಭಾಗಕ್ಕೆ ಸೇರಿಸುವುದಕ್ಕೆ ರೈಲ್ವೆ ಸಚಿವಾಲಯ ಈಗಾಗಲೇ ಅಗತ್ಯ ಕ್ರಮ ಕೈಗೊಂಡು ಅಧಿಸೂಚನೆ ಹೊರಡಿಸಿದೆ. ಕರಾವಳಿ ರೈಲು ಪ್ರಯಾಣಿಕರ ಬಹು ವರ್ಷಗಳ ಈ ಬೇಡಿಕೆ ಈಡೇರಿರುವುದರಿಂದ ಈ ಭಾಗಕ್ಕೆ ಮಾತ್ರವಲ್ಲ ಸಮಗ್ರ ಕರ್ನಾಟಕದ ರೈಲು ಜಾಲ ಬಲವರ್ಧನೆಗೂ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಹಾಗಾಗಿ ಆದಷ್ಟು ಬೇಗ ಮಂಗಳೂರು ರೈಲು ವಿಭಾಗವನ್ನು ಮೈಸೂರು ವಿಭಾಗದ ಜತೆಗೆ ಸೇರಿಸುವ ಪ್ರಕ್ರಿಯೆ ಪೂರ್ಣಗೊಳಿಸುವುದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಚೌಟ ಅವರು ಮನವಿ ಮಾಡಿದ್ದಾರೆ. ಇನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಭಾರತ್ ಜೋಡೋ ಯುವ ಸಂಘ ಹಾಗೂ ಗ್ಯಾರಂಟಿ ಸಮಿತಿಯನ್ನು ಗಟ್ಟಿಗೊಳಿಸುವಂತೆ ಪಕ್ಷದ ಶಾಸಕರಿಗೆ ಸೂಚಿಸಿರುವ ಸಿಎಂ, ಇದು ತನ್ನ ಹಲವು ವರ್ಷಗಳ ಅಧ್ಯಯನದ ಫಲ, ಇದನ್ನು ಯಶಸ್ವಿಗೊಳಿಸಲು ಸಹಕರಿಸುವಂತೆ ಮನವಿ ಮಾಡಿದರು. ಮಂಗಳವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸ್ವಪಕ್ಷೀಯ ಶಾಸಕರ ಜತೆ ಸಭೆ ನಡೆಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಲ್ಲರ ಅಹವಾಲು ಆಲಿಸಿದರು. ಕ್ಷೇತ್ರದ ಪ್ರಗತಿ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಅಗತ್ಯ ಅನುದಾನದ ಬೇಡಿಕೆಯ ಬಗ್ಗೆ ಪ್ರಸ್ತಾವನೆ ಪಡೆದರು. ಪಂಚಾಯತ್ ಮಟ್ಟದಲ್ಲಿ ಭಾರತ ಜೋಡೋ ಯುವ ಸಂಘಗಳ ರಚನೆಗೆ ಅವುಗಳ ಸಕ್ರಿಯ ಕಾರ್ಯನಿರ್ವಹಣೆಗೆ ಶಾಸಕರು ಮುತುವರ್ಜಿ ವಹಿಸಬೇಕು, ಸೂಕ್ತ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಸೂಚಿಸಬೇಕು, ಈ ಯೋಜನೆಯನ್ನು ಯಶಸ್ವಿಗೊಳಿಸಲು ಎಲ್ಲಾ ಶಾಸಕರು ಸಹಕರಿಸುವಂತೆ ಮನವಿ ಮಾಡಿದರು. ಇದರೊಂದಿಗೆ ಪಂಚಾಯತ್ ಮಟ್ಟದ ಗ್ಯಾರಂಟಿ ಸಮಿತಿಗೆ 6 ಸದಸ್ಯರ ನೇಮಕ ಮಾಡುವ ಬಗ್ಗೆ ಶಾಸಕರಿಗೆ ಸಲಹೆ ಕೂಡ ನೀಡಿದರು. ಇನ್ನು ಶಾಲಾ ಮಕ್ಕಳ ಕ್ರೀಡಾಕೂಟವನ್ನು ತರಗತಿ ಆಧಾರದಲ್ಲಿ ನಡೆಸುವ ಬದಲು ಹಿಂದಿನಂತೆ ವಯೋಮಾನ ಆಧಾರದಲ್ಲಿ ನಡೆಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸೂಚಿಸಿದ್ದು, ಈ ಕ್ರೀಡಾಕೂಟಗಳು ವಯೋಮಾನ ಆಧಾರಿತವಾಗಿರಬೇಕೇ ಅಥವಾ ತರಗತಿ ಲೆಕ್ಕಾಚಾರದಲ್ಲಿ ನಡೆಸಬೇಕೇ ಎಂಬ ಗೊಂದಲಕ್ಕೆ ತೆರೆ ಬಿದ್ದಿದೆ. 2025 ಹಿಂದೆ ಜಾರಿಯಲ್ಲಿದ್ದ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಮಾರ್ಗಸೂಚಿಯಂತೆ ಇನ್ನು ಮುಂದೆ ಅಂಡರ್ 14, ಅಂಡರ್ 17 ಎಂಬ ಎರಡು ವಿಭಾಗದಲ್ಲಿ ಕ್ರೀಡಾಕೂಟಗಳು ನಡೆಯಲಿವೆ. 2025 ಹಿಂದೆ ಕ್ರೀಡಾಕೂಟವನ್ನು ಎಸ್ಜಿಎಫ್ಐ ಮಾರ್ಗಸೂಚಿಯಂತೆ ವಯೋಮಾನ ಆಧಾರದಲ್ಲಿ ನಡೆಸಲಾಗುತ್ತಿತ್ತು. 2025 ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮನವಿಯಂತೆ ಪ್ರಾಥಮಿಕ ಪ್ರೌಢಶಾಲಾ ವಿಭಾಗವೆಂದು ತರಗತಿ ಲೆಕ್ಕಾಚಾರದಲ್ಲಿ ಕೂಡ ನಡೆಸಲಾಗಿತ್ತು. ಇದೀಗ ಇಲಾಖೆಯು ಶೈಕ್ಷಣಿಕ ಮಾರ್ಗಸೂಚಿಯಂತೆ ಶಾಲಾ ಹಂತದ ಕ್ರೀಡಾಕೂಟ ಆಗಸ್ಟ್ 22 ಒಳಗಡೆ ಪೂರ್ಣಗೊಂಡು ಆಗಸ್ಟ್ 30 ಒಳಗಡೆ ಹೋಬಳಿ ಕ್ಲಸ್ಟರ್ ವಲಯ ಮಟ್ಟದ ಕ್ರೀಡಾಕೂಟ ಮುಗಿಸಿ ಸೆಪ್ಟೆಂಬರ್ 5 ಒಳಗಡೆ ತಾಲೂಕು ಮಟ್ಟ, ಸೆಪ್ಟೆಂಬರ್ 15 ಒಳಗಡೆ ಜಿಲ್ಲಾ ಮಟ್ಟ, ಸೆಪ್ಟೆಂಬರ್ 20 ಒಳಗಡೆ ವಿಭಾಗ ಮಟ್ಟ, ಸೆಪ್ಟೆಂಬರ್ 30 ಒಳಗಡೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಮುಗಿಸಿ ಎಸ್ಜಿಎಫ್ಐ ಸೂಚನೆಯಂತೆ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಸಜ್ಜಾಗಬೇಕು. ಆದರೆ ಆರಂಭದ ವಯೋಮಾನ ತರಗತಿ ಲೆಕ್ಕಾಚಾರ ಗೊಂದಲದಿಂದ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಇಂಡಿಯನ್ ರುಮಟಾಲಜಿ ಅಸೋಸಿಯೇಷನ್ನ ಕರ್ನಾಟಕ ಘಟಕದ ವತಿಯಿಂದ 11 ದಕ್ಷಿಣ ವಲಯ ರುಮಟಾಲಜಿ ಸಮ್ಮೇಳನ ಆಗಸ್ಟ್ 28ರಿಂದ 30ರವರೆಗೆ ಇಂಡಿಯನ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ರುಮಟಾಲಜಿಸ್ಟ್ ಕನ್ಸಲ್ಟೆಂಟ್ ಡಾಕ್ಟರ್ ಸಜ್ಜನ್ ಶೆಣೈ ಮಾಹಿತಿ ನೀಡಿ, ಇದು ಕರ್ನಾಟಕದಲ್ಲಿ ನಡೆಯುತ್ತಿರುವ ಮೊದಲ ಸಮ್ಮೇಳನ. ದಕ್ಷಿಣ ಭಾರತದ ವಿವಿಧ ಭಾಗಗಳಿಂದ 450ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. 3 ದಿನದ ಸಮ್ಮೇಳನದಲ್ಲಿ ತಜ್ಞರ ಉಪನ್ಯಾಸಗಳು, ಕ್ಲಿನಿಕಲ್ ಮಾಸ್ಟರ್ ಕ್ಲಾಸುಗಳು, ಬಹು ವಿಷಯದ ಚರ್ಚೆಗಳು, ಪ್ರಕರಣ ಆಧಾರಿತ ಚರ್ಚಾ ಸ್ಪರ್ಧೆಗಳು, ತಜ್ಞರ ಸಂವಾದಗಳು, ಕಾರ್ಯಾಗಾರಗಳು, ವೈಜ್ಞಾನಿಕ ಸಂಶೋಧನೆ ಪ್ರಬಂಧದ ಮಂಡನೆ ನಡೆಯಲಿದೆ. ಕೀರುಗಳು, ಸ್ನಾಯುಗಳು, ಸಂಯೋಜಕ ಅಂಗಾಂಶಗಳು, ವಿವಿಧ ಅಂಗಾಂಗ ವ್ಯವಸ್ಥೆಯನ್ನು ಬಾಧಿಸುವ ಸಾಮಾನ್ಯ ಮತ್ತು ಸಂಕೀರ್ಣ ಸಂಧಿವಾತ ಮತ್ತು ಸ್ವಯಂ ಪ್ರತಿರಕ್ಷಾ ಕಾಯಿಲೆಯ ಕುರಿತು ಚರ್ಚಿಸಲಾಗುತ್ತಿದೆ ಎಂದು ಹೇಳಿದರು. ಕೇಳುಗರೆ, ಹಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಿಗಿನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಂತರದಲ್ಲಿ ಕೊಂಕಣಿ ಕಾರ್ಯಕ್ರಮ, 9 ಗಂಟೆಗೆ ಬ್ಯಾರಿ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಕಾರ್ಯಕ್ರಮ, 10 ಗಂಟೆಗೆ ಮೈಕಲ್ ತಬಲ್ಕ ಧ್ವನಿಮುದ್ರಿತ ಪ್ರಸಾರ, 11 ಗಂಟೆಗೆ ಯಕ್ಷಗಾನ ಶನೀಶ್ವರ ಮಹಾತ್ಮೆ ಭಾಗ 3, 11:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ಗೀತಾ ಸಾಹಿತ್ಯ ಸಂಭ್ರಮ 4, 12 ಗಂಟೆಗೆ ತುಳು ಹಾಡು, 12:30ಕ್ಕೆ ಬಾವಲಹರಿ, 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರ, 4 ಗಂಟೆಗೆ ಹೃದಯ ರಾಗ, 5 ಗಂಟೆಗೆ ಡಾಕ್ಟರ್ ಗುರುರಾಜ ಕರ್ಜಗಿ, 6 ಗಂಟೆಗೆ ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ, 8 ಗಂಟೆಗೆ ಯಕ್ಷಗಾನ, 8:30ಕ್ಕೆ ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಈ ಒಂದು ಸಂದರ್ಭದಲ್ಲಿ ಅನೇಕರನ್ನ ಬಾಯಿ ಹುಣ್ಣು ಕಾಡ್ತಾ ಇದೆ. ಬಾಯಿಯ ಹುಣ್ಣಿಗೆ ಮೂಲ ಕಾರಣವನ್ನು ನಾವು ಹುಡುಕ್ತಾ ಹೋದರೆ ಅದು ಹೊಟ್ಟೆಯಲ್ಲಿದೆ. ಅನೇಕರನ್ನ ಇವತ್ತು ಮಲಬದ್ಧತೆ ಕಾಡ್ತಾ ಇದೆ. ಅತಿಯಾದಂಥ ಈ ಒಂದು ಮಲಬದ್ಧತೆ ಬಾಯಿಯ ಹುಣ್ಣಿಗೆ ಮುಖ್ಯವಾದಂಥ ಒಂದು ಕಾರಣ. ಹಾಗೆಯೇ ಬಾಯಿ ಹುಣ್ಣಿಗೆ ಇನ್ನೊಂದು ಪ್ರಮುಖವಾದ ಕಾರಣವನ್ನು ಹುಡುಕ್ಲಿಕ್ಕೆ ಹೋದರೆ ಅದು ಕರುಳು. ಕರುಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ಅದು ಬಾಯಿ ಹುಣ್ಣಿಗೆ ಕಾರಣ ಆಗುತ್ತೆ. ಹಾಗಾಗಿ ಅನೇಕ ಬಾಯಿ ಹುಣ್ಣು ಇರುವಂತಹ ತೊಂದರೆ ಇದ್ದಂತಹ ಅನೇಕರನ್ನು ನಾವು ಚಿಕಿತ್ಸೆಗೆ ಒಳಪಡಿಸಿದಾಗ, ಅವರ ಕರುಳನ್ನು ರಿಪೇರಿ ಮಾಡಿದಾಗ, ಸರಿ ಮಾಡಿದಾಗ ಅವರ ಬಾಯಿ ಹುಣ್ಣು ಕಡಿಮೆ ಆಗಿದ್ದು ಕಂಡುಬಂತು. ಹಾಗೆಯೇ ಮಲ ಸದಾ ವಿಸರ್ಜನೆ ಆಗಲಿಕ್ಕೆ ಶುರುವಾದಾಗ ಅವರ ಬಾಯಿ ಹುಣ್ಣು ಕಡಿಮೆ ಆಗಿದ್ದು ಕಂಡುಬಂತು. ಹಾಗಾದರೆ ಬಾಯಿ ಹುಣ್ಣಿಗೂ ನಮ್ಮ ಹೊಟ್ಟೆಗೂ ನೇರವಾದ ಸಂಬಂಧ ಇದೆ. ಸೊ ಕೆಲವರು ಅಂತಾರೆ, ಬಾಯಿ ಹೀಟಾಗಿ ನನಗೆ ಬಾಯಿ ಹುಣ್ಣು ಆಗುತ್ತೆ ಅಂಥೇಳಿ, ಪಪ್ಪಾಯಿ ತಿಂದರೆ ಬಾಯಿ ಹುಣ್ಣು ಆಗುತ್ತೆ ಅಂಥೇಳಿ. ಅದೆಲ್ಲ ಒಂದು 10-20% ಕಾಂಟ್ರಿಬ್ಯೂಷನ್ ಇರ್ಬೋದು, ಅದು ಒಂದು ಸಲ ಕಡಿಮೆ ಆಗಿಬಿಡುತ್ತೆ. ಆದರೆ ರೆಗ್ಯುಲರಾಗಿ ಬಾಯಿ ಹುಣ್ಣು ಆಗ್ತಾ ಇರುತ್ತೆ, ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ, ಇದಕ್ಕೆ ಪ್ರಮುಖವಾದ ಕಾರಣ ಕರುಳು. ಹಾಗೆ ಕರುಳನ್ನು ಶುದ್ಧ ಮಾಡಲಿಕ್ಕೆ ನಾವು ಏನೆಲ್ಲ ಮಾಡ್ಬೋದು? ಡೈಲಿ 3-4 ಗ್ಲಾಸ್ ತಾಜಾ ಮಜ್ಜಿಗೆ ಕುಡಿಯೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯ, ಕರುಳು ಶುದ್ಧ ಆಗಲಿಕ್ಕೆ ಸಾಧ್ಯ. ಆದಮೇಲೆ ಬಾಯಿ ಹುಣ್ಣು ಸ್ಲೋಲಿ 1 ಮಂತಲ್ಲಿ ನಿಮಗೆ ಕಡಿಮೆ ಆಗಲಿಕ್ಕೆ ಸಾಧ್ಯ. ಹಾಗೆಯೇ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು 1 ಕೆಜಿ ಎಳ್ಳು, ಕಪ್ಪೆಳ್ಳು, 1 ಕೆಜಿ ಅಗಸೆ ಬೀಜ, 1 ಕೆಜಿ ಮೆಂತೆ ಇದನ್ನು ತಂದಿಟ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಕಸ ಎಲ್ಲ ತೆಗೆದು ಹಸಿಯಾಗಿ ಪುಡಿ ಮಾಡಿ ಅಥವಾ ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿ ಮಿಕ್ಸ್ ಮಾಡಿ 3 ಡಬ್ಬದಲ್ಲಿ ತುಂಬಿಸಿ ಇಟ್ಕೋಬೇಕು ಫ್ರಿಜ್ಜಲ್ಲಿ. ಸೊ ಆಗದು ಆಕ್ಸಿಡೈಸ್ ಆಗಲ್ಲ. ಅದನ್ನು ನಾವು ಸಂಜೆ 7 ಗಂಟೆ ಹೊತ್ತಿಗೆ 3 ಗ್ಲಾಸ್ ನೀರಿಗೆ ಇದು 3 ಚಮಚವನ್ನು ಹಾಕಿ ಕುಡಿಯೋದ್ರಿಂದಾಗಿ ಮೋಷನ್ ಕ್ಲಿಯರ್ ಆಗುತ್ತೆ, ಜೊತೆಗೆ ಎಲ್ಲ ಪೋಷಕಾಂಶನೂ ಕೂಡ ಸಿಗುತ್ತೆ. ಸೊ ಹೊಟ್ಟೆ ಸರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನೀರಿನಲ್ಲಿ ಕರಗುವ ನಾರಿನಂಶ ಜೊತೆಗೆ ಸಾಕಷ್ಟು ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ. ಇನ್ನು ಬಾಯಿ ಹುಣ್ಣನ್ನು ತಾತ್ಕಾಲಿಕವಾಗಿ ಶಮನ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುವಂಥದ್ದು ಪೇರಲೆ ಅಥವಾ ಸೀಬೆ ಎಲೆಗಳು. ಹಿಂದಿನಿಂದ ಜನ ಮಾಡ್ಕೊಂಡು ಬಂದಿದ್ದಾರೆ. ತಾಜಾ ಅಥವಾ ಹಸಿಯಾದ ಅಥವಾ ಟೆಂಡರ್ ಎಳೆಯ ಒಂದು ಸೀಬೆ ಎಲೆಯನ್ನು ಅಗಿಯೋದ್ರಿಂದಾಗಿ ಬಾಯಿ ಹುಣ್ಣು ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ವಿಟಮಿನ್ B12 ಅಥವಾ ವಿಟಮಿನ್ ಬಿಯ ಎಲ್ಲ ಒಂದು ಅಂಶಗಳನ್ನು ತೆಗೆದುಕೊಳ್ತಾರೆ. ಸೊ ಇದನ್ನು ಕೂಡ ಮಾಡಬಾರ್ದು ಅಂತೇನಿಲ್ಲ. ಫಾರ್ 1 ವೀಕಿಗೆ 10 ಡೇಸಿಗೋ ನಿಮಗೆ ಬಿ ಕಾಂಪ್ಲೆಕ್ಸ್ ಮಾತ್ರ ತೆಗೆದುಕೊಳ್ಳೋದ್ರಿಂದಾಗಿ ಬಾಯಿ ಹುಣ್ಣು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಮೂಲ ಕಾರಣಕ್ಕೆ ಚಿಕಿತ್ಸೆ ಸಿಗೋದಿಲ್ಲ. ಸೊ ಮೂಲ ಕಾರಣಕ್ಕೆ ಚಿಕಿತ್ಸೆ ಸಿಗಬೇಕು ಅಂದರೆ ನಾವು ಹೊಟ್ಟೆಯನ್ನು ಶುದ್ಧ ಮಾಡ್ಕೋಬೇಕು, ಜಾಸ್ತಿ ನೀರು ಕುಡಿಬೇಕು. ಸೊ 3-4 ಲೀಟರ್ ನೀರು ಕುಡಿಯುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಹಾಗೆಯೇ ಒಳ್ಳೆ ಬ್ಯಾಕ್ಟೀರಿಯಾ ವರ್ಧನೆ ಆಗಲಿಕ್ಕೆ ನಮ್ಮ ಕರುಳನ್ನು ಟ್ರೀಟ್ ಮಾಡಬೇಕು. ಸೊ ಪ್ರೀಪ್ರೋಬಯೋಟಿಕ್ ಆಹಾರಗಳು ನಾನು ಅನೇಕ ಸಂಚಿಗಳಲ್ಲಿ ತಿಳಿಸ್ಕೊಟ್ಟಿದೆ. ಆ ರೀತಿ ಆಹಾರವನ್ನು ಜಾಸ್ತಿ ಸೇವಿಸಬೇಕು, ಹುದುಗಿಸಿದ ಆಹಾರ ಅಂತ ನಾವು ಹೇಳ್ಬೋದು. ಹೀಗೆ ಮಾಡೋದ್ರ ಮೂಲಕ ನಮ್ಮ ಕರುಳನ್ನು ಚೆನ್ನಾಗಿಟ್ಟುಕೊಂಡು ನಮ್ಮ ಬಾಯಿ ಹುಣ್ಣನ್ನು ಕಡಿಮೆ ಮಾಡಿಕೊಂಡು. ಅರಿಶಿನ ತುಂಬ ಒಳ್ಳೆಯದು ಅಂತ ನಮಗೆಲ್ಲ ಗೊತ್ತಾಗಿದೆ. ಈ ಒಂದು ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಎಲ್ಲರೂ ಅರಿಶಿನ ಹಾಲನ್ನು ಕುಡಿತಾ ಇದ್ದಾರೆ. ಸೊ ಅರಿಶಿನ ಮತ್ತು ಹಾಲಿನ ಕಾಂಬಿನೇಷನ್ ಭಾಳ ಒಳ್ಳೆಯದು. ಆದರೆ ಇದಕ್ಕೆ ಇನ್ನೊಂದನ್ನು ಸೇರಿಸಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಅದುವೇ ಕಾಳು ಮೆಣಸು, 1 ಚಿಟಿಕೆ ಕಾಳು ಮೆಣಸಿನ ಪುಡಿ. ಸೊ ಇವತ್ತು ಅನೇಕ ಸಂಶೋಧನೆಗಳು ನಡೆದಿದೆ. ಅರಿಶಿನದಲ್ಲಿರುವಂತಹ ಕರ್ಕ್ಯುಮಿನ್ ಅಂಶ ನಮಗೆ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ, ಜೊತೆಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಕೊಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಹೃದಯ ರೋಗಗಳನ್ನು ತಡೆಗಟ್ಟಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಚರ್ಮಕ್ಕೆ ಕೂಡ ಭಾಳ ಒಳ್ಳೆಯದು. ಆದರೆ ಅರಿಶಿನದ ಜೊತೆ ನಾವು 1 ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಹಾಕೋದ್ರಿಂದಾಗಿ ಏನು ಪ್ರಯೋಜನ ಅಂದರೆ, ಅರಿಶಿಣದಲ್ಲಿರುವಂತಹ ಬಯೋ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತಲ್ಲ ಕರ್ಕ್ಯುಮಿನ್, ಇದು ಇದರ ಅಬ್ಸಾರ್ಪ್ಷನ್ 1000 ಪಟ್ಟು ಹೆಚ್ಚಾಗುತ್ತೆ. ನೋಡಿ ಎಷ್ಟು ಆಶ್ಚರ್ಯ. ಸೊ ಹಾಗಾದರೆ ಅರಿಶಿಣ ಮತ್ತು ಕಾಳುಮೆಣಸು ಈ ಕಾಂಬಿನೇಷನ್ ದಿ ಬೆಸ್ಟ್. ಸೊ ಇದರ ಸಂಶೋಧನೆಗಳು ರುಜುವಾತು ಮಾಡಿದೆ. ಸೊ ಹಾಗಾದರೆ ಅರಿಶಿಣವನ್ನು ತೆಗೆದುಕೊಳ್ಳುವಾಗ 1 ಚಿಟಿಕೆ ಕಾಳುಮೆಣಸನ್ನು ನಿಮ್ಮ ಅರಿಶಿಣದ ಜೊತೆ ತೆಗೆದುಕೊಳ್ಳಿ ಅನ್ನುವಂತಹ ಕಿವಿ ಮಾತನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆ ನಾವೇನು ಐಡಿಯಾ ಮಾಡ್ಬೋದು ಅಂದರೆ, ಅರಿಶಿನ ನಾವು ಮಾರ್ಕೆಟಿಂದ ಪುಡಿಯನ್ನು ತಂದು ಉಪಯೋಗಿಸ್ತೇವೆ. ಆದರೆ ಅರಿಶಿನದಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನುವಂತಹ ಒಂದು ಪೋಷಕಾಂಶವನ್ನು ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಉಳಿದ ಪುಡಿಯನ್ನು ಮಾರ್ಕೆಟಿಗೆ ಬಿಡ್ತಾರೆ. ಸೊ ಅದರಿಂದ ನಮಗೆ ಅದರ ಪ್ರಯೋಜನ ಸಿಗೋದಿಲ್ಲ. ಹಾಗೆ ಅನೇಕ ಕಲರ್ಸನ್ನು ಮಿಕ್ಸ್ ಮಾಡ್ತಾರೆ. ಸೊ ಹಾಗಾಗಿ ದಯಮಾಡಿ ಅರಿಶಿಣದ ರೆಡಿಮೇಡ್ ಪುಡಿಯನ್ನು ತರುವಂತಹ ತಪ್ಪು ಕಾರ್ಯವನ್ನು ಮಾಡಬೇಡಿ. ಅರಿಶಿಣದ ಕೊಂಬನ್ನು ತಂದು ಆ ಕೊಂಬಿಗೂ ಕಲರ್ ಹಾಕಿರ್ತಾರೆ, ಅರಿಶಿಣ ಕಾಣಲಿಕ್ಕೆ ಅಥವಾ ಹಳದಿ ಕಾಣಲಿಕ್ಕೆ. ಸೊ ಆ ಒಂದು ಹಳದಿ ಅಥವಾ ಈ ಒಂದು ಅರಿಶಿಣದ ಕೊಂಬನ್ನು ತಂದು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ನೀವೇ ಪುಡಿ ಮಾಡಿ ಉಪಯೋಗಿಸಿ. ಅಡುಗೆಗೂ ಅದನ್ನೇ ಉಪಯೋಗಿಸಿ, ಔಷಧಿಗೂ ಅದನ್ನೇ ಉಪಯೋಗಿಸಿ, ಎಲ್ಲದಕ್ಕೂ ಅದನ್ನೇ ಉಪಯೋಗಿಸಿ. ಮುಖ ಕಚ್ಚಲಿಕ್ಕೆ, ಸೌಂದರ್ಯವರ್ಧನೆಗೆ ಅದಕ್ಕೂ ಕೂಡ ಅದನ್ನೇ ಉಪಯೋಗಿಸಿ ಆಗ್ಬೋದಲ್ಲ. ಸೊ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವೊಂದು ಟೆಕ್ನಿಕನ್ನು, ಉಪಾಯವನ್ನು, ಒಂದು ಸತ್ಯವನ್ನು, ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದೇವೆ. ಅದುವೇ ಅರಿಶಿನ ಮತ್ತು ಕಾಳುಮೆಣಸು. ಸೊ ಅರಿಶಿನದ ಜೊತೆ ಕಾಳುಮೆಣಸನ್ನು ಸೇರಿಸಿದಾಗ ಅರಿಶಿನದಲ್ಲಿರುವಂತಹ ಅಂಶ, ಬಯೋ ಆಕ್ಟಿವ್ ಇಂಗ್ರೀಡಿಯೆಂಟ್ ಎಸ್ಪೆಷಲಿ ಕರ್ಕ್ಯುಮಿನ್ನ ಅಬ್ಸಾರ್ಪ್ಷನ್ 1000 ಪಟ್ಟು ಜಾಸ್ತಿ ಆಗುತ್ತೆ. ಇಲ್ದಿರೋದು ಅಬ್ಸಾರ್ಪ್ಷನ್ನೇ ಆಗಲ್ಲ, ಹಾಗೆ ಹೋಗ್ಬಿಡುತ್ತೆ, ನಮಗೆ ಪ್ರಯೋಜನ ಸಿಗೋದಿಲ್ಲ. ಹಾಗಾಗಿ ಅರಿಶಿನ ಹಾಗೂ ಈ ಒಂದು ಕಾಳುಮೆಣಸನ್ನು ನಾವು ಜೊತೆ ಜೊತೆಯಾಗಿ ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಅರಿಶಿನವನ್ನು ಪೇಟೆಯಿಂದ ಅಥವಾ ಸಿಟಿಯಿಂದ ನಾವೇನು ತರ್ತೀವಲ್ಲ, ಪುಡಿಯನ್ನು, ರೆಡಿಮೇಡ್ ಪುಡಿಯನ್ನು, ಪ್ಯಾಕ್ಡ್ ಪುಡಿಯನ್ನು ತರಬೇಡಿ. ಕೊಂಬನ್ನು ತಂದು ವಾಶ್ ಮಾಡಿ ಒಣಗಿಸಿ ಅದರ ಪುಡಿಯನ್ನು ಉಪಯೋಗಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, ಅರಿಶಿನ ಪ್ರತಿನಿತ್ಯದ ಉಪಯೋಗ ಈ ಒಂದು ಸಾಂಕ್ರಾಮಿಕ ತೊಂದರೆಯನ್ನು ಎದುರಿಸಲಿಕ್ಕೆ, ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದನ್ನು ತುಂಬ ಹೆಚ್ಚಿಗೆ ತಿಂದರೆ ಅದು ಹೀಟ್ ಆಗ್ಬಿಡುತ್ತೆ. ಹಾಗಾಗಿ 1/2 ಸ್ಪೂನ್ ಪರ್ ಡೇ ಅರಿಶಿನವನ್ನು ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಇಲ್ಲಾಂದರೆ ಈಗೆಲ್ಲ ಅರಿಶಿನದ ಎಕ್ಸ್ಟ್ರಾಕ್ಟ್ ಕರ್ಕ್ಯುಮಿನ್ ಬಂದಿದೆ. ಸೊ ಅದನ್ನು ಕೂಡ ನಾವು ಒಂದು ಆಹಾರ ಔಷಧಿಯ ಮಾತ್ರೆಯ ರೂಪದಲ್ಲೂ ಕೂಡ ಕರ್ಕ್ಯುಮಿನ್ನ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ,
1: ಧನ್ಯವಾದಗಳು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈಗ ಮೂಡಿ ಬರ್ತಾ ಇದೆ ಓಣಂನ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಶ್ರೀ ದನೇಶ್ ಯು ಕೋಟೆಕಣಿ ಕಾಸರಗೋಡು, ಕನ್ನಡ ಶಿಕ್ಷಕರು ಚಿನ್ಮಯ ವಿದ್ಯಾಲಯ ಬದಿಯಡ್ಕ.
1: ಓಣಂ ಹಬ್ಬ ಹಚ್ಚ ಹಸುರಿನ ಸೀರೆಯನ್ನುಟ್ಟು ಕಂಗೊಳಿಸುವ ಪ್ರಕೃತಿ ಮಾತೆ, ಎಲ್ಲಿ ಹಾಯಿಸಿದರೂ ಬಾಗಿದ ಪೈರು, ಮನೋಲ್ಲಾಸ ನೀಡುವ ಹವಾಮಾನಕ್ಕೆ ತಂಪೆರೆಚುವ ಹವಾಮಾನ, ಸುರಿದ ಮಳೆ, ಹರಿದ್ವರ್ಣದಿಂದ ಪ್ರಕೃತಿ ಮಾತೆ ತನ್ನ ಸೌಂದರ್ಯ ರಾಶಿಯನ್ನು ಬಿತ್ತಾರಗೊಳಿಸುತ್ತಾ ಮುದ ನೀಡುವ ಸಂದರ್ಭದಲ್ಲಿ ಬರುವ ಹಬ್ಬವೇ ಓಣಂ ಹಬ್ಬ. ಕೃಷಿಕರಿಗೆ ಹೊಸ ಭರವಸೆ, ಮನೆ ಮಂದಿಗೆಲ್ಲ ಸಂತೋಷದ ಹೊಸಲಿನ ಸಮೃದ್ಧಿಯ ದಿನ. ಓಣಂ ಹಬ್ಬಕ್ಕೆ ಸಂಬಂಧಿಸಿದಂತೆ ಹಲವು ನಾನುಡಿಗಳಿವೆ. ಅವುಗಳಲ್ಲಿ ಮಹತ್ವದ ಸ್ಥಾನ ಪಡೆಯುವ ನಾನುಡಿಗಳು ಮುಖ್ಯವಾಗಿ ಮಾವೇಲಿ ನಾಡೋಡೆ ಉತ್ತ ಕಾಲಂ ಮನುಷ್ಯರೆಲ್ಲ.

ಅಂದರೆ ಇದರ ಭಾವಾರ್ಥ ಮಹಾಬಲಿ ನಾಡನ್ನು ಆಳುತ್ತಿದ್ದಂಥ ಕಾಲ. ಮಾನವರು ಮನುಷ್ಯರ ನಡುವೆ ಭೇದ ಭಾವವಿರಲಿಲ್ಲ, ಆಪತ್ತಿರಲಿಲ್ಲ. ಕಳ್ಳತನ, ವಂಚನೆ, ಮೋಸ, ಸುಳ್ಳು ಈ ನಾಡಿನಲ್ಲಿ ಇರಲೇ ಇಲ್ಲ. ಎಲ್ಲರೂ ಮಾನವರು ಒಂದೇ ಎಂಬ ಆಶಯವನ್ನು ತಿಳಿಸುವಂತಹದ್ದು. ಸಂಭ್ರಮದಿಂದ ಆನಂದದಿಂದ ಬಾಳುತ್ತಿದ್ದ ಕಾಲಘಟ್ಟ. ಕೇರಳೀಯರು ಎಲ್ಲೇ ಇರಲಿ, ಓಣಂ ಬಂತೆಂದರೆ ತವರಿಗೆ ತಲುಪುತ್ತಾರೆ, ಸುಖ ದುಃಖಕ್ಕೆ ಮಡಿಯುತ್ತಾರೆ. ಕೇರಳೀಯರಿಗೆ ಓಣಂ ಕೇವಲ ಮಾತ್ರವಲ್ಲ, ಅದು ಸಮೃದ್ಧಿಯ ಹಬ್ಬವೂ, ಕೃಷಿಕರ ದಿನವೂ. ಈ ಕಾರಣದಿಂದ ಓಣಂ ಕೇರಳೀಯರಿಗೆ ರಾಷ್ಟ್ರೀಯ ಹಬ್ಬವಾಗಿದೆ. ಹಬ್ಬಗಳು ಮಾನವ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಬಹಳ ಹಿಂದಿನಿಂದಲೂ ಪ್ರಮುಖ ಪಾತ್ರ ವಹಿಸುತ್ತವೆ. ಅನೇಕ ಹಬ್ಬಗಳು ಧಾರ್ಮಿಕ ಮೂಲಗಳನ್ನು ಹೊಂದಿದ್ದು ಸಾಂಪ್ರದಾಯಿಕ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಮಹತ್ವವನ್ನು ಹೆಣೆದುಕೊಂಡಿದೆ. ಭಾರತದಲ್ಲಿ ವೈವಿಧ್ಯಮಯವಾದ ಹಬ್ಬಗಳಿವೆ. ಹೆಚ್ಚಿನವುಗಳು ಪ್ರಮುಖ ಘಟನೆಗಳು ಅಥವಾ ಸಾಂಪ್ರದಾಯಕ್ಕೆ ಬದ್ಧವಾಗಿ ನಡೆದು ಬರುತ್ತದೆ. ಸಾಂಪ್ರದಾಯಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲ್ಪಡುತ್ತದೆ. ಹೆಚ್ಚಿನ ಹಬ್ಬಗಳು ವಿಶೇಷವಾಗಿ ತಯಾರಿಸಿದ ಆಹಾರ ಸೇವನೆಯಲ್ಲಿ ಕೊನೆಗೊಳ್ಳುತ್ತದೆ. ಹಾಗೂ ಹಬ್ಬ ಜನರನ್ನು ಒಂದುಗೂಡಿಸುತ್ತದೆ. ಹಾಗೆ ಪ್ರತಿಯೊಂದು ರಾಷ್ಟ್ರ, ಜಿಲ್ಲೆ ತಮ್ಮ ತಮ್ಮ ಆಚಾರ ವಿಚಾರಗಳನ್ನು, ಸಂಸ್ಕೃತಿಯನ್ನು ನಡೆಸಿಕೊಂಡು ಬರುತ್ತಾರೆ. ಕೇರಳ ತನ್ನ ಪ್ರಾಚೀನ ಸಂಸ್ಕೃತಿ, ಹಸಿರು ಪ್ರಕೃತಿ ಮತ್ತು ವರ್ಣರಂಜಿತ ಹೆಸರುವಾಸಿಯಾದಂಥ ಇಲ್ಲಿನ ಪ್ರಮುಖ ನಾಡ ಹಬ್ಬಗಳಲ್ಲಿ ಸುಗ್ಗಿಯ ಹಬ್ಬವಾಗಿಯೂ ಓಣಂ ಹಬ್ಬವಾಗಿಯೂ ಆಚರಿಸಲ್ಪಡುತ್ತದೆ. ಓಣಂ ಸುಗ್ಗಿಯ ಹಬ್ಬವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸಲ್ಪಡುತ್ತದೆ. ಕೇರಳದ ನಾಡ ಹಬ್ಬ. ಈ ಹಬ್ಬಗಳು ನಮ್ಮ ಸಂಸ್ಕೃತಿಯ ಜೀವನಾಡಿ. ಮನುಷ್ಯರನ್ನು ಪರಸ್ಪರ ಬೆಸೆಯುವ ಹಾಗೂ ಖುಷಿಯನ್ನು ಹಂಚುವ ಮತ್ತು ಬದುಕಿನ ಏಕತೆಯನ್ನು ಕಳಚುತ್ತದೆ. ಮಲಯಾಳಿಗಳ ತಿಂಗಳ ಕಾಲದಲ್ಲಿ ಚಿಂಗಂ ಈ ಹಬ್ಬ ಎಂದು ಕರೆಯುತ್ತಾರೆ. ಕೇರಳದ ಜನತೆಗೆ ಆರಾಧಿಸುತ್ತಾ ಬಂದಿರುವುದರಿಂದ ಓಣಂ ಹಬ್ಬಕ್ಕೆ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಮಲಯಾಳಿಗಳು ಮಾವೇಲಿ ಎನ್ನುವ ಬಲಿಚಕ್ರವರ್ತಿಯ ಸುತ್ತ ಓಣಂ ಸಂಬಂಧದ ಕಥೆಯನ್ನು ಹೆಣೆಯಲಾಗಿದೆ. ಬಲಿಚಕ್ರವರ್ತಿ ಆಳುತ್ತಿದ್ದಂತಹ ಕಾಲಘಟ್ಟ ಕೇರಳವು ಸುಖ ಸಮೃದ್ಧಿಯ ಸಂಪತ್ಭರಿತವಾಗಿತ್ತು. ಎಲ್ಲೆಲ್ಲೂ ಶಾಂತಿ ಸಮಾಧಾನ ನೆಲೆಸಿತ್ತು. ಪ್ರಜೆಗಳು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಸಜ್ಜನನಾಗಿದ್ದ ಮಾವೇಲಿ ಇದೊಂದು ಹೆಮ್ಮೆ ವಿಚಾರವಾಗಿದ್ದರೂ ಇದರಿಂದಲೇ ಆತನಲ್ಲಿ ಅಹಂಕಾರ ತುಳುಕಿತ್ತು. ಇದನ್ನು ನಿವಾರಿಸುವಂತೆ ಇಂದ್ರನು ವಿಷ್ಣುವಿನ ಮೊರೆ ಹೋಗುತ್ತಾನೆ. ವಿಷ್ಣು ವಾಮನ ಕುಬ್ಜರ್ ಬ್ರಾಹ್ಮಣ ಅವತಾರ ತಾಳಿ ಮಹಾಬಲಿ ಬಳಿ ಬಂದನು. ವಾಮನ ರೂಪದಲ್ಲಿ ಎದ್ದ ವಿಷ್ಣು ಮೂರು ಪಾದಗಳನ್ನು ಇಡಲು ಮಾವೇಲಿಯಲ್ಲಿ ಕೇಳುತ್ತಾನೆ. ಅದರಂತೆ ಒಂದು ಪಾದವನ್ನು ಅಂಗುಲದಲ್ಲಿ, ಇನ್ನೊಂದು ಪಾದವನ್ನು ಭೂಮಿಯಲ್ಲಿ ಇಡುತ್ತಾನೆ. ಇನ್ನು ಮೂರನೇ ಪಾದನ್ನು ಇಡಲು ಸ್ಥಳವಿಲ್ಲದಾಗ ಮಾವೇಲಿಯು ತನ್ನ ಶಿರದ ಮೇಲೆ ಇಡುವಂತೆ ಕೇಳಿಕೊಳ್ಳುತ್ತಾನೆ. ಅದರಂತೆ ನಡೆದಾಗ ಮಾವೇಲಿಯು ಪಾತಾಳವನ್ನು ಸೇರುತ್ತಾನೆ. ಈ ಸಂದರ್ಭದಲ್ಲಿ ಮಾವೇಲಿಯು, ನನಗೆ ಒಂದು ವರ್ಷ ಒಮ್ಮೆಯಾದರೂ ಪ್ರಜೆಗಳನ್ನು ನೋಡುವ ಭಾಗ್ಯವನ್ನು ಕೊಡಿಸಬೇಕು ಎಂದು ತಿಳಿಸುತ್ತಾನೆ. ಅದರಂತೆ ಮಾವೇಲಿ ವರ್ಷಕ್ಕೊಂದು ಬಾರಿ ತನ್ನ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಭೂಮಿಯಲ್ಲಿ ಜನಿಸಿ ಶಾಪ ಮೋಕ್ಷವು ವರ ದೊರಕುತ್ತದೆ. ಇದರಂತೆ ಸೋಣ ತಿಂಗಳ ಆತನು ಭೂಮಿಗೆ ಬರುತ್ತಾನೆ ಪ್ರಜೆಗಳನ್ನು ನೋಡಲು ಎಂಬುದು ನಂಬಿಕೆ ವಿಶ್ವಾಸ. ಓಣಂ ಬಂತೆಂದರೆ ಊರು ನಾಡು ಎಲ್ಲರೂ ಸಂತೋಷ ಸಂಭ್ರಮದಿಂದ ಕುಣಿದು ಕುಪ್ಪಳಿಸುವ ಹಬ್ಬ. ಮನೆಯ ಮಕ್ಕಳು, ಹಿರಿಯರು, ಮುಖ್ಯವಾಗಿ ಸ್ತ್ರೀಯರು ಓಣಂ ಹಾಡನ್ನು ಹಾಡುತ್ತಾ ಪರಿಸರದಲ್ಲಿನ ಹೂಗಳನ್ನು ತೆಗೆದುಕೊಂಡು ಮನೆಯ ಮುಂಭಾಗದಲ್ಲಿರುವ ಪೂಕಳಂ, ಅಂದರೆ ಕನ್ನಡದಲ್ಲಿ ನಾವು ಹೂವಿನ ರಂಗವಲ್ಲಿ ಹಾಕುವುದು ವಿಶೇಷ. ಅದಕ್ಕೆ ಧಾರ್ಮಿಕ ವಿಧಿವಿಧಾನಗಳಿವೆ. ಮುಖ್ಯವಾಗಿ ವಾಮನ ಪ್ರತಿರೂಪವಾದ ತ್ರಿಕ್ಕಾರೆಯಪ್ಪನನ್ನು ಹೂವಿನ ಮಧ್ಯೆ ಪೂಜಿಸುತ್ತಾರೆ. ಇದೊಂದು ದೈವಿಕ ವಿಧಾನ. ಸೆಗಣಿಯಿಂದ ಶುದ್ಧವಾಗಿ ಅಂಗಳವನ್ನು ಸ್ವಚ್ಛವಾಗಿರಿಸಿ ಆವೆ ಮಣ್ಣಿನಿಂದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಓಣಂ ದಿನ ಕಳೆದಂತೆ ಹೂವಿನ ರಂಗೋಲಿ ಅಥವಾ ಪೂಕಳಂ ವಿನ್ಯಾಸ ದೊಡ್ಡದಾಗುತ್ತಾ ಹೋಗುತ್ತದೆ. ಇಂತಹ ಹೂವಿನ ರಂಗೋಲಿಯನ್ನು
ನೋಡಲು ತುಂಬ ಆಕರ್ಷಕವಾಗುತ್ತಾ ಹೋಗುತ್ತದೆ. ಒಟ್ಟಾರೆಯಾಗಿ ಪೂಕ್ಕಳಂ ಅಥವಾ ಹೂವಿನ ರಂಗೋಲಿ ಸಂಭ್ರಮವನ್ನು ಹೆಚ್ಚಿಸುತ್ತದೆ. ವಿವಿಧ ಬಣ್ಣಗಳ ಹೂಗಳು ಕಲಾತ್ಮಕವಾಗಿ ಜೋಡಿಸಿ ವೃತ್ತಾಕಾರವಾಗಿ ಸಾಂಪ್ರದಾಯಿಕ ವಿನ್ಯಾಸಗಳ ರೂಪಿಸಲಾಗುತ್ತದೆ. ಪ್ರಕೃತಿಯ ಸೌಂದರ್ಯ ಹಾಗೂ ಮಹಾಬಲಿಯನ್ನು ಸ್ವಾಗತಿಸುವ ಸಂಕೇತವೆಂಬಂತೆ ಪ್ರಕೃತಿ ಸೌಂದರ್ಯ ಮೇಲಿನ ಪ್ರೀತಿ, ಸೃಜನಶೀಲತೆ, ಕುಟುಂಬದ ಒಗ್ಗಟ್ಟು ಮತ್ತು ಕೇರಳದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಓಣಂ ಸದ್ಯ ಕೇರಳದ ಪ್ರಧಾನ ಭೋಜನ ವಿಶೇಷ. ಮುಖ್ಯವಾಗಿ ಸಸ್ಯಹಾರಿ ಭೋಜನ ಪ್ರಧಾನವಾಗಿದ್ದು ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಪ್ರಧಾನವಾಗಿತ್ತು. ಎಲ್ಲರೂ ಒಟ್ಟುಗೂಡಿ ಸಂಭ್ರಮಿಸಿ ಭೋಜನವನ್ನು ತಯಾರು ಮಾಡುತ್ತಿದ್ದರು. ಭೋಜನವನ್ನು ಸಾಮಾನ್ಯವಾಗಿ ಬಾಳೆ ಎಲೆ ಮೇಲೆ ಬಡಿಸಲಾಗುತ್ತದೆ. ವಿವಿಧ ತರಕಾರಿಗಳಿಂದ ತಯಾರಿಸಿದ ವಿಶೇಷವಾದ ತಿನಿಸು ಹಾಗೂ ಖಾದ್ಯಗಳನ್ನು ಗಮನಿಸುವಂತಹ ಮುಖ್ಯ ವಿಷಯ ಅನ್ನ, ಸಾಂಬಾರ್, ಸಾರು ಅಂದರೆ ರಸಂ, ತೆಳುವಾದ ಮಸಾಲೆಯುಕ್ತ ಪದಾರ್ಥ, ಅವಿಲ್, ವಿವಿಧ ತರಕಾರಿಗಳು, ತೆಂಗಿನಕಾಯಿ ಮತ್ತು ಮೊಸರು ಮಿಶ್ರಿತ ತಯಾರಿಸುವ ಪದಾರ್ಥ, ತೋರನ್ ತೆಂಗಿನಕಾಯಿ ತುರಿದು ತರಕಾರಿ ಮಿಶ್ರಣ ಪದಾರ್ಥ, ಓಲನ್ ಕುಂಬಳಕಾಯಿ ಮತ್ತು ಬೀನ್ಸಿನಿಂದ ತಯಾರಿಸಿದ ಪದಾರ್ಥ, ಕಾಳನ್ ಹುಳಿ ರುಚಿಯಾದ ಗಟ್ಟಿಯಾದ ಮೊಸರು ಆಧಾರಿತ ಪದಾರ್ಥ, ಪುಳ್ಸೇರಿ ಮೊಸರು ಆಧಾರಿತ ಸಿಹುಳಿ ರುಚಿಯ ಪದಾರ್ಥ, ಎರಿಶೇರಿ ಕುಂಬಳಕಾಯಿ ಮುಂತಾದ ತರಕಾರಿಯಿಂದ ತಯಾರಿಸಿದ ಪದಾರ್ಥ, ಕೂಟುಕರಿ ಕುಂಬಳಕಾಯಿ ಮತ್ತು ಬೇಳೆಯೊಂದಿಗೆ ಮಾಡುವ ಪದಾರ್ಥ, ಪಚ್ಚಿಡಿ ಕಿಚ್ಚಿಡಿ ಮೊಸರಿಂದ ತಯಾರಕಾರಿ ಮಿಶ್ರಿತ ಪದಾರ್ಥ, ಪುಳಿ ಇಂಜಿ ಶುಂಠಿಯಿಂದ ಮಾಡುವ ಸಿಹಿ ಹುಳಿ ಖಾರ ಪದಾರ್ಥ, ಹಾಗೂ ಉಪ್ಪಿನಕಾಯಿ ಹಪ್ಪಳ. ಇನ್ನೊಂದು ವಿಶೇಷವಾಗಿ ಕಾಣುವಂತಹ ವಿಚಾರ ಬಾಳೆಹಣ್ಣಿನಿಂದ ತಯಾರಿಸಿದ ಚಿಪ್ಸ್ ಹಾಗೂ ಶರ್ಕರವಟ್ಟಿ ಅಂದರೆ ಬೆಲ್ಲದ ಲೇಪನ ಹೊಂದಿರುವ ಬಾಳೆಹಣ್ಣಿನ ತುಂಡುಗಳು, ಕೊನೆಯಲ್ಲಿ ಪಾಯಸ ಹಾಗೂ ಬಾಳೆಹಣ್ಣು. ಕುಟುಂಬದವರು ಸ್ನೇಹಿತರು ಎಲ್ಲರ ಜೊತೆಯಾಗಿ ಕುಳಿತು ಸಂಭ್ರಮಿಸಿ ಶುದ್ಧ ಸಸ್ಯಹಾರಿ ಭೋಜನ ಮನಸ್ಸಿಗೆ ನೆಮ್ಮದಿ, ಶಾಂತಿ ಹಾಗೂ ಒಟ್ಟಿಗೆ ತಯಾರಿಸಿ ಹಂಚಿಕೊಂಡು ತಿನ್ನುವುದು ಆತಿಥ್ಯವಾಗಿದೆ. ಓಣಂನ 10ನೇ ದಿನವನ್ನು ಮಲಯಾಳಿಗಳು ಕೊಯ್ಲುತ್ಸವವಾಗಿಯೂ ಆಚರಿಸುತ್ತಾರೆ. ಬೇಸಾಯದ ಮೊದಲ ಕೊಯ್ಲನ್ನು ಈ ವೇಳೆಗೆ ಕೊಯ್ಯಲಾಗುತ್ತದೆ. ಹೀಗೆ ಕೊಯ್ದ ಪೈರಿನಿಂದ ಮನೆಯನ್ನು ತುಂಬಿಸಲಾಗುತ್ತದೆ. ಹಾಗಾಗಿ ಓಣಂ ಎಂಬುದು ಕೃಷಿ ಉತ್ಸವವಾಗಿಯೂ ಪರಿಗಣಿತವಾಗಿದೆ. ಹೊಸ ಗಿಡಗಳನ್ನು ನೆಟ್ಟು ಬೆಳೆಸಲು ಇದ್ದ ಸಕಾಲಿಕ ಎಂಬುದು ನಂಬಿಕೆಯಾಗಿದೆ. ಪ್ರಕೃತಿಯಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯುವ ಕಾಲ ಇದಾಗಿದ್ದು ಅತ್ತ ನಕ್ಷತ್ರ ಬರುವ ಈ ದಿನದಂದು ದಕ್ಷಿಣ ಕೇರಳ ತ್ರಿಕ್ಕನಪರ ಎಂಬ ಸ್ಥಳದಲ್ಲಿ ಅತ್ತ ಚಮಯಂ ಎಂಬ ಪ್ರಸಿದ್ಧವಾದ ಓಣಂ ಆಚರಣೆ ಈಗಲೂ ಅತಿ ವಿಜೃಂಭಣೆಯಿಂದಲೂ ನಡೆಯುತ್ತಾ ಬರುತ್ತಿದೆ. ತನ್ನದ್ದೇ ಆದ ವಿಶೇಷತೆಯನ್ನು ಪಡೆದಿರುವ ಓಣಂ ಹಬ್ಬ, ವಿಶೇಷವಾಗಿ ಮುಖ್ಯ ಘಟಕ ಅಂದರೆ ತಿರುವೋಣಂ. ಮನೆಯ ಹಿರಿಯ ಸದಸ್ಯರು ತಮ್ಮ ಕಿರಿಯರಿಗೆ ದಾನವನ್ನು ಕೊಡುತ್ತಾರೆ ಹಾಗೂ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಇದನ್ನು ಓಣಂ ಕೂಡಿ ಎಂದು ಕರೆಯುತ್ತಾರೆ. ಹಿರಿಯ ಯಜಮಾನನ ಆಶೀರ್ವಾದ ಪಡೆಯುವುದು ವಾಡಿಕೆ. ಆಟಿ ತಿಂಗಳಲ್ಲಿ ಆಟಿಕಳಂಜನಂತೆ ಓಣಂ ಕಾಲದಲ್ಲಿ 10ನೇ ದಿನ ಓಣತ್ತಾರ್ ಎಂಬ ವೇಷವು ಮನೆಮನೆಗಳಿಗೆ ಭೇಟಿ ನೀಡಿ ಮನೆಯ ಸಕಲ ಐಶ್ವರ್ಯಕ್ಕಾಗಿ ಪ್ರಾರ್ಥಿಸುವ ಪದ್ಧತಿ ದಕ್ಷಿಣ ಕೇರಳದಲ್ಲಿ ಇಂದು ಕೂಡ ನಡೆಯುತ್ತಿದೆ. ಇದಲ್ಲದೆ ಓಣಂ ಪೊಟ್ಟನ್ ಹಾಗೂ ಓಣತ್ತಲ್ ವೇಷವು ಮೇಳೈಸುತ್ತಿದೆ. ತ್ರಿಕ್ಕಾಕರ ವಾಮನ ದೇವಾಲಯ ಪತ್ತನಂತಿಟ್ಟ ಜಿಲ್ಲೆಯ ಆರನ್ಮುಳ ಪ್ರಾರ್ಥಸಾರಥಿ ದೇವಸ್ಥಾನ ಓಣಂ ಹಬ್ಬ ಸಂಭ್ರಮ ಸಡಗರಿಂದ ವಿಶೇಷವಾಗಿ ಆಚರಿಸಲಾಗುತ್ತದೆ. ತಿರುವಾಂಕೂರು ಪ್ರದೇಶದಲ್ಲಿ ವಾಮನ ದೇವಸ್ಥಾನ ಕೇಂದ್ರವಾಗಿರಿಸಿ ಮಣ್ಣು ಅಥವಾ ಸೆಗಣಿಯಿಂದ ವಾಮನನ್ನು ಸಂಕೇತಿಸುವ ಸೂಕ್ತ ಕೃತಿಯನ್ನು ತಯಾರಿಸಿ ಪೂಕ್ಕಳಂ ರಚಿಸಿ ಆರಾಧಿಸುತ್ತಾರೆ. ಆರಮುಳ ಪಾರ್ಥಸಾರಥಿ ಓಣಂ ಕಾಲಕ್ಕೆ ಮುಖ್ಯ ದೇವತೆಯಾಗಿ ಪೂಜನೀಯನಾಗುತ್ತಾನೆ. ಶಂಕುವಿನ ಕೃತಿಯು ಪೂಕ್ಕಳಂ ಸುತ್ತ ಪೂ ಅಡ ಎಂಬ ಭಕ್ಷ್ಯ ತಯಾರಿಸಿಟ್ಟು ತಿರುವೋಣಂ ದಿನ ನಡೆಸುವ ಈ ಕಾರ್ಯಕ್ರಮಕ್ಕೆ ಅತ್ತಂ ಎಳಕಲ್ ಎಂದು ಹೆಸರು. ನಂತರ ದೈವಾವೇಶದಿಂದ ಕುಣಿಯುವ ಪೂಜಾರಿ
ಒಬ್ಬ ಇರುತ್ತಾನೆ. ಈ ಕುಣಿತವನ್ನು ತುಂಬಿ ತುಳ್ಳಲ್ ಎಂದು ಪ್ರಸಿದ್ಧಿ ಪಡೆದಿದೆ. ವಲ್ಲಂ ಕಳಿ ಓಣಂ ಹಬ್ಬದ ವಿಶೇಷವಾದ ಒಂದು ಸ್ಪರ್ಧೆ. ವಲ್ಲಂ ಎಂದರೆ ದೋಣಿ, ಕಳಿ ಎಂದರೆ ಆಟ. ಕೇರಳದ ವಿಶೇಷವೆಂದರೆ ಆಲಪ್ಪುಳ, ಪತ್ತನಂತಿಟ್ಟ ಮತ್ತು ಕೋಟ್ಟಯಂ ಜಿಲ್ಲೆಗಳಲ್ಲಿ ನಾವು ಗಮನಿಸಲು ಸಾಧ್ಯ. ಹಿಂದಿನ ಕಾಲಘಟ್ಟದಲ್ಲಿ ದೋಣಿಗಳನ್ನು ಪ್ರಯಾಣ, ಸರಕು ಸಾಗಣೆ, ಯುದ್ಧದ ಸಂದರ್ಭದಲ್ಲಿ ಬಳಸಲಾಗುತ್ತಿತ್ತು. ಬಳಿಕ ಅದು ಮನರಂಜನಾ ಕಾರ್ಯಕ್ಕೆ ವಿಶೇಷವಾಗಿ ಓಣಂ ಸಮಯದಲ್ಲಿ ಕಾಣಲು ಸಾಧ್ಯ. ಒಂದು ತಂಡದವರು ಒಂದೇ ಲಯದಲ್ಲಿ ಹುಟ್ಟು ಹಾಕುತ್ತಾ ದೋಣಿಯನ್ನು ಮುನ್ನಡೆಸುತ್ತಾರೆ. ವಿವಿಧ ತಂಡಗಳು ವೇಗ ಸಮನ್ವಯಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ. ಹೀಗೆ ಕಾಲಕಾಲ ಬದಲಾಗುತ್ತಾ ಬಂದಂತೆ ಮಾನವರು ತನ್ನ ಮನೋಲ್ಲಾಸಕ್ಕಾಗಿ ಅನೇಕ ಸಂಘ ಸಂಸ್ಥೆಗಳು ವಿವಿಧ ಕ್ರೀಡಾಕೂಟವನ್ನು ಆಚರಿಸುತ್ತಾರೆ. ಮುಖ್ಯವಾಗಿ ಹಗ್ಗ ಜಗ್ಗಾಟ, ಸಂಗೀತ ಕುರ್ಚಿ, ರಸಪ್ರಶ್ನೆ, ಹೀಗೆ ಅನೇಕ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ ವಿವಿಧ

0: ನಾವೆಲ್ಲರೂ ಒಂದೇ, ಮನುಷ್ಯ ಕುಲ ಒಂದೇ ಎಂಬ ತತ್ವವನ್ನು ಆಧರಿಸಿ ಓಣಂ ಹಬ್ಬವನ್ನು ಕೇರಳ ಮಾತ್ರವಲ್ಲದೆ ಇಡೀ ಜಗತ್ತು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಕೇರಳದ ರಾಷ್ಟ್ರೀಯ ಉತ್ಸವವಾಗಿ, ಶಾಂತಿ ಸಾಮರಸ್ಯದ ಸಂಕೇತವಾಗಿ ಓಣಂ ಹಬ್ಬ ಸುಖ ಸಂಪತ್ತು ಸಮೃದ್ಧಿ ನಮ್ಮ ನಾಡಿಗೆ ಬರಲಿ ಎಂಬುದು ಈ ಹಬ್ಬದಲ್ಲಿ ಅಡಕವಾಗಿರುವಂತಹ ಮುಖ್ಯ ವಿಷಯವಾಗಿದೆ.
1: ಇಷ್ಟವರೆಗೆ ಶ್ರೀ ದನೇಶ್ ಯು ಇವರಿಂದ ಓಣಂನ ವಿಶೇಷ ಪ್ರಸ್ತುತಿಯನ್ನು ಕೇಳ್ತಾ ಬಂದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಶ್ರೋತೃಗಳ ಕೇಟೊಂಡುಲ್ಲಾರಿದ್ದು ರೇಡಿ ಸಾರಂಗ್ 107.8 FM. ಇದೇ ರಂಗ್ ರಂಗ್ರು ಜೀವನ. ಸೊ ಇಂಡತ್ತು ಅಮೈಕತ್ವಲ್ಕ ಕಾರ್ಯಕ್ರಮದಲ್ಲಿ ನಶಾ ಮುಕ್ತ ಕರ್ನಾಟಕ ಮಾದಕ ವ್ಯಸನ ಮುಕ್ತ ಸಮಾಜ ಇದಕ್ಕೆ ಸಂಬಂಧಪಟ್ಟತೆ ನಂಗೆ ಮುಂಡಿ ಉಂಟುಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟತೆ ಸೋಲಿಡಾರಿಟಿ ಯೂತ್ ಮೂಮೆಂಟ್ ದಕ್ಷಿಣ ಕನ್ನಡ ಇದ್ರೆ ಅಧ್ಯಕ್ಷರಾಯಿಟ್ಟು ತಫ್ಲೀಲ್ ಯು ಹೈ ನಂಗಲೊಟ್ಟಿಗೊಂಡು ಅನೇಕ ಮಾಹಿತಿಗಳು ಕೂಡ ಇಲ್ಲಿ ನಂಗಲೊಟ್ಟಿಗೆ ತಂದುಂಟು. ಶ್ರೋತೃಗಳ ನಿಯಮ ಕೂಡ ಕಾಲ್ ಹಾಕ 6364204949 ಇವರು ಸಂಖ್ಯೆಗೆ ಕಾಲ್ ಹಾಕಿತ್ತು. ನಿಂಗಲ್ಟುಲ್ಲೋ ಪ್ರಶ್ನೆಗಳು ಕೂಡ ಖಂಡಿತ ಮಾಡಿ ನಂಗಲೊಟ್ಟಿಗೆ ಕೇಕ್ ಕಾಣಿಸಂತು. ಅವರು ಕಾಲರ್ ರೆಡಿ ಉಂಡು ಆರಂಟು ಕೇಕ್. ಹಲೋ
2: ಹಲೋ
1: ಹಲೋ
2: ಹಲೋ
1: ಹಾ ಹಲೋ
2: ಚಲೋ ರೇಡಿಯೋ ಸಾರಂಗತ್ರಿಯಿಂದ ಕಾರ್ಯಕ್ರಮ ನಲ್ಲ ಉಂಡು.
1: ಓಕೆ,
2: ಅದು ಸಾಲಿಡಾರಿಟಿ ಯೂತ್ ಸಮಾಜತ್ತು ಉಂಡಾ ಇಲ್ಲ ನಾಲ್ಕು ಪೇಪರ್ ಓದ್ಬಂತ
1: ಖಂಡಿತ
2: ಖಂಡಿತ ಸೊಲ್ಯೂಷನ್ ಉಂಡಾ ನೋಕೋ ಎಂದು ಆವಲ್ಲ ಸೊಲ್ಯೂಷನ್ ಅಪ್ಪ ಈಗಂತೂ ಈ ಅವರು
1: ಅಭಿಯಾನ
2: ಮೂಮೆಂಟ್ ಆಗೋಳ ಸ್ವರ ಬಾರಿ ನಲ್ಲ ಸ್ವರ ಇದಕ್ಕಾಯ್ತು ಅಭಿನಂದನೆ ಆಕ್ರೆ. ಇದಕ್ಕೆ ನಾವು ಜಮಾತ್ರ ನಾವು ಸೇರಿಸಿ ಪ್ರತಿ ವರ್ಷವೂ ಇದಕ್ಕೆ ನಾವು ಸಹಕಾರ
1: ಕೈ ಜೋಡಿಸಲು ಸಹಕಾರ
2: ಎಂದೋಚನೆ. ಈ ಮಾದಕ ವ್ಯಸನ ನಮ್ಮ ಸಮಾಜಕ್ಕೆ ಹರಾಮಾಯ ವಿಷಯ.
1: ಓಕೆ ಓಕೆ,
2: ಇದು ಆಯೋಗ ಅದು ನಂಗೆ ಭಾರಿ ಗಂಭೀರವಾಗಿ ಆಲೋಚನೆ ಆಗಿತ್ತು. ಇದು ನಂಗಲು ಇದು ಇಹತ್ತಗೂ ಪರತ್ತಗೂ ಜನಗೂ ತೊಂದರೆ ಆಗೋದು ವಸ್ತು. ಇದಕ್ಕೆ ನಾವು ಎಲ್ಲರೂ ಸೇರಿತು ಇದಕ್ಕೆ ಹೋರಾಟ ಹಾಕೋಣ ನನ್ನ ಅಭಿಪ್ರಾಯ.
1: ಓಕೆ ಓಕೆ ಓಕೆ, ಖಂಡಿತ. ಥ್ಯಾಂಕ್ ಯು ಮೊಹಮ್ಮದ್ ವೇಣು. ಓಕೆ ಓಕೆ,
2: ಒಂದನೆ.
1: ಓಕೆ ಓಕೆ ಓಕೆ,
3: ಒಂದೇ ಒಂದೇ
1: ಓಕೆ. ನೀವು ಪಲಕ ಇಲ್ಲಿ ಕೇಟೊಂಡಿ ಅಂತ ಮೊಹಮ್ಮದ್ ಅಕ್ಕ. ಓಕೆ, ಮೊಹಮ್ಮದ್ ವೇಣುವರು ಟಿಯಲ್ಲಿ ಕಾಲ್ ಹಾಕಿತ್ತು. ಸೊ ಅದೇ ಫಲಮೆ ನೀವು ಕಾರ್ಯಕ್ರಮ ಕೂಡ ನಲ್ಲೋರ ಕಾರ್ಯಕ್ರಮ ಅಭಿಯಾನ ಕೂಡ ಭಾರಿ ನಲ್ಲೋರ ಅಭಿಯಾನ ಚಲ್ರಂಕಿತ ಅವರ ಫಲಕ ಕೂಡ ಚಂದ ಉಂಟು. ಸೊ ಒಟ್ಟಾರೆ ಇತ್ತು ನಾನು ಕೇಕೋಪೋಂಡೆ ಎಂದರೆ ಚಂದಂಗಿ ಈ ಮಾದಕ ವ್ಯಸನತ್ತೆ ವಿರೋಧ ಹಾಕಿದಲ್ಲಿ ಪ್ರತಿಯೊಂದು ಧರ್ಮ ಕೂಡ ವಿರೋಧ ಹಾಕೊಂಡು ಬಂದರು. ಅದರಲ್ಲಿ ನಾರಾಯಣ ಗುರು ಐಟಿಕ್ಕು, ಬಸವಣ್ಣ ಐಟಿಕ್ಕು, ಗಾಂಧೀಜಿ ಐಟಿಕ್ಕು, ವಿವೇಕಾನಂದ ಐಟಿಕ್ಕು, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಐಟಿಕ್ಕು, ಯೇಸು ಸ್ವಾಮಿ ಐಟಿಕ್ಕು, ಎಲ್ಲರೂ ಕೂಡ ಇದಕ್ಕೆ ಅವರ ರೂಪದಲ್ಲಿ ಇದಕ್ಕೆ ಅವರು ವಿರೋಧ ಹಾಕೊಂಡು ಕೂಡ ಬಂದರೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಈ ಮಾದಕ ವ್ಯಸನ ಹಾಕೋಗು ತೀರಾಂಡು ಕೂಡ ಐತಿಕ್ಕಿರೆ ಚೆನ್ನದೆ. ಸೊ ಐಕ್ಯ ಮುಂದಲು ಪಿನವರು ಕಾಲರ್ ಉಂಟು ಆರಂಭಿ ಕೇಕು. ಹಲೋ
4: ಹಲೋ
1: ಹಲೋ,
4: ಹಾಂ ನಮಸ್ತೆ
1: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
4: ಇದು ಕರ್ನಾಟಕದಿಂದ ಬಾಲಕೃಷ್ಣ ಶೆಟ್ಟಿ ಅಂತ ಹೇಳಿ.
1: ಬಾಲಕೃಷ್ಣ ಶೆಟ್ಟಿ, ಹೇಳಿ ಸರ್, ಹೇಳಿ ಸರ್.
4: ಹೌದು, ನಾನು ಬಾಂಬೆಯಲ್ಲಿ ಇದ್ದೆ ಆವಾಗ. ಈ ಬ್ರೌನ್ ಶುಗರ್, ಆಮೇಲೆ ಆಫೀಮ್, ಚರಸ್ ಇದೆಲ್ಲ ರಾಜರಸವಾಗಿ ಸೇಲ್ ಆಗ್ತಿತ್ತು 2 ರೂಪಾಯಿಗೆ 84 ಅಲ್ಲಿ.
1: ಓಕೆ, 1984
4: ಬೆಳೆದು ಬೆಳೆದು ಎಂಬರವಾಗಿ ಬೆಳೆದಿದ್ದೆ.
3: ಹೌದೌದು,
4: ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಶಾಲೆಯಲ್ಲೇ ಶಾಲೆ ಇಲ್ಲೇ ಸ್ಟಾರ್ಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನನ್ನ ಅಂದಾಜು ಪ್ರಕಾರ ನಾನು ಸೇಲ್ ಮಾಡ್ತಿದ್ದೆ ಅವಾಗ. ಒಂದು 2 ವರ್ಷ ಮಾಡಿದೆ, ನನ್ಗೆ ಅದರಲ್ಲಿ ಬೇರೆಯವರಿಗೆಲ್ಲ ತೊಂದರೆ ಆಗಿದ್ ನೋಡಿ.
1: ಅಂದ್ರೆ ನೀವು ಮಾರಾಟ ಮಾಡ್ತಿದ್ರಿ ಒಮ್ಮೆ?
4: ಹೌದೌದು, ಮಾರಾಟ ಮಾಡ್ತಿದ್ದೆ. ನೋಡಿ ನನ್ಗೆ ಬೇಜಾರಾಗಿ ಫ್ರೆಂಡ್ ಒಬ್ಬ ತಿರೋದ.
1: ಓಕೆ ಓಕೆ ಓಕೆ ಓಕೆ ಓಕೆ,
4: ತಮಿಳ್ನಾಡು. ಹಾಗೆ ಅದನ್ನ ನಾನು ಲಾಸ್ಟ್ಗೆ CBI ಮೆಸೇಜ್ ಮ್ಯಾನ್ ಆಗಿಯೂ ಕೆಲಸ ಮಾಡಿದೀನಿ ಅದ್ರ ವಿರುದ್ಧವಾಗಿ.
1: ಓಕೆ ಓಕೆ,
4: ಬಿಡ್ಬೇಕಾದ್ರೆ ನಾನು ಅದನ್ನ ಯೂಸ್ ಮಾಡಿ ಅದು ಯಾವ ರೀತಿ ಇದೆ ಅಂತ ಹೇಳಿ ನೋಡಿ, ಆಮೇಲೆ ಟ್ರೈನ್ ಅಲ್ಲಿ ರಿಟರ್ನ್ ಟಿಕೆಟ್ ಬುಕ್ ಮಾಡಿ ಚರ್ಚಿಗೇಟ್ ಅಲ್ಲಿ ಅದನ್ನ 90 ಕ್ವಾರ್ಟರ್ ಇತ್ತು. 90 ಕ್ವಾರ್ಟರ್, ಒಂದು ಕ್ವಾರ್ಟರ್ಗೆ 25 ರೂಪಾಯಿ ಇತ್ತು ಅವಾಗ.
1: ಓಕೆ,
4: ಅದನ್ನು ಬಿಸಾಕ್ಬಿಟ್ಟು ನಾನು ಚಾನ್ಸಲರ್ ಸಿಗರೇಟ್ ಅಲ್ಲಿ ಸ್ಮೋಕ್ ಮಾಡಿದೆ.
1: ಓಕೆ ಓಕೆ,
4: ರಾತ್ರಿ 12 ಗಂಟೆ ತನಕ ನನಗೆ ಅದ್ರದ್ದು ಇದೇ ಇಲ್ಲ, ಪರಿವೇ ಇರಲಿಲ್ಲ ಏನಾಗಿದೆ ಅಂತೇಳಿ. ನಾನು ಟ್ರೈನಲ್ಲೇ ಮಲ್ಕೊಂಡಿಟ್ಟು ಬಿಟ್ಟಿದ್ದೆ.
1: ಅಂದ್ರೆ ನಿಮಗೂ ಕೂಡ ಅದರ ಅನುಭವ ಬಂತು ಅಲ್ವಾ, ಯಾರೆಲ್ಲ ಯಾವ ರೀತಿಯಲ್ಲ ತೊಂದರೆಗೆ ಒಳಗಾಗ್ತಿದ್ದಾರೆ ಅಂತ.
3: ಅದು ನಾನು ಹೇಳಿದ ಹಾಗೆ
4: ನರ್ಮೆಂಟ್ ಪಾಯಿಂಟ್ ಅಲ್ಲಿ ಇದ್ದೆ.
1: ಎಸ್,
4: ಹಾ ಆವಾಗ ಮಾಡ್ತಿದ್ದಿದ್ದು.
1: ಓಕೆ,
4: ಈಗ ಬಿಟ್ಟು 30-40 ವರ್ಷ ಆಯ್ತು ಈಗ.
1: ಓಕೆ ಓಕೆ ಓಕೆ, ಇವಾಗ ಒಂದು ನೆಮ್ಮದಿಯ ಜೀವನ ಆಗ್ತಾ ಇದೆ ಅಲ್ವಾ?
4: ಅಷ್ಟೇ ಅಷ್ಟೇ, ನೆಮ್ಮದಿಯ ಜೀವನ ಸರ್. ಯಾಕಂತಂದ್ರೆ ಯಾರಿಗೂ ಇಂತ ಇದು ಬರಬಾರ್ದು.
1: ಖಂಡಿತ ಖಂಡಿತ.
4: ಚಿಕ್ಕ ವಯಸ್ಸು ಅವಾಗ ಎಲ್ಲ ನಡೀತಾ ಇತ್ತು, ಒಂದು ಹ್ಯಾಬಿಟ್ ಅನ್ನೋದು ಯಾವ ತರ ಚಾ ಕುಡಿದ ಹಾಗೆ.
1: ಹೌದು ಹೌದು ಹೌದು ಸರ್. ಒಮ್ಮೆ ಚಟ ನಿಜ ನಿಜ ನಿಜ ನಿಜ ನಿಜ. ಥ್ಯಾಂಕ್ ಯು ಸರ್, ತುಂಬಾ ಸಂತೋಷ ಕಾಲ್ ಮಾಡಿದಕ್ಕೆ.
4: ನಿಮ್ಗೆಲ್ರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಸರ್. ಯಾಕಂತ ಹೇಳಿದ್ರೆ
1: ನಿಮ್ಮಂತ ವ್ಯಕ್ತಿಗಳ ಸಹಕಾರ ಕೂಡ ಬಹಳ ಮುಖ್ಯ ಸರ್
3: ಸಮಾಜದ ಮರು ನಿರ್ಮಾಣದಲ್ಲಿ.
4: ಇಲ್ಲ ಸರ್, ನಾವು ಯಾವತ್ತೂ ರೆಡಿ ಇದೀವಿ, ಯಾವ ಇದು ಹೇಳಿ ನಾವು ಬರ್ತೀವಿ. ಸಮಾಜದ ಒಳಿತಿಗಾಗಿ ಏನ್ ಬೇಕಾದ್ರೂ ನಾವು ಮಾಡ್ತೀವಿ.
1: ಎಸ್, ಓಕೆ ಓಕೆ,
3: ತುಂಬಾ
1: ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಓಕೆ, ಬಾಲಕೃಷ್ಣ ಶೆಟ್ಟಿ ಅಂತ.
3: ಇಲ್ಲಿ ಚೆನ್ನೈ ರಾಷ್ಟ್ರೀಯ ಸಮೀಕ್ಷೆ ಎಂದು ಚೆಲ್ರಿ ಆರು ಇದಕ್ಕೆ ಎಡಿಕ್ಟ್ ಅವರಾರ ಇವರು ಮಾದ ಕೆಲಸ ಅಂತ. ಅದು 80% ಆರ್ ಮಾರ್ಗ ಅದ್ರ ಪರ್ತ್ ಬಂಡೆ ಏನಂತ ಬಿಡಿ
1: ಅವ್ಲ್ಯಾಂಡ್
3: ಅಂತ. ಇದು ಪರ್ತ್ ಬರೋದು ಆವತ್ತ ಬಲ್ತೆ ಸಾಮಾನ್ಯ ಅಂತಲ್ಲ. ಇವರೆಲ್ಲ ಬಾಲಕೃಷ್ಣ ಶೆಟ್ಟಿ ಅಲ್ಲಿ ಚೆನ್ನವಲ್ಲೇ ಅಲ್ಲಿ ಅವರು ಅರಿವ ಅವರು ದೇಶತ್ತಿಗೆ ಮಾರಕ, ನಂಗಲ್ಲಿ ಫ್ಯಾಮಿಲಿಗೆ ಮಾರಕ, ನಂಗಲ್ಲಿ ಸಮಾಜಕ್ಕೆ ಸಮಾಜಕ್ಕೆ ಎಲ್ಲೂ ಮಾರಕ ಇದು ಸಾಮಾನ್ಯ. ಇದು ನಾನು ಹಾಕಿ ತಪ್ಪು ಅಂತ ಇಲ್ಲಿ ಅರಿವು ಆರು ಜೊತೆಗೆ ಈ ಮನುಷ್ಯರ ಆರು ಪಡಿಸಿದಾನ ಪಡಿಸೋನು ಅಂಕೋರು ಬುದ್ಧಿ ಅಂತ ಕೊಡ್ಕರು. ಅಪ್ಪ ಆ ಬುದ್ಧಿನ ಉಪಯೋಗಿಸಿಟ್ಟು ಅಂಕ ಇದರಲ್ಲಿ ಪರ್ತು ಬರೋ ಸಾಧ್ಯ ಅವರು ಮಾತ್ರ. ಅದಕ್ಕೆ ಉಲ್ಲೇ ಒಂದು ಅಟ್ಮಾಸ್ಫಿಯರ್ ಒಂದು ಪರಿಸರ ಈ ಸಮಾಜ ಅಂಕ ಹಾಕಿ ಕೊಡ್ಕೊಂಡು ಬರ್ತಾ ಅದಕ್ಕೆ ಅಡಿಕ್ಟ್ ಆಯ್ತು ಅಂದ್ರೆ ಸಾಮಾಜಿಕ ಬಹಿಷ್ಕಾರ ಹಾಕಿರೋದಲ್ಲ, ಅವಳ ಬಚ್ಚಿ ಮೂಲಗೆ ಇರೋದಲ್ಲ. ಅವನಿಗೂ ಒಪ್ಪಿಸಿ ಪರ ಅಂದ್ರೆ ಡಿ ಅಡಿಕ್ಷನ್ ಅಡಿಕ್ಷನ್ ಆಯ್ಲ ಅಂದ್ರೆ ಅದ್ರ ಪರ್ತ ಬರಪಾಟ್ರ
1: ಸ್ವರಂ
3: ಈ ಸಮಾಜದ ಮೇಲೆ ಅದು ಬಿಲ್ಲ ಕರ್ತವ್ಯ ಆಯ್ತಿಕ್ಕೆ. ಇಪ್ಪ ನಾವು ಚೆನ್ನಾಗಿ ಸಾಮಾಜಿಕ ಅಂತ ಚೆನ್ನೈ ಇಂಡಿಯಾ ಅದನ್ನ ಇಟ್ಟಿಕೊಂಡು ಯಾರ್ಯಾರ ಅವರು ಮಾದಕ ವ್ಯಸನಕ್ಕೆ ಸಾಧ್ಯತೆ ಉಂಟು ಅದ್ರ ಮುಖ್ಯ ಸರ್ಕಾರದ ಮುಂಡೆ ಹಾಕಿಲ್ಲ. ನಾನು ಸರ್ಕಾರ ಎಂದಾಕರು ಈ ಬ್ರಿಕ್ಸ್ ಶಾರ್ಕ್ ಏಷ್ಯಾನ್ ಕಂಟ್ರೀಸ್ ಎಲ್ಲ ಉಂಟಲ್ಲಿ ಈ ಕಂಟ್ರೀಸ್ ಒಟ್ಟಿಗೆ ಅವರು ಒಪ್ಪಂದ ಹಾಕಿತ್ತು ಈ ಮಾದಕ ದ್ರವ್ಯ ಸಾಗಾಟ ಏನಲ್ಲ ಅವರು ಅದರ ಇನ್ಫಾರ್ಮೇಶನ್ ಇಂಟೆಲಿಜೆನ್ಸ್ ತ್ರೂ ಇರ್ತಿತ್ತು. ಅದರ ವಿರುದ್ಧ ಅವರು ಯುದ್ಧ ಆಕ್ರ ಬಲ್ತೆ ವ್ಯವಸ್ಥೆ ಹಾಕರ್. ನಾನು ಈಸ್ಟರ್ನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಚಂದು ನಾನು ಅದು ಮೊಟ್ಟ ಗೋಲ್ಡನ್ ಟ್ರಯಾಂಗಲ್ಗೆ ಅವಡೆ ಪ್ರಾಜೆಕ್ಟ್ ಸನ್ರೈಸ್ ಅಂತ ಹಾಕಿರೋದು ಗೌರ್ಮೆಂಟ್ ಹಾಕರ್. ಅದೇ ಬೆಲೆ ಈ ನ್ಯಾಷನಲ್ ಫಂಡ್ ಉಂಟು ಅಗೇನ್ಸ್ಟ್ ಡ್ರಗ್ ಕಂಟ್ರೋಲ್ ಉಂಟಲ್ಲ ಹಾಕಿತ್ತು ಈ ಆಲ್ಮಾರ್ ಆರು ಇದಕ್ಕೆ ಅದು ಬುಟ್ಟು ಭಂಡಾರ ಅನ್ನೋರು ಅವರು ಮರು ನಿರ್ಮಾಣಕ್ಕೆ ಅವಕಾಶ ಅಂಕ ಕೊಡ್ಕರೋ ಬಲ್ತೆ ವ್ಯವಸ್ಥೆ ಈ ಸಮಾಜದಲ್ಲಿ ಸರ್ಕಾರ ಹಾಕರ್. ನೀವು ಫಸ್ಟ್ ಕೆಟ್ಟ ಬಲೆ ಧರ್ಮ ಅಲ್ಲ ನಾಳೆ ಈ ಭಾರತ ಹಿಂಗೆ ಬಹುತ್ವ ಒಳ್ಳೆಯ ರಾಷ್ಟ್ರ ಬೇರೆ ಬೇರೆ ಧರ್ಮ ಉಂಟು ಏದೇ ಧರ್ಮ ಅಂಗಲದೇ ಅನಿಯಾಗಮರ್ ನಾಶ ಆರು ಬಲ್ತೆ ಸ್ಥಿತಿ ಖಂಡಿತ ಬಿಡಲೆ ಈ ಮಾದಕ ದ್ರವ್ಯ ಉಪಯೋಗಿಸುತ್ತೆ ಹಂಗಲ್ಲ ಲೈಫ್ ಬಡಕ ಅಂಶ ಇಷ್ಟ ಅಲ್ಲೇ. ನಂಗೆ ಹಿಂದೂ ಧರ್ಮ ಒಟ್ಟು ಕ್ರಿಶ್ಚನ್ ಧರ್ಮ ಒಟ್ಟು ನೀವು ಚಂದ ಮೇಲೆ ಬೇರೆ ಬೇರೆ ಬಸವಣ್ಣ ಪರವಾದಿ ಮಾರು
1: ನಾರಾಯಣ ಗುರು
3: ಈಗ ಆರು ಮಾದಕ ದೋಷ ಅಂದ್ರೆ ಪರಮಾಯ್ತು ಖಂಡಿತ ಮಾಯ್ತು
1: ಇಲ್ಲ.
3: ನಾನು ಒಂದು ಲಿಂಕ್ ಪಲ್ಕ ಚಲ್ರೆ ಕುರಾನ್ ಅವ್ರು ಪಲ್ಕೊಂಡು ಕುರಾನ್ ಸೂರ ಅಲ್ಲಿ ಮಾಯ್ದ ಅಂಟ ಅಂಜಾ ಮತ್ತೆ ಅಧ್ಯಾಯ ಅಲ್ಲಿ ತುಂಬಾ ಮತ್ತೆ ಸೂಕ್ತದಲ್ಲಿ ಇದು ಪಡ್ಚೋಣ ಪಡಿಚನ್ ಮೇಲೆ ನಾಲ್ಕು ಚಲ್ರದಾಯ್ತಿ ಈ ಭೂಮಿಯಿಂದ ಮನುಷ್ಯ ಮಾರ್ಗ ಚಲ್ರದಿ ಇನ್ನು ನಾವು ಶೈತಾನು ಯುಕಿಯ ಬೈನಕುಂ ಬೈನಕುಂ ಲಾಫಿಲ್ ಹಮ್ರಿ ವಲ್ ಮೈಸರಿ ವಲ್ ಯಸುದ್ದಕುಂ ಅನ್ ಝಿಕ್ರಿಲ್ಲಾಹಿ ಅನ್ ಸಲಾತಿ ಫಲ್ ಅಂತುಂ ಮುಂತಹು ಉಂಟು. ಅದರ ಅರ್ಥ ಏನು ತೋರಿಸಿದಂತೆ ಹಂಗೆ ಈ ಶೈತಾನ ಇಲ್ಲ ನಾ ಶೈತಾನ್ ಚೂಡ ಪೀಡಿಯಲ್ಲಿ ಈ ಶೈತಾನರ ಸ್ವರ ಏನು ತೋರಿಸಿದಂತೆ ಹಂಗೆ ನೇರ ನಡುಲು ಮನುಷ್ಯ ಮರ ನಡುವೆ ವೇರತ್ವ ಉಂಡಾಕೋಗು ನಾ ಎಪ್ಪಳ ಕ್ಷೋಭೆ ಉಂಡಾಕು ಗಲಾಟೆ ಉಂಡಾಕೋಗು ನಾ ಪಡಿಚೊಂಡೆ ಮರ್ಯ ತಂಡಕ್ಕೋಗು ಪಡ ನೀ ಪಡಿಚೊಂಡೆ ಪ್ರಾರ್ಥನೆ ಹಾಕಂಟು ಅವನು ನಿಸ್ಕರಿ ಕಾಂಟು ನೀ ನಾಳೆ ಸೊಳಗದ ಆಕಾಂತಿಕ್ಕೋಗಿಟ್ಟು ನೀವು ನಡುಲು ಶೈತಾನ ಕೊಮ್ಮೆ ಬೆಚ್ಚ ಅವರು ಟೂಲ್ ಆಯ್ತಿಕ್ಕ ಈ ಮದ್ಯ ಲಹರಿ ಜೂಜಾಟ ಚೊಲ್ತಾ ಇದೆ காலாட்டுக்கு கேட்கற ஆ சூக்தத்துல படிச்சோன்னு கேட்கறது ஆயிட்டு நீங்க அந்த அதுல நீண்டு தூர போனலேன்ட்டு புட்டி கேட்க கொஞ்சம் புட்டில நீங்க அதுல புட்டில்லேன்ட்டாங்க நமக்கு இங்க அந்த ஸ்தித்தி எல்லாம் காணக்கிட்டு நீங்க நாசாடர் மனுஷனாரு நீங்க நாசாவறாரு அப்ப நீங்க அதுல புட்டு நிற்கும்னு சொல்ற கரெக்ட் ஆர்டர் நமக்கு நாங்களே தர்மத்துல எல்லாம் காணாம் ஆழ்மாரு தர்மம் புட்டு நடக்கும்போது அதாவது தர்மம் எத்தனை கட்டு தர்மத்தை நியமத்தை புட்டு நின்றப்பா இங்கெல்லாம்
1: உண்டாவது எஸ் இப்போ பின்னர் விஷயத்தில் நமக்கு நோக்க போயிட்டேன் இப்போ நீங்கள் சின்ன தர்மத்தை இங்கெல்லாம் சென்றுட்டாங்க இதில் ஃபாலோ ஆக்குறவங்க பாரி குரடி ரேராக எதிக்கிறாரு பட் அங்கும் மாதக்க வசனம் இதேந்திரண்டு இதில் சேவனை ஆக்குறவங்கள ஆள்மாறு கூட இப்போறதுக்கு நமக்கு நோக்கி போல ஜாஸ்தி ஜாஸ்தி ஆயிட்டுள்ளாரு அதுவும் அல்லாண்டி முன்னலெல்லாம் ஒரு பிரதிஷ்டித்த ஒரு சிக்ஷண சம்ஸ்தைட்டிக்கோ அத்தவா ஏதா ஒரு வித்தியார்த்தி மாதிரி டார்கெட் ஆக்கிட்டிருந்தாரு பட் இப்போறதுக்கு பாலிவுட் டைட்டிக்கும் சாண்டல்வுட் டைட்டிக்கும் பிரதி ஒரு இது க்ஷேத்திரத்திலும் இது வியாபகமாயிட்டு பலிச்சுண்டு போயிரு அது ஒரு கரளச்சாயத்து மூடிண்டு போயிரண்டு கூட செல்ல எந்த கொண்டுத்தி மத்தியம வர்க்கத்தை கிள வர்க்கத்தை வித்தியார்த்தி மாரு இங்கிலுமே ஒரு டார்கெட் ஆக்கிண்டுள்ளாருண்டு இது ஒரு பிரச்சனை இது சகஜமாயிட்டு காட்டுற எஞ்சந்திங்க சுவாவத்தில் ஆறும் இதுக்கு ஒக்கி கொள்ளும் இல்லை எஞ்சந்த ஈ ஒரு சேவனைக்கு ஈ சட்டத்துக்கு போலும் இல்லை அங்கே பின்ன பின்ன இது போயிட்டு பண்ணாரு பட் அங்கு வித்தியார்த்தி மாரு அங்கே நீங்களெல்லாம் டார்கெட் ஆக்குறோம் எந்திரத்துக்கு
3: நாங்களே வித்தியார்த்தி மாத்திக்கிறாரு யுவக்க மாறிக்கிறாரு இங்கு ஒரு சட்டம் ஏஜ் வரும்போது அங்கு துணியால ஒரு ரங்கு ரங்கு போல காணும் கலர் கலர் போல என்ஜாய் ஆக்கணும் நேராய்த்த லைஃப் ஹாப்பினஸ் சந்தோஷம் ஏதோ உள்ளேட் அங்க விடல அங்கிறாரு ஈ கிரீடு இல்லன்ட்டு ஓதுறது இது பேர பேர ஒன்னா உண்டா இங்கத்ததுல நேராய சந்தோஷம் உள்ளேன் அங்க உண்டில்ல அங்க போயிருக்கிறோம் ஈ சிகரெட் பலிச்சு கண்டேன்ட்டாங்க நீங்க கல்ல குடிச்சு கண்டிப்பாங்கல படிச்சோட யூத்தா இருக்கிறாரு அங்க ஆராயம் கொடுத்தா ஓ அது பாரி நல்ல ஒரு தலைக்கு நசபத்தரு எனக்கு எதுவும் பிடிவா பாரி குசியாரு சொல்றாரு அத்தனை பார்த்து அங்க அது அது மெல்ல மெல்ல அதுல முட்டை வர தொடங்குறாரு அது உண்மையன்ட்டாங்க இன்னொன்னு என்னட்டாங்க சொரத்தோட இல்ல ஃபேமிலி டென்ஷனும் செம்ம டென்ஷன் நிக்கிற அப்ப டென்ஷனுக்கு மருந்து அங்க கண்டோன்ட்டு போண்டு இதுல ஆயிட்டு
1: இதுல ஆயிட்டு
0: நீ கேள்தா இருது துவனி முத்ரித பிரசார
1: காலர் உண்டு ஆரண்டு கேக்கோ ஹலோ
4: நானு பொட்டாரதிந்த
1: குஸ்மாக்கரண்ண ಹೇಳಿ ಸರ್ ಹೇಳಿ ಸರ್ ಸರಿ
4: ನಮಸ್ತೆ ಸರ್ ನಿಮಗೆ
3: ನಮಸ್ತೆ ನಮಸ್ತೆ
4: ಅದೇ ನಿಮ್ಮ ಮಾತುಕತೆ ಕೇಳ್ತಾ ಇದ್ದೆ ಹಾಗಾದ್ರಿಂದ ಅದು ಫಸ್ಟ್ ಗೆ ಹೇಳಿದ್ರಿ ಎಂತದು ಮನೆಯವರೆಲ್ಲ ಪಾಕೆಟ್ ಮನಿ ಕೊಡ್ತಾರೆ ಮತ್ತೆ ಎಲ್ಲಿಗೆ ಹೋಗ್ತಾರೆ ಅಂತ ನಾವು ನೋಡುದಿಲ್ಲ ಅಂತ ಕೇಳಿದೆ ಹೇಳುದು ಅದು ಎಷ್ಟು ಅಂತ ಎಲ್ಲರನ್ನು ಅವ್ರ ಹಿಂಬದಿ ಹೋಗ್ಲಿಕ್ಕೆ ಆಗ್ತದೆ ಇದನ್ನು ಮಾರಾಟ ಮಾಡುದನ್ನ ನಿಲ್ಲಿಸುದಿಲ್ಲ ಯಾರು ಈಗ ಗುಡ್ಕ ನೋಡಿ ಬಂದ್ ಮಾಡಿದ್ರು ಎಲ್ಲ ಆಯ್ತು ಅದು ಸಾದ ಗುಡ್ಕ ತಿನ್ಬಹುದು ಅಂತ ಆಯ್ತು ಸಾದ ಗುಡ್ಕ ಎದುರಿಗೆ ಇಡುದು ಅದರ ಸಣ್ಣ ಸಣ್ಣ ಹೊಗೆ ಸುಕ್ಕುದು ಸಣ್ಣ ಸಣ್ಣದು ಪಕೆಟ್ ಅದರೊಟ್ಟಿಗೆ ಕೊಡುದು ಮತ್ತೆ ಅದು ಎಲ್ಲಿಂದ ಬರ್ತದೆ ಸಿಗರೇಟ್ ಇಲ್ಲ ಮಾರ್ಲಿಕ್ಕಿಲ್ಲ ಗೂಡಂಗಲಿಯಲ್ಲಿ ಮೆಲ್ಲ ಅಡಿಯಲ್ಲಿ ಕೊಡುದು ಅದೆಲ್ಲ ಮಾಡ ಅದನ್ನೆಲ್ಲ ನಿಲ್ಸ್ಬೇಕು ಇವರು ಅದೆಲ್ಲ ನಿಲ್ಸಿದ್ರು ಸರ್ಕಾರಕ್ಕೆ ಅದರಲ್ಲಿ ಎಂತ ಫೈದಾ ಜಾಸ್ತಿ ಅಂತ ಈಗ ನೋಡಿ ಮಾದಕ ಇದು ಮದ್ಯ ಸೇವನೆ ಅದನ್ನು ಬಂದೇ ಮಾಡುದಿಲ್ಲ ಬಂದ್ ಕೆಲ ಸಲ ಬಂದ್ ಮಾಡ್ತಾರೆ ಹೇಳ್ತಾರೆ ಅದು ಅದೇ ಮಾಡುದಿಲ್ಲ ಆದ್ರೆ ಮತ್ತೆ ಎಂತ ಮಾಡುದು
3: ಹೌದೌದು ಇದು ಇವರು ಹೇಳುವಾಗೆ ಒಂದು ಏನಂತ ನಾವು
1: ಸರ್ ಪ್ರಶ್ನೆ ಏನಾದ್ರೂ ಇದೆಯಾ
4: ಪ್ರಶ್ನೆ ಏನಿಲ್ಲ ಅದೇ
1: ಅದೇ ಅದೇ
4: ನೀವು ಕೊಟ್ಟಿರಲ್ಲ ಯಾವ್ದೇ ಭಾಷೆ ಆಗ್ಲಿ ಯಾವ್ದೇ ಧರ್ಮದಲ್ಲಿ ಆಗ್ಲಿ ಅದೊಂದು ಒಳ್ಳೆಯ ಕಾರ್ಯಕ್ರಮ
3: மத்தியத்தை விசைய பந்து குடுக்கத்தை விசையாக்கி இது ஆறு ஆக்குறோம் நேரமேட்டு எந்த சில்லு சிந்தன்ட்டாங்க இது நீங்க சரக்காரமே ஆக்குறது சரக்காரங்க குட்கா பேன் ஆக்கிட்டு சர்க்காரத்துக்கு மத்திய பேன் ஆக்கிட்டு சொசைட்டி நல்லா ஆக்கான்ட்டு அபிப்பிராயம் நேரம் ஆட்டி சிந்திட்டு சிந்தாது அதுக்கு எல்லாம் குந்தினது இப்ப கல்வி ஒரு நாங்களே ராஜ்யத்து ஒரு முக்கியமந்திரி இப்ப ஆ முக்கியமந்திரி ஒட்டிக்கு தெல ஆள்மாரு போயிட்டு கேட்டார் நீ மத்திய பேன் ஆக்கோருட்டு அதுக்கு ஒரே பல்கா ಮಧ್ಯ ಚೊಲ್ರದು ನಂಗಲೇ ರಾಜ್ಯತ್ತುಗುಲ್ಲೆ ಬಿಲ್ಲಿ ಇನ್ಕಮ್ ಆಯ್ತಿಕ್ರಂಟ್ ನಾನು ಇನ್ಕಮ್ ಸೋರ್ಸು ಅದಾಯ್ತಿಕ್ರೆ ನಂಗೋಡ ಆಳು ಮಾರ್ಗ ಸಂಬಳ ಎಲ್ಲ ಕೊಡ್ತೋಂಟುಲ್ಲೆ ಅದಲ್ಲೇ ಅಂಟ ಇಚ್ಛಾಶಕ್ತಿಯನ್ನೇ ನೀನು ಉಪಡ ಚಿನ್ನ ಬೆಲೆ ಸರ್ಕಾರಕ್ಕೆ ಇಚ್ಛಾಶಕ್ತಿಯನ್ನೇ ಅಂಟ ಹೆಂಗ ಅದ್ರ ನಿಪ್ಪಟ್ಟದವರು ಅದಕ್ಕೆ ಉದಾಹರಣೆ ಮುಂದಿನ ಕಾಲದಲ್ಲಿ ನೀವು ಓರೋ ಕಿಲೋಮೀಟರ್ಗೆ ಒಂದು ಗಡಂಗ್ ಅಂತ ಕಂಡೊಂಟಿನಾರ ಕಿಲೋಮೀಟರ್ಗೆ ಒಂದು ಮೇಲೆ ಕಾಣ ಕಂಡೊಗಿಟ್ಟ ಟಾಡಿ ಸ್ವಾಪ್ ಸಾರಾಯಿ ಅಂಗಡಿ ಅಂತ ಅದೂ ಸರ್ಕಾರ ಇನ್ಕಮ್ ಪಾಯಿಂಟ್ ಅಂತ ಆದರೆ ಬಲಮಾಯ ಹೋರಾಟದಲ್ಲಿ ಎಲ್ಲರೂ ಸೇರಿ ಹೋರಾಟ ಹಾಕಿ ಸಬ್ಲ ಅದು ಬಂದೈತೆ ಅದರ ಪುನಃ ನಿಂಕೆ ತೊಟ್ಟ ಸಾರಾಯಿ ಅಂತಿಂತ ಅದು ಭಾರಿ ಫೇಮಸ್ ಲಾಟ್ರಿ ಬಲ ಅದು ಭಯಂಕರ ಫೇಮಸ್ ಅಂತ ಅದು ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಸೀಲ್ ಅಂತ ಅದಿಲ್ಲ ತೊಟ್ಟ ಸಾರಾಯಿ ಅಂತ ಅದರ ಶಕ್ತಮಯ ಹೋರಾಟ ಹಾಕಿಕೊಂಡದ್ದು ಅದನ್ನ ನಿಪ್ಪಟ್ಟೋಗಾಯ್ತು ಅದು ಇನ್ಕಮ್ ನಲ್ಲಿ ಇನ್ಕಮ್ ಕೊಡ್ತೇಂತ ಒಂದು ಕಾಲ ಬರು ಆ ಕಾಲತ್ತು ನಮಗೆಲ್ಲರೂ ನಲ್ಲ ನಲ್ಲ ಬಲಮಾಯ್ಟು ಹೋರಾಟ ಹಾಕಿ ಇಟ್ಕೊಂಡಂತ ಹಂಗೆ ಸರ್ಕಾರಕ್ಕೆ ಬೇರೆ ಇನ್ಕಮ್ ರೂಟ್ ಸಹ ಉಂಡು ಚಂದ ಕಾಟಿ ಕೊಡ್ತುಟ್ಟು ಮದ್ಯ ಗುಟ್ಕಾ ಇದು ಬಲ್ತಿ ನಿಪ್ಪಟ್ಟೋದು ಸಾಧ್ಯ ಉಂಟು ನಂಗೆ ಹೆಪ್ಪಲು ಏನೋ ಅವ್ರ ಭರವಸೆ ಅಲ್ಲಿ ಅವ್ರ ಮರ ನಿರ್ಮಾಣ ಸೊಸೈಟಿ ಹಾಕೋದ್ಲಿ ಅವ್ರ ಘನತೆ ಕೊಡಿ ಜೀವಕ್ಕೂ ಸಾಧ್ಯ ಉಂಡು ಮೆಲ್ಲ ಮೆಲ್ಲ ಆವು ಇನ್ಶಾಲ್ಲ ನಂಗೆ ಆ ಸ್ಟೇಜಿಗೆ ಬರೋ ಅಂತ ನಾನು ನಂಗಲ್ಲಿ ಕುಸುಮಾಕರ ಚೆಲ್ಲೋಗು ಬಯಸ್ತಾರೆ
1: ಎಸ್ ಓಕೆ ಫಿನರ್ ಸೈಡ್ಲಿ ಇಪ್ಪ ಔತ್ತಲು ವರ್ತ ಗಾಂಜಾ ವ್ಯಸನಿ ಉಳ್ಳಂಟ ಹೆಂಗೆ ಔತ್ರಂಗಲೆ ಸಹಕಾರ ಹಂಗ ಅವನಿಗೂ ಕೊಡ್ಕ್ರಂಕೆ ತೋರು ನಲ್ಲೋರು ಬಾಂಧವ್ಯ ಏ ರೂಪದಲ್ಲಿ ಇಕ್ಕೊಂಡುಂಟು ಚಂದನ ಕರಂಟೆ ಅವನು ವ್ಯಸನಿ ಐತಿಕ್ರ ಬಟ್ ಅವನು ಪರ್ತವರೆಗೂ ಚೊಮ್ಮೆ ಟ್ರೈ ಹಾಕೊಂಡಿಕ್ರ ಬಟ್ ಟ್ರೈ ಹಾಕೋಗೂ ಎತ್ತರ ಪ್ರಯತ್ನ ಪಟ್ಟಂಡ ಹೆಂಗು ಅವನಿಗೂ ಅವರು ಮುಕ್ತಮಾಯವರ ಅವಕಾಶ ಕೆಟ್ಟಿಲ್ಲ ಆ ಸಂದರ್ಭದಲ್ಲಿ ಔತ್ರಂಗಲೆ ಸಹಾಯ ಸಹಕಾರ ಏ ರೂಪದಲ್ಲಿ ಇಕ್ಕೊಂಡುಂಟು
3: ಇಪ್ಪ ನಂಕು ನಾಳೆ ಮುಟ್ಟಾರು ಅವರು ಯುವಕ ಅವರು ವಿದ್ಯಾರ್ಥಿ ಆರು ಮಾದಕ ವ್ಯಸನತ್ತಿಗೆ ಒಳಗ ಇರಾಚಂತ ನಂಗೆ ಪಿಡಿಯಿಟ್ ಇಟ್ಕೊಂಡೆ ಅಂತ ಹೆಂಗೆ ನಾ ಅವನ ಬಾಹ್ಯ ಕನೆಕ್ಷನ್ ಒಂದುಂಡ ಅದು ಸ್ಟಾಪ್ ಹಾಕೋಗು ಪ್ರಯತ್ನ ಹಾಕ ಅದಲ್ಲ ಅಂತ ನಂಗಲ್ಲಿ ಚೆನ್ನೆ ಕೌನ್ಸಿಲಿಂಗ್ ಸೆಂಟರ್ ಉಂಟು ಸಲಹಾ ಕೇಂದ್ರ ಎಲ್ಲ ಉಂಟು ಆ ಸಲಹಾ ಕೇಂದ್ರ ಇತ್ತುಗಳ ಕುಟುಂಬ ಪ್ರೈವೇಟ್ ಉಂಡು ಸರ್ಕಾರಿ ಉಂಡು ಜಂಡ ಮತ್ತು ಅಂಗಲ ಕುಟಿಯ ಹೋಯ್ತು ಅಂಕ ಬರಾಬರಿ ಕೌನ್ಸಿಲಿಂಗ್ ಹಾಕ

0: ಚುನ್ನಾಗಿ ಈಗ ಜೀನ್ಸ್ ಇದು ಜೀನ್ಸ್ ಪ್ಯಾಂಟ್ ಇಲ್ಲ, ಆದ್ರೆ ಈ ಸ್ಟಿಚ್ ಎಡಲಲ್ಲ, ಅದ್ರೆಲ್ಲ ಬುಡುಪಾಟಿತ್ತು, ಅದ್ರ ಎಡಲೆಲ್ಲ ಬೆಚ್ಚಿತ್ತು. ಹಂಗ ಬಂಡಾರು ಮಕ್ಕ ಬಂದ್ಬಿಟ್ಟು ಟಾಯ್ಲೆಟ್ಲು ಬಾತ್ರೂಮ್ಲು ಗಂಟೆ ಗಟ್ಟಲೆ ದೈಕ್ರಾರು ಅವಡ ಬಲಿಕರಾರು ಇದಕ್ಕೆ ಹಂಗೆ ಪಿಡಿ ಅವ್ಲ ಅಂತ ಎಂದ್ರೆ ಹಾಕಿ ಉಂಟುಲ್ಲಾರ ಅಂತ ಹಿಂಗೆ ಪಿಡಿಯಪ್ಪ ಸ್ಟೇಜಿಗೆತ್ತಿಯಪ್ಪ ಅಲಮಾರಿ ಬಲ್ತೆ ಜನಾಂಗ ಮಕ್ಕಳೆಲ್ಲ ನಂಗೆ ಅದು ಕಾಣಕ್ಕೆಟ್ರಿ ಪಾಕೆಟ್ ಮನಿ ಕೊಡ್ಕೋತೀರಾ ಒಂದು ಪೈಸಾ ಎಕ್ಸ್ಟ್ರಾ ಮಮ್ಮಲ್ಲಿ ನನಗೆ ಅದೇನು ಎಕ್ಸ್ಟ್ರಾನು ಇರ್ತದಲ್ಲ ಎಸ್ ಪಿ ಚುನಾವಣೆ ಬದಲು ಬಲ್ಕಲ್ಲ ಹಂಗೆ ಇನ್ವೆಸ್ಟಿಗೇಷನ್ ಹಾಕೊಂಬು ಮಕ್ಕಳು ಬಲ್ಕರಿಂಬು ಕಿಟ್ರೆ ಮಾಹಿತಿ ಆಯ್ತೀಕರ ಅದು ಪಡ್ಲರ್ಸ್ ಮಾರಿ ಚೆನ್ನಲ್ಲ ಸಾಗಾಟ ಹಾಕಲಂಗ ಬಲ್ತ ಪಡ ಕೆಟ್ಟವಲ್ಲೇ ಅದರಿಂದ ವಿದ್ಯಾರ್ಥಿ ಮಾರಿ ನಡುವಲ್ಲು ಅದೊಂದು ಅದಕ್ಕೆ ಬಲಿ ಅವ್ರು ಕೆಟ್ಟ ಅದಾಯ್ತಿಕ್ಕಲ್ಲ ಮಾರ್ಕೆಟ್ ಸ್ಪೀಡ್ ಮಾರ್ಕೆಟ್ ಅದು ಸಹಪಾಠಿ ಶರ್ಟ್ ಇಟ್ಟ ಹುಡ್ರು ಕೇಕ್ರಿ ಇಲ್ಲ ಹೋಟೆಲ್ ಪೋಯ್ ಇಲ್ಲ ಉಡ ಪೋಯ್ ಅದೇ ಬಂತು ಟೆಸ್ಟ್ ಲೈಟಿಗೆ ಅದು ಬಂಡದ್ ಮುಂಬೈ ಪ್ಯೂರ್ ಇವತ್ತು ಸ್ಟೂಡೆಂಟ್ ಪ್ಯೂರೇ ಎಲ್ಲ ಕ್ಲೀನ್ ಎಲ್ಲ ಆಲ್ಮಾರೆ ಹಂಗೆ ಚಟ ನಾನು ಪಡ ಚಂದ್ರೆ ಭಾರಿ ಸ್ಪೀಡ್ ಸ್ಪ್ರೆಡ್ ಅವ್ರದ ಐಟಿಕರ್ ಅದು ಬೆಲ್ಲ ಬರಮೋ ಎಲ್ಲ ಪೋಡಮ್ಮ ನನ್ನ ಜಾಗ್ರತೆ ಹಾಕಿಲ್ಲ ಅಂತಕಂಡೆ ಹೆಂಗೆ ನಾಶ ಖಂಡಿತ
1: ನಾಶ ಖಂಡಿತ ಅಂತ ಓಕೆ ಇಪ್ಪ ಅವತ್ತಲು ಹೆಂಗನೆ ಫೈಂಡ್ ಔಟ್ ಹಾಕ ಓನು ಡ್ರಗ್ಸ್ ಎರ್ತೊಂಟುಲ್ಲ ಅಂತ ಚಿಂತೆ ಅವತ್ತರ ಹೆಂಗನೆ ಫೈಂಡ್ ಔಟ್ ಹಾಕೋರು ಅದು ಹೆಂಗನೆ ಸಾಧ್ಯ
0: ಅದಪ್ಪ ನಾನು ನಿಂಗಲಟ್ಟಿ ಚಂದಬಲ್ಲ ಮೇಲೆ ಓಕೆ ಹಂಗೆ ಆ ರೊಟ್ಟಿಗೆ ಇಕ್ಕೋ ಇಷ್ಟಪಡಲೆ ಸೆಪರೇಟ್ ಆಟಿಕೋ ಇಷ್ಟಪಡ್ರಾರು
1: ಓಕೆ
0: ಚೆನ್ನಾರ ಹಂಗೆ ಮೇಕ್ರಾರು ಅಂತ ಪಲ್ಕ ಇಲ್ಲ ಓದು ಇಂಟ್ರೆಸ್ಟ್ ಇಲ್ಲ ಸ್ಕೂಲ್ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ ಸೋಷಿಯಲ್ ಆಯ್ತು ಮಿಂಗಲ್ ಅವ್ಲೆ ಪಿನ್ನೆ ಪ್ರಜ್ಞೆ ಕೌನ್ಸಿಲಿಂಗ್ ನಿರ್ದೇಶಕ ಚೊನ್ನಬಲಮೆ ಈ ರೂಮ್ ಬಂದು ಹಾಕಿದೆ ಇಕ್ಕರಾರು ಬಾತ್ರೂಮ್ ಪಾಯಿಂಟ್ ಗಂಟೆ ಗಟ್ಟಲೆ ಉಡಮೇದೆ ಇಕ್ಕರಾರು ಪಿನ್ನೆ ಅಂಗಲ್ಲರು ಮೂಮೆಂಟ್ಲ್ ಬಿಹೇವಿಯರ್ಲ್ ಚೇಂಜಸ್ ನಂಗೆ ನೂಕೋಗಲ್ಲ ಕಿಟ್ರೆ ಈಕೊಂಬು ಆದರೆ ನೆಗ್ಲೆಕ್ಟ್ ಹಾಕೊಂಬೋಲೇ ಇಲ್ಲ ಹಂಗಲ್ಲ ಫ್ರೆಂಡ್ಸ್ ಮಾರೋ ಮೇಲೂ ನಿಗಬೇಕು ಅವನು ಏನೆಲ್ಲ ಆಗುಂಬು ತಿಳಿ ಜಾಗ್ರತೆ ಹಾಕೋನು ಮಾತ್ರ ಅಲ್ಲ ಸ್ಕೂಲ್ ಟೀಚರ್ಸ್ ಮಾರು ಅವತ್ತಲು ಪೇರೆಂಟ್ಸ್ ಮಾರು ಅವರು ರೆಗ್ಯುಲರ್ ಆಯ್ತು ಹಂಗಲ್ಲ ಬ್ಯಾಗ್ ಚೆಕ್ ಹಾಕರೋದು ಹಂಗಲ್ಲ ಬಿಹೇವಿಯರ್ ಮೇಲೆ ಅವ್ರು ನಿಗಬೇಕು ಹಿಂಗೆ ಹಾಕು ಸ್ಕೂಲ್ ಅಂತೂ ವೆರಿ ಸ್ಟ್ರಿಕ್ಟ್ ಆಯ್ತು ಹಾಕೋನು ಕೇಕೊಂಡು ಸ್ಕೂಲ್ ಸ್ಕೂಲ್ ಪರ್ತ್ ಗಿಟ್ಟಲ್ಲಿ ಅಂತ ಆಗ ಸ್ಕೂಲ್ ಔಟ್ ಆಗ ಅವತ್ತಿಗೆ ಫೋನ್ ಅಲ್ಲಿ ಇಪ್ಪ ಈ ಜಂಡಿ ಹೇಳಿದೆ ಕರೆಕ್ಟ್ ಆಯ್ಕೊಂಡೆ ಅಂತ ಹೆಂಗೆ ಎಲ್ಲ ಅವ್ರು ಎಲ್ಲ ಪೊಲೀಸರ ಕೈಲಿ ಅವರು ಅವ್ರೆ ಹಂಗ ಬೇಕಾದ್ರೆ ಹಂಗ ಹೀ ಮ್ಯಾನ್ ಸೂಪರ್ ಮ್ಯಾನ್ ಅಂದಲ್ಲ ಅಂಕುಲ ಸಹಕಾರ ಮುಖ್ಯ ಇದ್ರೆ ತಡೆಯಿರೋದಿಲ್ಲ ನಾನು ನನ್ನ ಜವಾಬ್ದಾರಿ ಹಿಡ್ಕೊಂಡು ಟೀಚರ್ಸ್ ಮಾರು ಹಿಡ್ಕೊಂಡು ಅವರು ಅವರು ಸ್ಟೂಡೆಂಟ್ಸ್ ರೇ ಅವರು ಯೂತ್ ರೇ ಲೈಫಲ್ ಮೇಲೆ ಸ್ಟೇಕ್ ಹೋಲ್ಡರ್ ಮಾರಾಟ ಎಲ್ಲ ಯಾರು ಟೀಚರ್ಸ್ ಮಾರು ಪೇರೆಂಟ್ಸ್ ಮಾರು ಹಿಂಗೆಲ್ಲ ಸಮಾಜ ತೀರಿಯ ಮಾರು ಅಪ್ಪ ಹಿಂಗೆ ಎಲ್ಲರಿಗೂ ಅದರ ಕರ್ತವ್ಯ ಉಂಟು ಹಿಂಗೆ ಎಲ್ಲರ ಮನೆಯ ಮೇಲೆ
1: ಬಾರಿ ನಲ್ಲದೈಟಿ ಸ್ವಭಾವತ್ತಲ್ಲ ಆರು ಕೂಡ ವ್ಯಸನಿ ಐತಿ ಪರಿಸ್ಥಿತಿ ಕೈಗೊಂಬೈತ ಸೊ ಇದು ನಂಗೆ ಬಹಳ
0: ನಡ್ಬಿಡ ಚಂದಮಲ್ಲ ಮಾನಸಿಕ ನೆಮ್ಮದಿ ಅದು ಯಾರ ಕೋಡಿ ಅಂಬು ಫ್ಯಾಮಿಲಿಯು ಅವ ಸ್ಕೂಲು ಅವ ನೀವೆಲ್ಲ ಸ್ವರ್ತ ಜಾಗಲು ಅವ ಅಪ್ಪ ಅಲ್ಲ ನೆಮ್ಮದಿ ತೇಡ ಪೂರ್ಣ ಜಾಗ ಅದು ರಾಂಗ್ ಆಗಿಪೋಯ ಅಂತ ಹೆಂಗೆ
1: ಅದು ಭಾರಿ ಕಷ್ಟ
0: ಅದು ಭಾರಿ ಕಷ್ಟ ಇನ್ನು ಪರ್ತ್ ಬರೋ ಭಂಗ ಉಂಟು ಅವನು ಕಂಪ್ಲೀಟ್ ನಾಶ ಅವರ ಅವನ ನಾಶ ಅವರ ಫ್ಯಾಮಿಲಿ ನಾಶ ಹಾಕ್ರ ಈ ಸಮುದಾಯತೆ ನಾಶ ಹಾಕ್ರ ಈ ದೇಶತೆ ನಾಶ ಹಾಕ್ರ
1: எஸ் ஓகே.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಮೂರನೇ ಕಂತು.
1: ಅಂಚಾಂಡ್ರಿಪಾವರ್ಚಾ ಐಕ್ಯ ರಾಶಿ ಪ್ರವೇಶ

0: ಜಾತಕದ ಬಗ್ಗೆ ಒಂದು ಗೊತ್ತಿದ್ದೀನಿ ಅಯ್ಯತ್ತ, ಈ
1: ಹಾಂ
0: ಗ್ರಹಚಾರದ ಬಗ್ಗೆ ಭಾರಿ ತೆರೆದಿನ ಅಯ್ಯತ್ತ, ಈ ವಾರ ರಾಶಿ ಇಟ್ಬಿಟ್ಟಿದ್ದೀನ ಅಯ್ಯ, ತುಲಾರಾಶಿ, ಈ ತುಲಾರಾಶಿ ಇಟ್ಬಿಟ್ಟಿದ್ದೀನ ಅಯ್ಯ.
1: ಓ,
0: ರಾಶಿ ಪ್ರವೇಶದ ವಿಶೇಷವೇನ ಅಧಿಕಾರ ಎಲ್ಲ, ದ್ವಾದಶ ಜನ್ಮ ದ್ವಿತೀಯ ಪಂಚಮ ಅಷ್ಟಮ ಈ ರಾಶಿ ನಡೆಯನ್ನ ಯೋಗ್ಯತೆ ತೋಜಾವನ ತಾಕತ್ತವು. ಪದರಾಡ್ನೇ ರಾಶಿ ಸ್ಥಾನ ಎನ್ನ ಬಲವತ್ತರವಾಯಿನ ಸ್ಥಾನ. ಐಕ್ ನಿನ್ನ ಪದರಾಡ್ನೇ ರಾಶಿ ಇಡು ಪತ್ತು ಎನ್ನುವಣ್ಣಿ ನಾನು. ನಿನ್ನ ದ್ವಾದಶ ಬಂಡ ಕನ್ಯಾ ರಾಶಿ, ಕನ್ಯಾ ರಾಶಿ ಇದ್ದನು ರಡ್ಡರ ವರ್ಷ ಬಾರಿ ಎಲ್ಲಿ ಇಂದು ತೋಜಿಕ್ಕು ಮುಪ್ಪ ತಿಂಗಳು ಅಂತ ಮಲ್ಲೆ ಮಲ್ತು ಬಂದ್ಬಿಟ್ಟ ಮುಪ್ಪ ತಿಂಗಳು ನಿನ್ನ ಬತ್ತುವೆ. ನಿನ್ನ ಅಧಿಕಾರನ್ನೇ ಕೈದು ತತ್ತು ಹೋಗಿ ಲೆಕ್ಕ ಮಲ್ಕುವೆ. ನೀನನ್ನು ಬರ ಅಂತವೆ, ನೀನನ್ನು ಸಿರುಂಟವೆ, ಬೊಕ್ಕ ನಿನ್ನ ಜನ್ಮ ರಾಶಿ ತುಲಾ. ಸರಿ ತುಲಾ ಅಲ್ಪ ರಡ್ಡರ ವರ್ಷ ಮುಪ್ಪ ತಿಂಗಳು
1: ಕೂಡ ಮುಪ್ಪ ತಿಂಗಳು.
0: ನಿನ್ನ ದ್ವಿತೀಯ ಅವು ವೃಶ್ಚಿಕ, ನೀನನ್ನು ವೃಶ್ಚಿಕದ ಲೆಕ್ಕ ಪೀಡಿಸಾವೆ ಕಷ್ಟ ಕೊರ್ಪೆ. ನೀನ ಈ ಅರ್ಥ ಮಲ್ತೋನ್ ಲೆಕ್ಕ ಮಲ್ಪುವೆ ಈ ಸ್ವಲ್ಪ ತಿಂಗಳು ಈದಾದ ಈ ಅದು ಪಂತಿನ ನೀ ತೆರೆಯೋಡು ಆ ಮೂಲಕವಾದ ಯಾನು ಏತು ಅರ್ಥ ಮಲ್ತ ನೋಡು. ನೀ ನಾನು ಬಾರಿ ಮಾನಾದಿಗದೆ ಮರ್ಯಾದಿದಾಯೆ
1: ಜನ
0: ಐವತ್ತೈದು ದೇಶದ ಕುಲು ಬತ್ತು ತುಮೊಂದು ಬತ್ತು ಕೊರ್ಪೆ ನಿನ್ನ ಕಾರ ಮುದೇವಿ ಪಾಡುವೆರು ಅವೇ ನಿನ್ನ ರಾಪುಗು ನಿನ್ನ ಸ್ವರ್ಕವು ಕಾರಣ. ನೀನಾಡ್ದು ಸಾಮಾನ್ಯರಡ ನಿಕ್ಕಿ ಶಿಕ್ಷೆ ದಿಕ್ಕು ಲೆಕ್ಕ ಮಲ್ಪುವೆ ಆತ ಮಾತ್ರ ಕಂಡಂದೇನೆ ಕಲ್ಲುವೆ ಪಂದು ನೀನನ್ನು ಪಂಪವೆ. ಬಾರಿ ಬಾರಿ ನಿಕ್ ದರ್ಶನ ಬರ್ಕೊಂಡತ್ತ ದರ್ಶನ ಬಂದಾಗನೆ ಪಂಪೇರತ್ತ ದರ್ತೋ ಅನ್ನಗನೆ ಕಡ್ತೋ ನೋಡುವಂತ ಅಂಚ ಬಾರಿ ರಾಪುಡುವ ತೇರಿಯ ಐಕ್ ಬೋಡ ಅದಂಚಿನ ತಾಟಿ ಕೊಟ್ಟು ಈ ಭಜನೆ ಮಲ್ತಿನ ಎನ್ನ ಬಗ್ಗೆ ನಿಂದನ ಮಲ್ತ
1: ತಾಟಿ ಬಿಟ್ಟದು ಹೋಯಿನಿ
0: ತಾಟಿ ಬಿಟ್ಟದು ಹೋಯಿನಿ ಅಂಚಂಡ ಉಪೋಡು ಚಾ ಔಪೋಡು ಹೋಯ್ನತ್ತ ಹೋಯ್ನೇನು ಪಾಪವಯ ಆತ ಮಾತ್ರ ಯಾವಂದು ಕೈಕುಲು ಪುನುದಾಯಗಿನಿ ಗೊತ್ತುಂಡು ಏತು ದಾನ ಧರ್ಮ ಮಲ್ದೈ ಆ ದಾನ ಧರ್ಮ ಮಲ್ದಿನ ಪುಣ್ಯಪ್ರದವಾದ ಕೈಕಿಲೇನ ಎನ್ನ ಬಗ್ಗೆ ನಿಂದನೆ ಮಲ್ಪರ ಉಪಯೋಗ ಮಲ್ತ ಅಂಚನ್ನ ನಾವು ಇಂಚೆನೆ ಉಪ್ಪರವಲ್ಲಿ ಕ್ಷಮಾಮೂರ್ತಿಯಾಯನ ಭೂಮಿ ನಾವು ಒಯ್ದಲಾಗಿನ ತೀರ್ಥ ಸಿಂಹದ ನಡೆದು ತೀರ್ಥಲಾಗಿಯನ ಭೂಮಿನ ತೊಂಕಿಯನ ಅಟ್ಟಹಾಸ ಮಲ್ತನ ಅಂಚನ ನಿನ್ನ ಕಾರು ಗೊಂಜಿ ಗತಿ ತೋಜಾವೆ ಆತು ತೋಜಾಯಿಂದಂಡ ಯಾನು ಶನಿ ಅತ್ತಿಯ ಸೂರ್ಯ ಪುತ್ರ ಅತ್ತಿಯ ಛಾಯಾನಂತಾನೆ ಅತ್ತು ಬಿದಾಡುವೆ
1: ಮಾಯ ದೃಷ್ಟಿ ಚರ್ಮ ದೃಷ್ಟಿ ಎಂಕಡೆ ತಪ್ಪು ಆಪಿನ ಅದು ಹೋಪಿನವು ಪ್ರಮಾದ ಅದ ಈಗ ಪುದರ್
0: ಅಂದ
1: ಹೂವೇ ತಪ್ಪುಗಳ ಪ್ರಾಯಶ್ಚಿತ್ತ ಗೊಂಜಿ ಮಾರ್ಗ ನಿಜ್ಜೆ ತೆರಿದೋ ತೆರಿಯಂದನೋ ದಾದನಾ ಒಂದು ತಪ್ಪಾದ ಪೋಣೆ ನಡು ಕಾಲದೋಷನೋ ಕರ್ಮದೋಷನೋ ಗೊತ್ತಿದ್ದಿ ಧರ್ಮದ ದಂಡಿಡು ಸತ್ಯದ ಸಾಧಿಡು ಯಾರು ಇದನ್ನೇಟ ನಡ್ತೊಂದು ಬತ್ತಿನಾಯೆ ಎನ್ನ ಚರಿತ್ರೆ ಕೇಂದರಡ ಓಲ್ ಒಂದು ಕಪ್ಪು ಚುಕ್ಕೆ ಖಂಡಿತ ತಿಕ್ಕಂದ್ ಅಂಚಿತ್ತಿನ ಎನ್ನ ಬಾಯಿಡ್ದು ಈ ಪಾತ್ರ ಬರೋಣ ಅಂಡ ದಾದನಾ ಇರು ಪಂಡಿಲಕ ಗ್ರಹಚಾರ ದೋಷನೆ ಹತ್ತದೆ ಬೇತೆ ದಾದ ಹತ್ತ ಸ್ವಾಮಿ ಐಕ್ ಬಡದು ತೆರಿಯಂದೆ ಆದು ಪೋಯಿನಂಚನ ಈ ಪ್ರಮಾದಗು ಕ್ಷಮೆ ಪಂಡದಿಜ್ಜೆ
0: ಕ್ಷಮೆ
1: ಅಂದು
0: ಕ್ಷಮೆ ಎಂಚಿನ ಕ್ಷಮೆನ
1: ಅಂದು
0: ಬಾರಿ ಸುಲಭ ಪಾತೇರ ಬಂದ್ಬಿಡಿ ಅಯ್ಯ ಎಂಚಿನ ಪ್ರಮಾದ ಪ್ರಮಾದ ಬಂಡ ಎಂಚಿನಯ ಅಪರಾಧ ಬಂಡ ಎಂಚಿನ ನೆಕ್ ವ್ಯತ್ಯಾಸ ಉಂಡು ಪ್ರಮಾದ ಬಂಡ ತೆರಿಯಂದೆ ಮಲ್ಪು ಈ ತೆರಿಯಂದಿನ ಏನಯ್ಯ ನಾಲ್ಕು ವೇದ ಆದಿ ಶಾಸ್ತ್ರ ಸರಿಯಾದ ತೆರೆದಿರೋಯ್ ಈ ಪ್ರಪಂಚದ ಜನಕ್ಕೆ ಅಂಚತ್ತಿ ಇಂಚಂದಿ ಪನಿಯರ ಇತ್ತಿನಾಯಿ ನಿನ್ನ ಒಂಜಿ ಪಾತ್ರೆ ಕೇಳುವೆ ಅಂದಾಯ ಬುಲೆ ಮಲ್ಪನ ಕಂಡಗು ನಮ್ಮ ಬೇಲಿ ಬಾಡ್ದು
1: ಬುಳಿದ ರಕ್ಷಣೆ
0: ರಕ್ಷಣೆಗೆ ಅಂಚಣ್ಣ ಬೇಲಿಯೇ ಲಕ್ಕದ ಬುಲೆನು ತಿನ್ಕೊಂಡ ಬೇಲಿನ ಸರಿ ಮಲ್ಪೋಡ ಬುಡ್ಚ ಅಂಚಂಡ ಈ ಸರ್ತಿ ಬೇಲಿನ ಸರಿ ಮಲ್ಪೋಡು ಭರತ ಖಂಡಕ್ಕೂ ಬೇಲಿದ ಲೆಕ್ಕ ಇತ್ತಿರ ನೀನು ಸರಿ ಮಲ್ತದು. ಧರ್ಮದ ಬುಲ ಭರತ ಕಂಡೋಡು ನಕದು ಉಂತು ಲೆಕ್ಕ ಮಲ್ಪೋಡು ಐಕ್ ಓಡಾದು. ಈ ಮಲ್ದಿನಿ ಪ್ರಮಾದತ್ ಈ ಮಲ್ದಿನಿ ಅಪರಾಧ ಕ್ಷಮೆ ಕೊರಡು ಬಂತ. ನೀನು ನನ್ನ ಜೀವಮಾನ ಪರ್ಯಂತವಾದ ಪತ್ತು ಎಂದು ಬಂತೇನೆ ನಾನು 7.5 ವರ್ಷ ದಾಯಗ ಒಂಜಿ ಪಾತ್ರೆ ಉಂಡು ಎಲ್ಲ ಎಲ್ಲವರದು ಫಲವೇನು ತನ್ನ ತಾನರಿಯದೆ ಮಾತ ಮಾತ ತೆರೆದು ಪ್ರಯೋಜನ ಇಚ್ಚಿ ನರಮಾನಿ ಸುರುಟು ಆಯನ ಆಯ ತೆರೆಯುಡಿಗೆ ಆಯನ ಆಯ ತೆರೆಯಂದಂಡ ಪ್ರಪಂಚನು ತೆರೆಯರಾಪುಡು ಪ್ರಪಂಚನು ತೆರೆಯಂದಂಡ ಪರಮಾತ್ಮನು ತೆರೆಯರ ಸಾಧ್ಯ ಆಪುಡು ಐಕಬೋಡು. ಅದು 7.5 ವರ್ಷದ ಅವಧಿ ನಿನ ನೀ ತೆರೆದು ಜಾ ತೆರೆದೆಂದು ಎನದ ತೆರೆಯಡಿ ಐಕಬೋಡು. ಅದು 7.5 ವರ್ಷದ ಅವಧಿ 7.5 ವರ್ಷದ ಅವಧಿಡು ನಿನನು ತೆರೆಯೋಣಲ್ಲ ಪ್ರಪಂಚನು ತೆರೆಯೋಣಲ್ಲ ಆ ಮೂಲಕವಾದಿ ಏನನ್ನು ತೆರೆಯೋಣಲ್ಲ ತೆರೆಯೋಣ ಸಾಧಿಡು ಏನನ್ನು ತೆರೆಯೋಣ ಪ್ರಯತ್ನಡು ಈ ಯಶಸ್ವಿ ಆಯಂದಾಂಡ 7.5 ವರ್ಷದ ಅಕ್ಕೇರಿಗೆ ಇಂಚತ್ ಎಂಚ ಬಂದಿನ ಅಪಗತೋ ಜಾವೆ
1: ಅಪ್ಪಿನೀರು
0: 7.5 ವರ್ಷ ನೀನು ಪತ್ತು ಪತ್ತು ಯಾನು ಕೊರ್ಪಿನ ಕಷ್ಟ ನೀ ಅನುಭವಿಸೋಡು ಅನುಭವಿಸೋಡು ನನ ನಮ್ಮ ಬೆರಿತು ಓಡು ಪಿದಾಡಿ
1: ಈ ಸವಾಲು ಸ್ವೀಕಾರ ಮಾಡ್ತೇನೆ.

0: ಅರಸುಳೆ
1: ಸ್ವಾಮಿ
0: ಎಂಕ್ಲೆ ಈಡಿಗೆ ಬಂದಾಗನೇ ಎಂಕ್ಲೆಗೆ ಅರ್ಥ ಆತೀನಿ
1: ಅಲ್ಲಿ
0: ಶನಿನ ಪ್ರಭಾವ ಈರೇವಿತ್ತುಂಡು ಕಂಡು
1: ಹ
0: ಏಪಲ ಎಂಕ್ಲೆ ಬರ್ಪುನ ಹಿಡಿದು ದುಂಬು ಆಸ್ಥಾನಕ್ಕೆ ಬರ್ಪುನಾರಿ
1: ನಿಖಿಲ್ ಬಂದು ಎದ್ಕೊಂಡೇ ಯಾನು ಇನ್ನು ಬರ್ಪಿನವೇ ಪಡಿಸಿದ್ರು
0: ಒಂಜಿ ತಿಂಗಳ ಅಂಡು ಬರ
1: ಅಂದು
0: ಈಡೆ ಮತ್ತು ತಿನ್ನಾಗ ತಡ್ಡೊಡೆ ಕುಳ್ಳೊಂದುಂಡು
1: ಹಾ
0: ಉಗುರು ತುಚ್ಚೊಂದುಳ್ಳ ರಡ್ಡು ಕೈಟ್ಲ ತರೆ ಕಿರುಮೊಂದುಳ್ಳಿ
1: ಮಲ್ಪಿರ ಬಲ್ಲಿಂದ ಗೊತ್ತುಂಡ ಮಲ್ಪಲ್ಲೇ ಹಾಕಿ
0: ಅದನ್ನ ಸ್ಪಷ್ಟ ಆಗ್ತೀನಿ ಶನಿದೇವರ ಪ್ರಭಾವ ಈರನ ಮಿತ್ತು ಬೂರ್ದುಂಡು
1: ಓ
0: ಆ ಪ್ರಭಾವನ ಎಂಚ ಕಡಮೆ ಮಣಪೋಡೊಂದು ಪಣಿಯ ರಾತ್ರನೇ ಎಂಕ್ಲಲ್ಲ ಬತ್ತು ನೀಡಿ
1: ದಾನೆಲ್ಲ ಸಾಧಿ ಉಂಡೆ ಸ್ವಾಮಿ
0: ಪೂಜೆಗೆ ಒಲಿಯಂದೆಪ್ಪಿನ ದೇವರು ಏರುಳ್ಳೇರು ಅರಸುಳಿ
1: ಹಾ ಹಾ
0: ದೇವರನ್ನು ತೃಪ್ತಿ ಮಾಡಪ್ಪ ನಮ್ಮ ಭಕ್ತಿಡು ಪೂಜೆ ಶನಿದೇವರನ್ನು ಪೂಜೆ ಮಲ್ತದೆ ಆರಿನ ಕೋಪನ ಶಮನ ಮಲ್ಪು ಆರೆಗೆ ನಮ್ಮ ಮಿತ್ತೆ ಪ್ರೀತಿ ಪುಟ್ಟು ಲೆಕ್ಕ ನಮ್ಮ ಮಲ್ಪೋಡು ಅವು ಬುಡಿಂಡ ಬೇತ ಸಾಧಿಯೇ ಇಜ್ಜಿ ಎಂಚ ಶನಿದೇವರ ಪೂಜೆ ಮಣಪು
1: ಎಂಚ
0: ಐಕೊಂಜ ಕ್ರಮ ಉಂಟು ಶನಿದೇವರಿಗೆ ಬಂಗಾರ ಬಂಡ ಪ್ರೀತಿ ಅತ್ತ ಶನಿದೇವರಿಗೆ ಗರ್ಭ ಬಂಡನೆ ಪ್ರೀತಿ
1: ಓಹೋ
0: ಕುದುರೆ ಲಾಳ ಆ ಕುದುರೆದ ಕಾರದ ಅಡಿಕ್ಕೊಂಜು ಬಾಡು ಇರತ್ತ ಲಟಪಟ ಲಟಪಟ ಶಬ್ದ ಬರ್ಕೊಂಡು
1: ಅಂದ್ರೆ
0: ಆ ಲಾಳನ್ನು ಕೊಂಡತ್ತದು ಐಡ್ದು ಶನಿದೇವರನ್ನ ಪ್ರತಿಮೆ ಮಂತದ್ದು ಹೊಸ ಮುಗಾಯಿ ಕೊಂಡತ್ತದು ಮುಗಾಯಿಡು ಶನಿದೇವರನ್ನ ಪ್ರತಿಮೆ ದಿದ್ದು ಆರೆಗೆ ಪ್ರಿಯವಾಯಿನ ಎಣ್ಮೆ ಆ ಎಣ್ಮೆದ ಎಣ್ಣೆ ಹಿಡ್ದು ಅಭಿಷೇಕ ಮಲ್ಪೋಡು ಅಭಿಷೇಕ ಮಲ್ಪೋಡು ಬಂದ್ರೆ ಇಂದ ಆರಂಭ ಆತೆ ನನ್ನೆಲ್ಲ ಕ್ರಮಕ್ಕಳುಂಡಾಯ್ತು ದೇವರ ಪೂಜೆ ಎಂಚ ಮಣಪು ನಾನು ಪಂಚ ಉಪಚಾರದ ಪೂಜೆ ಎಂದು ಅವು ಆತು ಸರಿ ಅತ್ತು ಹೆಚ್ಚ ತೃಪ್ತಿ ಆವಡ ಪದಿನಾಜು ಬಗೆತ್ತ ಒಂದು ಕ್ರಮಕ್ಕುಂಡಾಯ್ಕು ಷೋಡಶ ಉಪಚಾರ ಅಂದು ಪಣಪು ಎಂಕ್ಲೈನ್ ಆ ಷೋಡಶ ಉಪಚಾರನು ಉಪಚಾರಡು ಪೂಜೆ ಮಲ್ಕೋಡು ಒಕ ಬೊಳ್ದು ಪೂ ಪಂಡ್ರದ ದೇವರಿಗೂ ಭಾರಿ ಇಷ್ಟ ಆ ಬೊಳ್ದು ಪೊಟ್ಟು ಓ ಮಾತ ಆಪುಂಡು ಫಲ ಅಯ್ಯ ದಾನ ಕೊರುಡು ಅರ್ಚನೆಗೆ ಬೊಳ್ದು ಪೂ ಅಂಡ ಸಮಾಧಾನ ಆಪುಂಡು ಅಂಚ ದಾನ ಕೊರುದು ಒಟ್ಟಿಗೆ ಜಪಲ ಉಂಟು ಶನಿದೇವರನ ಮಂತ್ರ ಮೂಲ ಮಂತ್ರ ಆ ಮೂಲ ಮಂತ್ರದ ಜಪ ಏತು ಪಣೋಳು ಈರೇಗಿ ಬೇಗ ನಿವೃತ್ತಿ ತಿಕ್ಕೋಡು ಅಂದ್ರೆ ದಿನಕ್ಕೆ ಹೆಚ್ಚ ಪಣೋಡು
1: ಒಂದೇ
0: ಒಂಚೂರು ನಿಧಾನ ಯಾವಂಡ ದಿನಕ್ಕೆ 107 ಮಾ ಯಾವ ಇಜ್ಜಂಡ ಅವು 32,000 ಮುಟ್ಟ ಮುಟ್ಟೋಡತ್ತ ಬೇಕ ದಿನಕ್ಕೆ ಹೆಚ್ಚಲ ಮಣಕೋಳಿ ಶ್ರದ್ಧಾ ಭಕ್ತಿ ಈತಟ್ಟು ಜಪ ಮಲ್ತೊಂದು ಬತ್ತರಂದಂಡ ದೇವರನ ಉಪಟಳ ಒಂಜಿ ಚೂರು ಕಡಮೆ ಅವು ಕೋಪ ಕಡಮೆ ಅವು ಈರೆಗೆ ಎಡ್ಡೆವು ಈರೆಗೆಡ್ಡಂಡ ಎಂಕ್ಲೆಗೆಡ್ಡೆವು ಎಂಕ್ಲೆಗೆಡ್ಡಂಡ ಲೋಕಕ್ಕೆ ಪೂರ ಎಡ್ಡೆ ಆಯ್ ಲೆಕ್ಕ ಎಂಚ ಸುರು ಮಣಕು
1: ಶನಿ ಶಾಂತಿಗೆ ಬಡದ ಬನ್ಪಿನಿ
0: ಅಂದಂದ್
1: ಬ್ರಾಣಿನ ಪಣ್ಣಿನ ಪೂರ ಮಲ್ತನ ಉಂಡತ್ತೆ ನಮ್ಮಡ ಇತ್ತು ನಯಾವ
0: ಪೂಜೆ
1: ಮಲ್ಪೋಡುದತ್ತೆ ಸ್ವಾಮಿ ಈ ಸ್ಥಿತಿ ಆಪುಡವು

0: ಅಣ್ಣ ಸಲ್ಮಾನ್ ಓ ಸಲ್ಮಾನ್ ಅನ್ಯಾನ್ ಇರೇ ಮುಟ್ಟುಂಡ ಸಲ್ಮಾನ್ ಒಂದು ಒಂದು ಅಕ್ಷರ ಅಂಚಿಂಚ ಸಲಾಮು ಒಂದು ನಿಗಲು ರಡ್ ಕೈಟಿಂಚ ಮಲ್ಕು ಎಂಗಲು ಒಂಜೇ ಕೈಟಿಂಚ ಮಲ್ಕು ಗುರ್ತಾಂಡೆ ಇರೇ ನನಲ ಗುರ್ತಾಯ್ತ ಇರೇನು ಒಂದ ಸಮಯ ದುಮ್ಮು ಪತ್ತದೆ ಬೊಕ ಅಪಗೊಂತೆ ಬರಂಟು ಹೊಂದುತ್ತಾರೆ ಇರು ಇದ್ದವರೇಂಚ ಕಾರ್ಯಕ್ರಮ ರೆಡ್ಡ ಚಿಕ್ಕುಜ ಮಾತಾಡಿ ಲೆಪ್ಪು ಜೇರ ಎನ್ನ ಭಜನೆ ಮಲ್ಪರ ಸುರುಮಲ್ತಿ ಬೊಕ್ಕ ಇರೆಗೆ ಕಾರ್ಯಕ್ರಮ ಚಿಕ್ಕರ ಶುರುವಾಯ್ ಇರೆಗೆಡ್ಡೆ ಸಾತಿಲು ಪುರ ತಿಕ್ಕೊಂದು ಅಂಚ ಜನಕುಲು ಲೆಪ್ಪು ಇರು ಒಂದು ಇರು ಪಣಿಯರತ್ತ ರಾಜ ಯಾನೆ ಶನಿ ರಾಜ ಒಂದು ನಮ್ಮ ಯಾಸ ಬೊಕ್ಕರೆ ಯಾಸ ಕಟ್ಟ ಒಟ್ಟ ಸುರುಟ್ಟು ನಮ್ಮ ಯಾಸ ಬಾಡು ನಮ್ಮ ತರದ ಕಾರ ಮುದೇಲ್ ಮುಟ್ಟ ಒಂಜೇ ದಿರಿಸು ಒಂದಾಯಗ ಒಂದು ಏರ್ಲ ಬೆರಿ ಬತ್ತಿ ಅಡ್ಡ ಇಂಚ ದಿರ್ತೊಂದು ಪಾರಿಯರ ಬಾರಿ ಅಡ್ಡೆ ಹೈಕವಾಡ ನೀ ದಿರಿಸು ಅಪ್ಪ ಕೊಂಜಿ ಟೊಪ್ಪಿ ಒಂದು ದೊಂಬುಗು ಏರೆಗಲ ಪಾಡಿಯರ ಹತ್ತು ನಮ್ಮ ಬೇರ ಮಲ್ಪು ದಾಯಗಿ ಇತ್ತ ಇರ್ಲೆಕ್ಕನೆ ಆನೆ ಪತ್ತದ ಬುಡ್ತೆ ಈ ಸದ್ವರಿ ಅನ್ನು ಪತ್ತಾರೆ ಅಂಟು ಮುಲ್ತ ಉರು ಸುಜ್ಜ ಬಾರದ ಗಂಡದ ಬಾರದ ಗಂಡದ ಉರುಸು ಒಂದು ನಿಗಲ್ ಬಾರದ ಗಂಡತ್ತ ಸರಿ ಮಲ್ಪುಲೇ ಓಲ್ಲ ತಪ್ಪಣ್ಣ ನಿಗು ಸರಿ ಮಲ್ಪು ಮೂಲೊಂಜಿ ಉಜ್ಜೇರ್ನಾಡು ಮನ್ಪಿನೊಂಡಿ ಅತ್ತ ಉಜ್ಜಯ ಪನ್ನಿ ಹೆಂಗ್ ಸರಿ ಬರ್ಪು ನಾಡು ಉಜ್ಜಯಿನಿ ಮೂಲೋರಿ ಅರಸುಂಡು ಎತ್ತ ವೀಕಾದಿತ್ಯರ ಇತ್ತೆ ಮಸ್ತ್ ವೀಕಾದಿತ್ಯರ ಅಂದ ಅವೇ ಇರು ಸರಿ ಮಲ್ತಾ ಇರ್ತಲ್ಲ ವಿಕ್ರಮಾದಿತ್ಯರ ಅರೇನು ಪತ್ತೆ ಬಂದು ಬಾಸೆ ಬಾರ್ದು ಓದಿನ ಮುರಣಿ ಬತ್ ಪಂಡಿತರ ಪುರೈತರ ಪಣಿಯರು ಮಲ್ಪುಲೆ ಪೂಜೆ ಅಂದ್ ಮಲ್ಪಯೇ ಅಂಚಣ್ಣ ಬುಡೋಲ್ಯಾ ಆಯ್ನಾತ ಬೇಗ ಗದ್ದಿಗೆ ಜಪಡವಡು ಕುದುರದ ಮಿತ್ತು ಕುಳ್ಳದ ದೇಶಾಂತರ ಭೂಮಿ ಲೆಕ್ಕ ಮಲ್ಪೋಡು ಐಕ ನಮ್ಮ ಕುದುರದ ಬೇರ ಮಸ್ತ್ ಕುದುರತ್ತನ ಬಣ್ಣಾಗ ಪೂರ ಬೇರ ಅದು ಬೋಂಡು ಇತ್ತ ಒಂಜಿ ಕುದುರೆಂಡು ಒಂಜೆ ಅವು ದಾನೆ ಒರಿದಿನ ಬನ್ನುಚ್ಚಿ ಅವೇನು ಗೆತೊಂದಕ್ಕುಲು ಏರ್ಲ ಇಚ್ಚಿ ಅಂಚ ಗೆತೊಂಡ ಈ ಉರುಸು ಬಣದು ನಾನು ಇಡೇಗೆ ಬರ್ತೀನಿ ಅರಸು ಒಯ್ಪೋಡ್ಚ ಒಯ್ಪೋಡ್ಚ ರಡೇ ಶಬ್ದ ನಾನ ಗೋಡ ಬೋಡ ಗೋಡ ಬಂಡ ಕುದುರೆ ಬೋಡ ತಡಮಲ್ ಪೂಜಿ ಅರಮನದ ಕೈ ತಳ್ಳಿತಿನ ಮೈದಾನ ತಲುಪಬಹುದು ಉಂತುನು ಅರಮನೆಗೆ ಕೇಳಲಿಕ್ಕೆ ನಮ್ಮ ಬೊಬ್ಬೆ ಬಾಡ್ನು ಗೋಡ ಬೋಡ
1: ಓ ಏನೊಂದು ಕುದುರೆ ಬೇರೆದಾರೆ
0: ಮೆನಸ್ಕಾರ ಇತ್ತ ಒಂದಂತ ಸರಿಯ ಒಂದುಂಡು
1: ಮನಸ್ಕಾರ
0: ಮೆಣಸ್ಕಾರ
1: ಮೆಣಸ್ಕಾರ ಎಂಕಲಪ್ಪ ನಮಸ್ಕಾರ ಅವನು ವಿನಯ್
0: ಅಂಚಿಂಚ ಅಂಡ ಈರು ಸರಿ ಮಾಡ್ತಾರೆ ಯಾನ್ಲ ಸರಿ
1: ಜನ ಏರದ್ ಗೊತ್ತಾಯ್ ಜನ ಏರದ್
0: ಯಾನ ಕಾರ ಊನ ಹೂ ಕಾರ ಊನ
1: ಕಾರ ಕೂನೆ
0: ಕಾರ ವಾನ
1: ಕಾರ ವಾನೆ ಕುದುರೆ ಕುದುರೆ ವ್ಯಾಪಾರ ಮಾಡ್ಕೊಂಡೆ
0: ಒಂದು ಒಂಜು ಬರಿದೀನಿ
1: ಕುದುರದಲ್ಲ ಉಂಡೇ
0: ಎನ್ನ ಪುದರ್ ಎನ್ನ ಸಲ್ಮಾನ್ ಉಸ್ಮಾನ್ ಐದರ್ ನಮ್ಮ ಪೊಯ್ಯದ ಊರು
1: ಅರಬಿ
0: ಅಂದ
1: ಅರಬಿಯ
0: ನಮ್ಮವಲು ಭಾರಿ ಕುದುರೆಲು
1: ಅಂದೆ
0: ಆ ಬೇರ ಪಿನ್ ಮಾತ್ರ ನಿಕಲ್ ಊರು ಅವ್ರ ಕೆಲವು ಮಾತ ಮಾರಾಟ ಆಟ ಒಂಜಿನ್ನೇನು ಮಾರಂಡ ಎನ್ನ ಕೆಲ್ಸ ಇರ್ನ ಕೆಲ್ಸ ಮುಗಿಂಡು
1: ಮಾರುಣಿ
0: ಒಂದು ಎನ್ನ ಒಂಜಿ ಕ್ರಮ ಯಾನ ಎನ್ನ ನ್ಯಾಯ ಬೆಲೆ ಅಂಡ ಒಂಜಿ ಬೇರ ಆವಡ ಎಲ್ಲ ಕುದುರೆ ಗೆತ್ತೊಂದು ಬೊಕ್ಕವು ಸರಿ ಇಜ್ಜಿ ಬನ್ನಿಯರೆ ಬರಲಿ, ಸುರುಟು ಸರಿ ಉಂಡೊಂದು ಗೊತ್ತವಡ್ಡ, ಕುದುರದ ಬಿತ್ತುವರ ಕುಲ್ದು ಈ ರಾವು ಬನಿಯರಡ್ಡ ಒಕ್ಕ ಬಿಲೆ ಬನ್ಕ
1: ಚಾಟಿ
0: ಇನ್ನೇ ಒಂದು ಕೊರಡೆ ಒಂದು ಕೊರಡೆ
1: ಎಲ್ಲೇ ಬಿಟ್ಟು ಓಡ್ನಿ
0: ಮಲ್ಲವಾಡೇ
1: ಆಡಿಗೆ ಬಲಿತಿಲ್ಲ
0: ಅಂದೇ
1: ಒಂಜಿ ಸುತ್ತು ಬತ್ತೆ
0: ಇರ್ನ ಸುತ್ತು ಸರಿ ಅನ್ನತ್ತೆ
1: ಸುತ್ತು ಸರಿ ಅಣ್ಣ ಕುದುರೆ ಆವುಳಿ ಕುದುರೆ ಜಾತಿ ಕುದುರೆ
0: ಜಾತಿ ಕುದುರೆ
1: ಉಯ್ಯರಂತ ಆಚಾರ ಇತ್ತಲ್ಲ ಎಡ ವೈಪು ಉಂಡು
0: ಬೊಕ್ಕ ಉಂಡತ್ತೆ ಎಡ್ಡ ಮೇಯ್ದಿಂಜಿ ದಿನ ಉಂಡತ್ತೆ ಐಗಲು ಪ್ರಯೋಜನ
1: ಸರಿ ಕುದುರೆ ಆವುನಾಣ್ಣ ನನ್ನ ಪನ್ನೊಳ್ಳಿ ಅದಿತ್ತ
0: ಎನ್ನ ಭಾಷೆ ಬಂದ್ಬಿ ನಾನು
1: ಎಂಚಾವು

0: ಇರ್ನ ಉಲ್ಲೇಸುತ್ತು ನಗ ಇರೆ ಕುದುರೆ ಒಂದ
1: ದಾದ್ರ ಪಣ್ಣೆ ದಾದ್ರ ಅರ್ಥ ಆಯ್ತು
0: ಉಲ್ಲೇಸಿರ್ನ ನಮ್ಮ ಹೆಚ್ಚ ಬಾತೇರಿ ಬರ್ಲಿ ಬೇರ ಮಲ್ಪಣ ಮೇರೆ ಗೋಡೆಕೆ ಮೋಲ್ ಏಕ್ ಲಾಕು ಹೆಂಗ
1: ಗೋಡ ಬಣ್ಣ
0: ಕುದುರೆ ಏಕಿ ಲಾಕ್ ಗೋಡ
1: ಬಣ್ಣ ಒಂಜಿ
0: ಗೋಡೆಕ ಮೋಲ್
1: ಒಂಜಿ ಲಕ್ಷ
0: ಒಂಜಿ ಲಕ್ಷ ಆಪುಂಡು
1: ಈ ಲಾಚಾರಿ ಕುದುರೆ ಒಂಜಿ ಲಕ್ಷ ಇಟ್ಟೆ ನಾ ಬುಕ್ಕನಂದುಂಡಿಯ ಎಂದು
0: ಅರಸುಲೆ
1: ಕುದುರೆಗೆ ಪುಟ್ಟಣ ಒಂದ
0: ಪೂ
1: ಕತೆ ಪುಟ್ಟ
0: ಇರೇಗಿ ಐತ ಮಿತ್ತು ಕುಂತು ತಿರ್ಗ್ನಗದಾವಿ
1: ಅಪಕ ಗೊತ್ತಾಯ್ಜಿ
0: ಅಪ ಗೊತ್ತಾಯ್ಜಿ
1: ನಿನ್ನ ಕಿರಾಯ ತುನಗಂತ ಜಾಸ್ತಿ ಅಂಡದು
0: ಅರಸು
1: ಓ
0: ತೆನೆಕ್ ಕಿರಾಯ ಹೆಚ್ಚಾಂಡು ಅನ್ಬಿನಿ ದಾಯಗ ಹೆಚ್ಚಾಂಡು
1: ದಾಯಗಪ್ಪ
0: ನೆಕ್ ಮಹಿಮೆ ಉಂಟು
1: ನಿಂಚಿನ ಮಹಿಮೆ
0: ಏನಯ್ಯ
1: ಓ
0: ಏನು

ಕಲಿಕೋದು ಎಟ್ಟೆ ಕಲೆ ದಾಕದ ಕಲೆಯಲ್ಲಿ ಕಲ್ಪಾವು. ಯಕ್ಷಗಾನ ಕಲೆಕ್ಕೆ ನಮ್ಮ ಆತ ಇಂದು ಯಾಕೆ ದೇವಿ ಮಹಾತ್ಮೆ ಮಸ್ತ್ ಕೊಡಿಡಾಪಣ ದೇವಿ ಮಹಾತ್ಮೆ ಅವರ ತೂದು ಬರ್ಪ ನಮ್ಮ ಬಾರಿ ಆಟ ಬಾರಿ ಎಡ್ಡೆ ಆತ ನೋಡಪ್ಪ ದೇವಿ ಮಹಾತ್ಮೆಡೆ ಇದಾಯ ಪ್ರಕೃತಿನ ಅಪ್ಪೆಂದಲೆತ್ತಿರಂದು ಕದಂಬವನೊಟ್ಟು ಇಪ್ಪುಣೆ ಇಪ್ಪುಣಗ ರಾಕ್ಷಸರು ಮಸ್ತ್ ಜನ ಬತ್ತದು ಎಂಕು ಒಲಿಯೋಡು ಎಂಕು ಒಲಿಯೋಡು ಬಂಡೆ ಪ್ರಕೃತಿ ಅಪ್ಪೆಂದ ತೂಂಡ ಪ್ರಕೃತಿ ನಾಶ ಮಲ್ಪುಣ ರಕ್ಕಸೆರು ಬಣ್ಣಗ ಆ ರಕ್ಕಸೆರನ್ನು ವದೆ ಮಲ್ತದು ಪೃಥಿವಿ ಸಸ್ಯಶಾಲಿನಿ ಏರೆಗಳ ಒಲಿ ಅಂದೆ ತುಲೆ ಆ ಪ್ರಕೃತಿ ಮಾತೆ ದೇವಿ ಮಹಾತ್ಮ್ಯದ ಕತೆ ಬಣ್ಣಗನೇ ದೇವರು ವಾವಾ ರೂಪೋಡು ಬರ್ಪೆರು ಬಣ್ಪುಣೆಕ್ಕೆ ಸಾಕ್ಷಿ ಅವು ಅವು ನಮ್ಮ ತೂಪುಣ ದೃಷ್ಟಿಡಿಪ್ಪುಣೆ ಅಂಚಾದು ಆ ಪ್ರಕೃತಿ ಡಿಪ್ಪುಣಂಚಿನ ಮಾತೆ ಪ್ರಕೃತಿ ನಾಶಗು ಬತ್ತನ ಪ್ರತಿ ರಕ್ಕಸನ್ಲ ನಾಶ ಮಲ್ತದು ಏರೆಗಲ ಒಲಿ ಅಂದೆ ಜಗನ್ಮಾತೆ ಆದ ಉಂತದು ಇನಿ ಪ್ರತಿ ಮರೊಟ್ಟು ದೈಕ್ಲೆಡು ನಮ್ಮನ ಕಾತೊಂದುಲ್ಲೆರತ್ತ ಐಕ್ಯ ಬಣ್ಪುಣಿ ದೇವಿ ಮಹಾತ್ಮೆ ತೂದು ನಮ್ಮ ಕಲ್ಪೋಡು ಏರು ಬತ್ತು ಒಲಿ ಒಲಿಯೋಡು ಬಂಡಲ್ಲ ಒಲಿ ಅಂದೆ ಅವಳೇ ನೆಲೆ ಆದಿತ್ತದ ಪ್ರಕೃತಿ ಮೂಲಕ ಅಪ್ಪೆ ಅದು ಬರೊಂದುಲ್ಲೆರು ನಮ್ಮ ಇನಿತ್ತ ಕಾಲೋಡು ಕೆಲವು ದಕಲು ಪತ್ತು ಫೇಸ್ಬುಕ್ಕುದ ಫೋಟೋಕ್ಕು ಲೈಕ್ ಬತ್ತನ ದಾಂಡ ಸುರುಕು ಅಕ್ಲಿಗೆ ಒಳಿಪುಣಿ ಬೊಕ್ಕ ಅಪ್ಪೆಮ್ಮನ ಬಡ್ತು ಬುಳಿಪುಣಿ ಬಲಿಪುಣಿ ಇಂದು ಆಯರ ವಲ್ಲಿ ಐಕ್ಕು ಆ ಅಪ್ಪೆನ ಒವೇ ಧರ್ಮದ ರೀತಿಡು ಪ್ರಕೃತಿಯ ರೀತಿ ಧರ್ಮಡು ತೂಯರ ಬಲ್ಲಿ ಧರ್ಮ ದೃಷ್ಟಿಡು ಪ್ರಕೃತಿ ನಮ್ಮ ಏಪಲ ತೂಯರ ಬಲ್ಲಿ ಮರ ಕಡ್ತುಂಡವು ಏರು ಕಡ್ತುಂಡಲ್ಲ ಪೋಂಡು ಮರಡದು ಬರ್ಪಣ ಆಕ್ಸಿಜನ್ ಒಂಜೊಂಜಿ ಧರ್ಮದಕ್ಲೆಗಿಂದ ಪಟ್ಟದು ಏರ್ಲ ಕೊರ್ತು ಜೇರು ಐಕೋಸ್ಕರ ಏರ

ಅದಕ್ಕೋಸ್ಕರ ಎಟ್ಟೆ ಕಲೆ ಕಲ್ಪಾವಡು ಒಳ್ಳೆ ಕಲೆ ಕಲಿಸಬೇಕು. ಇವತ್ತು ನಮಗೆ ಪ್ರತಿಯೊಂದು ಮೊಬೈಲಲ್ಲಿ ಗೂಗಲಲ್ಲಿ ಹುಡುಕಿದರೆ ಸಿಗ್ತದೆ. ಆದರೆ ಕೃಷಿಗೂ ಪ್ರಕೃತಿಗೂ ಸಂಬಂಧ ಒಳ್ಳೆದಿಲ್ಲದಿದ್ದರೆ ಮುಂದಕ್ಕೆ ಪಕ್ಷಿಗಳನ್ನು ಕೂಡ ಗೂಗಲಲ್ಲೇ ಹುಡುಕಬೇಕಾದೀತು, ಒಂದು ಸಹ ಇರಲಿಕ್ಕಿಲ್ಲ. ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಪಕ್ಷಿಗಳನ್ನು ಕೂಡ ಗೂಗಲಲ್ಲಿ ಹುಡುಕಬೇಕಾದೀತು, ದನವನ್ನು ಕೂಡ ಝೂವಲ್ಲಿ ನೋಡಬೇಕಾದೀತು, ಚೇರಂಟೆ ಬರುವಾಗ ಹೆದರಿ ಮಕ್ಕಳು ಓಡುವ ಪರಿಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ಎಲ್ಲಿ ಹೋದವು, ಕಣ್ಣಿಗೆ ಕಾಣದಾದವು. ಎಷ್ಟು ಚಂದ ಪ್ರಕೃತಿಯ ಒಟ್ಟಿಗೆ ನಾವೆಲ್ಲ ಆಟಾಡ್ತಿದ್ದೆವು, ಎಲ್ಲಿ ಹೋದವು ಅದೆಲ್ಲ. ಸುಮಾರು ಪಕ್ಷಿ ರಾಶಿಗಳು ನಾಶ ಆಗ್ತಾ ಇದೆ. ಸುಮಾರು ನಮ್ಮ ಈ ಕೆಮಿಕಲ್ ಮಿಕ್ಸಿಂದಾಗಿ ಮಣ್ಣು ಹಾಳಾಗಿ ಅನೇಕ ರೀತಿಯ ಜೀವರಾಶಿಗಳು ಹಾಳಾಗ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ಜನರೇಷನ್ಗೆ ಈ ಪ್ರಕೃತಿಯನ್ನು ನಾವು ಬಿಟ್ಟು ಹೋಗಬೇಕಲ್ಲ. ಇಲ್ಲದಿದ್ದರೆ ನಾವು ಮಾಡಿದ ಪಾಪ ಪರಿಹಾರಕ್ಕಾಗಿ ಇನ್ನೊಂದು ಸತಿ ಒಬ್ಬ ಹುಡುಗ ನಡ್ಕೊಂಡು ಹೋಗುವಾಗ ಮಾವಿನ ತೋಟ ನೋಡ್ತಾನೆ, ಮಾವಿನ ತೋಟದಲ್ಲಿ ಭಾರಿ ಚಂದ ಮಾವಿನ ಹಣ್ಣು ಉಂಟು, ನೋಡಿದ್ದು ಕಣ್ಣು, ಕಣ್ಣಿಗೆ ಕೊಯ್ಲಿಕ್ಕೆ ಆಗ್ತದ, ಕಾಲು ಅಲ್ಲಿಗೆ ಕರ್ಕೊಂಡೋಯ್ತು. ಕಾಲು ಹೋದರೂ ಕೂಡ ಕಾಲಿಗೆ ಕೊಯ್ಲಿಕ್ಕೆ ಆಗೋದಿಲ್ಲ, ಕೈ ಅದನ್ನು ಮಾವಿನ ಹಣ್ಣನ್ನು ಕೊಯ್ದು ರುಚಿ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಾಯಿಗೆ ಕೊಟ್ಟು ಬಾಯಿ ಅದರ ರುಚಿ ನೋಡಿ ಹೊಟ್ಟೆಗೆ ಕಳಿಸಿ. ಅಷ್ಟೊತ್ತಿಗೆ ಮಾವಿನ ಹಣ್ಣಿನ ತೋಟದ ಯಜಮಾನ ಬಂದು ಬೆನ್ನಿಗೆ ಎರಡು ಸರಿ ಕೊಟ್ಟ. ನೋಡಿದ್ದು ಕಣ್ಣು, ಹೋದದ್ದು ಕಾಲು, ಕೊಯ್ದದ್ದು ಕೈ, ರುಚಿ ನೋಡಿದ್ದು ಬಾಯಿ, ಪೆಟ್ಟು ತಿಂದದ್ದು ಬೆನ್ನು. ಆದರೆ

ಬೆನ್ನಿಗೆ ಪೆಟ್ಟು ಬೀಳುವಾಗ ನೀರು ಬಂದದ್ದು ಎಲ್ಲಿಂದ ಅಂತ ಹೇಳಿದ್ರೆ ಪ್ರಥಮ ಅಪರಾಧಿ ಕಣ್ಣಿನಿಂದಲೇ. ಈ ಪರಿಸರವನ್ನು ನಾವು ಉಳಿಸಿ ಹೋಗದಿದ್ರೆ ಇನ್ನೊಂದು ಸರ್ತಿ ಹುಟ್ಟಿ ಬಂದಾದರೂ ಇಲ್ಲಿ ನಾವು ಅದನ್ನು ಕಳಿಲೇಬೇಕು. ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು? ಎಷ್ಟು ಚಂದದ ಪ್ರಕೃತಿ.

ಆ ಪರಿಸ್ಥಿತಿ ಬರಬಾರದು. ಅದಕ್ಕೆ ನಾಲ್ಕು ಎಫ್ ಅನ್ನು ನೆಕ್ಸ್ಟ್ ಜನರೇಷನಿಗೆ ಕೊಡಬೇಕು. ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್, ಫಿನಿಶ್ ದ ಗೇಮ್. ಸ್ವಲ್ಪ ಹಿರಿಯರು ಹಾಕಿಕೊಂಡಂಥ ಸಂಸ್ಕೃತಿಯನ್ನು ನಡೆಸಪ್ಪ. ಫಾಲೋ ದ ಮಾಸ್ಟರ್. ಕಷ್ಟ ಬಂದರೆ ಎದುರಿಸುವ ತಾಕತ್ತು ಇವತ್ತಿನ ಮಕ್ಕಳಲ್ಲಿ ಇಲ್ಲದೆ ಸುಸೈಡ್ನ ಸಂಖ್ಯೆ ಮತ್ತು ಡಿಪ್ರೆಷನ್ ಸಂಖ್ಯೆ ಜಾಸ್ತಿಯಾದ್ದು. ಅದಕ್ಕೆ ಫೇಸ್ ದ ಡೆವಿಲ್. ಕೃಷಿಯಲ್ಲಿದ್ದರೆ ಮಾತ್ರ ಕಷ್ಟವನ್ನು ಸಹಿಸುವ ತಾಕತ್ತು ಬರ್ತದೆ, ಕೃಷಿಯ ಮೆಂಟ್ಯಾಲಿಟಿ ಇದ್ದರೆ. ಯಾಕೆ ಮಳೆ ಜಾಸ್ತಿ ಬಂದರೂ ಮಳೆ ಕಡಿಮೆ ಬಂದರೂ ಅದರೊಟ್ಟಿಗೆ ವ್ಯವಹಾರ ಮಾಡುವಾಗ ಅಷ್ಟು ಚಂದ ಮನಸ್ಸು ತಾಳ್ಮೆಯನ್ನು ಕಲಿಯುತ್ತದೆ, ಕಷ್ಟವನ್ನು ಎದುರಿಸುವ ತಾಕತ್ತು ಬರ್ತದೆ. ಈಗ ನೋಡಿ, ಅಡಿಕೆ ಒಣಗಲಿಕ್ಕೆ ಹಾಕಿದವರಿಗೆ 12:30 ರಾತ್ರಿಗೆ ಸ್ವಲ್ಪ ಮಿಂಚಿದ್ರೆ ಸಾಕು, ಮನೆಯವರು ಎಲ್ಲ ಎದ್ದು ಅದನ್ನು ಒಳಗಿಡಬೇಕು. ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್, ಕೊನೆ ತನಕ ಹೋರಾಡು, ದೆನ್ ಫಿನಿಶ್ ದ ಗೇಮ್. ಇದು ನಾಲ್ಕು ಸ್ಟೆಪ್ಪುಗಳು ಯಶಸ್ವಿ ಆಗೋದು ಕೃಷಿ ಕ್ಷೇತ್ರದಲ್ಲಿ. ತಂತ್ರಜ್ಞಾನದಲ್ಲಿ ಹೋದ ತಕ್ಷಣ ಫೇಸ್ ದ ಡೆವಿಲ್ ಕಮ್ಮಿ ಆಗ್ತದೆ. ಯಾವ ತಂತ್ರಜ್ಞಾನ? ನಾನು ಹೇಳೋದು ಕೃಷಿ ತಂತ್ರಜ್ಞಾನ ಅಲ್ಲ, ಬರೇ ಕೈಯಲ್ಲಿರುವಂಥ ನಾವೇ ದುಡ್ಡು ಮಾಡಿ ಖರ್ಚು ಮಾಡಿದಂಥ, ನಾವೇ ರೀಚಾರ್ಜ್ ಮಾಡಿದಂಥ, ನಾವೇ ಇದು ಮಾಡಿದಂಥ, ಇದಕ್ಕೆ ಜಾಸ್ತಿ ಹೋದರೆ ಫೇಸ್ ದ ಡೆವಿಲ್ ಕಡಿಮೆ ಆಗ್ತದೆ. 10ನೇ ಕ್ಲಾಸ್ದ ಬಾಳೆದಾಗ ಐತಡೆ ನಾಯ್ದಾಗ ಇನ್ನಿವತ್ತಂದ್ರೆ ಅಪ್ಪೆನ ಲೆಪ್ಪುಣಕ್ಲು ಇಲ್ಲಿರು, ಮಾಮ್ ಡಾಗಿ ಮಾಮ್ ಡಾಗಿ ಮಾಮ್ ಡಾಗಿ ಅವೇ ಕೃಷಿಕೇರ್ನ ಇಲ್ಲಲ್ದ ಅಂಗನವಾಡಿದ ಬಾಳೆ ತಕ್ಕ ಬೊಗ್ಗಿ ಬಂದ್ಕೊಂಡು ಬಲಿಪ 10 ಲಕ್ಷ ವೇಸ್ಟ್. 80% ಡೆಪಾಸಿಟ್ ಇದ್ದಿತ್ತು. ಫೇಸ್ ದ ಡೆವಿಲ್. ಪುಟಗಟ್ಟಲೆ ಡೆತ್ ನೋಟ್ ಬರೆದಿದ್ದು ಸಹ್ಯರ್ನ ನಮ್ಮ ಜೋಕ್ಲಿಗೆ ಎಜುಕೇಶನ್ ಒಳಪಣೆ ತೂಲೆ ಇತ್ತೆ. ಪ್ರತಿ ದಿನ ಪುಟಗಟ್ಟಲೆ ಡೆತ್ ನೋಟ್ ಪತ್ತೆ ಹ್ಯಾಂಗಿಂಗ್, ಡೆತ್ ನೋಟ್ ಪತ್ತೆ, ಲೈಫ್ ಫೇಸ್ ಮಾಡುವ ತಾಕತ್ತೇ ಇಲ್ಲ. ಅದು ಕೃಷಿಯಲ್ಲಿ ಬರ್ತದೆ. ಅದಕ್ಕೆ ಮನೆ ಹತ್ರ ಜಾಗ ಇದ್ದವರು, ಈಗ ನಾನು ಭಾಷಣ ಮಾಡಿ ಹೋಗ್ಬೋದು, ಇದ್ದವರು ಸ್ವಲ್ಪ ಮಕ್ಕಳನ್ನು ಇದರಲ್ಲಿ ಜಾಸ್ತಿ ತೊಡಗಿಸಿಕೊಳ್ಳುವುದರ ಬದಲು ಒಂದೆರಡು ಬೆಂಡೆ ಒಂದೆರಡು ತೊಂಡೆ ಏನಾದರೂ ಮನೆ ಹತ್ರ ಆಗ್ತದಾದರೆ ಸ್ವಲ್ಪ ಇಡೀ ದಿನ ಪುಸ್ತಕದಲ್ಲಿರುವ ಮಕ್ಕಳಿಗೆ ಪಾಮಾರೈತಿ. ಸ್ವಲ್ಪ ಸ್ವಲ್ಪ ಬಾಮಗ ಸ್ವಲ್ಪ ನೀರು ಹಾಕು ನೋಡ ನೋಡ, ಅದಕ್ಕೊಂದು ಸ್ವಲ್ಪ ಇದಾಕು, ಇದೇನಿಲ್ಲ, ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ ಕೆಲವು ಮನೆಯಲ್ಲಿ ಅಪ್ಪ ಅಮ್ಮ. ತೋಟಕ್ಕೆ ಮಗು ಹೋದರೆ ಸಾಕು, ಏಯ್ ನಿನಗೆ ಓದು ಹೋಗು ಓದು. ಎಂಥದ್ದು ಪ್ರಕೃತಿ ಪ್ರೀತಿ ಹೋದರೆ ಅಲ್ಲಿಗೆ ಹೋಯ್ತು ಅಂತ ಲೆಕ್ಕ ಬಂಧುಗಳೇ. ಹಾಗಾಗಿ ಯಾಕೆ ಅಂತ ಹೇಳಿದರೆ, ನೀವೊಂದು ಹೂವಿನ ಗಿಡವನ್ನು ಒಂದು ಬೀಜವನ್ನು ಸ್ಮಶಾನದಲ್ಲಿ ನೆಡಿ ಅಥವಾ ಕೊಂಡೋಗಿ ಯಾವುದಾದ್ರೂ ಗುಡ್ಡದಲ್ಲಿ ನೆಡಿ, ಅದು ಏನಾದರೂ ವ್ಯತ್ಯಾಸ ಕಾಣ್ತದೆ ಅದರಲ್ಲಿ? ಅದಕ್ಕೆ ಮಣ್ಣು ಒಂದೇ, ಅದಕ್ಕೆ ಭೇದ ಇಲ್ಲ. ಅದಕ್ಕೆ ನಮ್ಮ ಮನಸ್ಸು ಎಡಗೈ ಬಲಗೈಯನ್ನು ನಾವು ಚೆನ್ನಾಗಿಟ್ಟುಕೊಳ್ಬೇಕಷ್ಟೇ. ಅದು ಎಡಗೈ ಬಲಗೈ ಯಾಕೆ ಚೆನ್ನಾಗಿಟ್ಟುಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಬದುಕುವುದು ಆಹಾರದಿಂದ, ನಾವು ಬದುಕುವುದು ಆಹಾರದಿಂದ. ಜೀರ್ಣಕ್ರಿಯೆಯ ಮೊದಲನೇ ಅಂಗವೇ ಬಲಗೈ, ಕೊನೆಯ ಅಂಗವೇ ಎಡಗೈ. ಇವತ್ತಿನ ಮಕ್ಕಳು 1 ಮಾರ್ಕಿಗೆ ಕೊಟ್ಟರೆ ಹಾಗೆ ಬರೆಯುದು. ಮನುಷ್ಯನ ಜೀರ್ಣಕ್ರಿಯೆ ಬಲಗೈಯಿಂದ ಆರಂಭ ಆಗ್ತದೆ, ಎಡಗೈಗೆ ಕೊನೆ ಆಗ್ತದೆ. ಅದಕ್ಕೆ ಮಸಣದಲ್ಲಿ ಗಿಡವನ್ನಿಡು, ನಿನ್ನ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೋ. ಎಡಗೈ ಬಲಗೈ ಎಷ್ಟು ಚಂದದ ಸಾಹಿತ್ಯ ಗೊತ್ತುಂಟ, ಎಷ್ಟು ಚಂದದ ಪದ್ಯ, ಇದೆಲ್ಲ ಇವತ್ತಿನ ಮಕ್ಕಳಿಗೆ ಸಿಗುವುದಿಲ್ಲ.

0: ಹಾಗಾಗಿ ಕೃಷಿ ಸಿರಿ 2022 ಪ್ರಥಮ ದಿನದ ಕಾರ್ಯಕ್ರಮ ನಮ್ಮದು. ಮನೋಮಾಲಿನ್ಯ ಕಡಿಮೆ ಆಗಬೇಕು ಅಂತಾದರೆ ಒಳ್ಳೆಯ ಮ್ಯೂಸಿಕ್ ಕೇಳಬೇಕು. ಮ್ಯೂಸಿಕ್ ಸ್ಪೆಲ್ಲಿಂಗ್ ನಮಗೆ ಗೊತ್ತುಂಟು, MUSIC. ಎಂ ಮೀನ್ಸ್ ಮೆಲೋಡಿ. ಮ್ಯೂಸಿಕ್ ಸ್ಪೆಲ್ಲಿಂಗಿಂದ ಎಂ ಅನ್ನು ತೆಗೆದರೆ ಮತ್ತೆ ಉಳಿಯುವುದು ಯು ಸಿಕ್. ಯು ಸಿಕ್ ಅಂದರೆ ನೀನು ರೋಗಿ ಅಂತಲೇ ಅರ್ಥ. ಇವತ್ತಿನ ಯುವ ಜನಾಂಗವನ್ನು ಮುಕ್ಕಾಲವಾಸಿ ದಾರಿ ತಪ್ಪುವ ಹಾಗೆ ಮಾಡುವುದೇ ಕೆಟ್ಟ ಮ್ಯೂಸಿಕ್. ಅದಕ್ಕೆ ಇಂಥ ಒಳ್ಳೆ ಪ್ರಕೃತಿ ಪ್ರೇಮ ಬೆಳೆಸುವಂಥ ಮ್ಯೂಸಿಕನ್ನು ಕೊಡಲಿಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ಈ ಕೃಷಿ ಸಿರಿ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೆ, ಇಷ್ಟೊತ್ತು ಕೂತು ಕೇಳಿದಂಥ ಎಲ್ಲ ಬಂಧುಗಳಿಗೆ, ನಾವೆಲ್ಲರೂ ಸೇರಿ ಪ್ರಕೃತಿಯನ್ನು ಉಳಿಸುವ, ಅಂತರ್ಜಲದ ಅಭಿವೃದ್ಧಿಗೆ ಸ್ವಲ್ಪ ಏನಾದರೂ ನಮ್ಮ ನಮ್ಮ ಮನೆಗಳಲ್ಲಿ ಕೆಲಸವನ್ನು ಮಾಡುವ, ಯಾಕಂದರೆ ಮುಂದಿನ ಮಕ್ಕಳಿಗೆ ನಾವು ಈ ಪ್ರಕೃತಿಯನ್ನು ಸ್ವಚ್ಛವಾಗಿ ಬಿಟ್ಟು ಹೋಗಬೇಕಾಗಿದೆ, ಸಂಸ್ಕಾರವನ್ನು ಕೊಟ್ಟು ಹೋಗಬೇಕಾಗಿದೆ. ಎರಡೇ ಆಪ್ಷನ್ ನಮಗಿರುವುದು ಹೋಗುವಾಗ, ಒಂದ ಬಿಟ್ಟು ಹೋಗಬೇಕು, ಇಲ್ಲಾದರೆ ಕೊಟ್ಟು ಹೋಗಬೇಕು. ಅದಕ್ಕೆ ಈ ಪ್ರಕೃತಿಯನ್ನು ಸ್ವಚ್ಛವಾಗಿ ಬಿಟ್ಟು ಹೋಗುವ, ಸಂಸ್ಕಾರವನ್ನು ಕೊಟ್ಟು ಹೋಗುವ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕೃಷಿ ಸಿರಿ 22 ಪದಾಧಿಕಾರಿಗಳಿಗೆ, ಅಧಿಕಾರಿ ವರ್ಗಕ್ಕೆ, ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆಯವರಿಗೆ ಮತ್ತು ಎಲ್ಲ ಸಂಸ್ಥೆಗಳಿಗೆ ನಮ್ಮ ತಂಡದ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ನಮ್ಮ ತಂಡದ ಪರಿಚಯ ಮಾಡ್ತಾ ಇದ್ದೇನೆ. ಹಿರಿಯ ಕಲಾವಿದರಾಗಿ ರವಿರಾಜ್ ಒಡಿಯೂರು, ತೇಜಸ್ ಕಲ್ಲುಗುಂಡಿ, ಶರತ್ ಪೆರ್ಲ, ನಾನೊಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕ, ಅದು ಸಹ ಸರಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ. ತೀರಾ ಹಳ್ಳಿಯಲ್ಲಿ ನಮ್ಮ ಶಾಲೆ ಇದೆ. ಆ ಶಾಲೆಯಲ್ಲಿ ಪಡೆದಂಥ ಅನುಭವದ ಆಧಾರದ ಮೇಲೆ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಅದಕ್ಕೆ ಗೀತ ಸಾಹಿತ್ಯ ಸಂಭ್ರಮ. ಸಾಹಿತ್ಯ ಅಂತ ಹೇಳಿದರೆ ಮಕ್ಕಳಿಗೆ ಕೇವಲ ಸಿನಿಮಾ ಸಾಹಿತ್ಯ ಮಾತ್ರ ಅಂತ ಹೇಳುವಂಥ ಭ್ರಮೆಯಲ್ಲಿ ಇರುವ ಸಂದರ್ಭದಲ್ಲಿ ಅದು ಬಿಟ್ಟು ಬೇರೆ ಎಷ್ಟು ಮನಸ್ಸು ಅರಳಿಸುವ ಸಾಹಿತ್ಯ ಇದೆ ಅಂತ ಪರಿಚಯ ಮಾಡುವಂಥ ಈ ಗೀತೆ ಮತ್ತು ಸಾಹಿತ್ಯ ನಮ್ಮಲ್ಲಿತ್ತು. ನೀವೆಲ್ಲ ಸೇರಿ ಅದನ್ನು ಸಂಭ್ರಮ ಅಂತ ಆಗುವಾಗಿ ಪರಿವರ್ತಿಸಿದ್ದೀರಿ. ಹಾಗಾಗಿ ಕಾಳಿಂಗ ಸರ್ಪ ಕುಣಿಸಿದ್ದೇವೋ ಗೊತ್ತಿಲ್ಲ, ನಾಗರ ಹಾವು ಕುಣಿಸಿದ್ದೇವೋ ಗೊತ್ತಿಲ್ಲ, ಕೆರೆ ಹಾವು ಕುಣಿಸಿದ್ದೇವೋ ಗೊತ್ತಿಲ್ಲ, ಆನಂತರ ತುಳುವಿನಲ್ಲಿ ಒಂದು ಒಳ್ಳೆ ಅಂತ ಸಿಗ್ತದೆ ಅದು ಕುಣಿಸಿದ್ದೇವೋ ಗೊತ್ತಿಲ್ಲ, ಅದಕ್ಕಿಂತಲೂ ಚಿಕ್ಕದೊಂದು ಪಗೇಲ ಅಂತ ಸಿಗ್ತದೆ ಅದು ಕುಣಿಸಿದ್ದೇವೋ ಗೊತ್ತಿಲ್ಲ, ನಕ್ಕುರಂತೂ ಕುಣಿಸಿದ್ದು ನಮ್ಮ ಪ್ರಯತ್ನ. ಹಾಗಾಗಿ ಒಳ್ಳೆ ಸಮಾಜ ಸೃಷ್ಟಿಯಾಗಲಿ, ಮನಸ್ಸು ನಿರ್ಮಲವಾಗಲಿ, ಪರಸ್ಪರ ಸಹೋದರತೆ ಸೌಹಾರ್ದತೆ ಬರಲಿ, ಪ್ರಕೃತಿ ಸಸ್ಯ ಶಾಲಿನಿಯಾಗಿರಲಿ. ಯಾಕಂದರೆ ಕಾಲಕಾಲಕ್ಕೆಲ್ಲ ಪ್ರಕೃತಿ ಕೊಟ್ಟರೆ ಮಾತ್ರ ನಮ್ಮದು, ಇಲ್ಲದಿದ್ದರೆ ನಮ್ಮದೇನಿಲ್ಲ. ಹಾಗಾಗಿ ಕೃಷಿಕರಿಗೆ ಆ ದೇವರು ಯಾವಾಗಲೂ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಅವಕಾಶವನ್ನು ಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮನ್ನು ಬರಮಾಡಿಕೊಂಡವರಿಗೆಲ್ಲರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸರ್ವರಿಗೂ ಧನ್ಯವಾದ.
1: ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ, ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ, ಉನ್ನತ ಒಟ್ಟು ಆಶ್ರಯಡ್, ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ಅಕೇರಿದ ಯಜ್ಞೆ ಕೇಂದರು ಇಡಗ ಈ ಕಾರ್ಯಕ್ರಮ ಮುಗಿಂಡ್ ಮಾತಿರೆಗ್ಲ ಸೊಲ್ಮೆಲು ಕೇನೊಂದು ಪುಲಿ ರೇಡಿಯೋ 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲಿನಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.

ಇದು ಬಣ್ಣ ಬಣ್ಣದ ಬದುಕು. ಸಾರಂಗದ ಈ ಹೊತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದ ರೇಡಿಯೋ ಸಾರಂಗ್ 107.8 FM.

ಶಿರಸಿ. ಎಲ್ಲಿಯೊಂದು ಸಂದರ್ಭದಲ್ಲಿ ಅದೇ ತನ್ನ ಬಾಯಿ ಹೂವು ಕಾಣ್ತಾ ಇದೆ. ಬಾಯಿಯ ಮುಂದಿಗೆ ಮೂಲ ಕಾರಣವನ್ನು ನಾವು ನೋಡ್ತಾ ಇದ್ರೆ ಅದು ಹೆಣ್ಣೆಯಲ್ಲಿದೆ. ಅನೇಕ ಇವತ್ತು ಮಲ ಬರುತ್ತೆ ಕಾಣ್ತಾ ಇದೆ. ಅತ್ಯಂತ ಇವನು ಮಲ ಬರುತ್ತೆ ಬಾಯಿಯ ಮುಂದಿಗೆ ಮುಖ್ಯವಾದ ಒಂದು ಕಾರಣ. ಹಾಗೆ ಆ ಬಾಯಿ ಮುಂದಿಗೆ ಇನ್ನೊಂದು ಮುಖ್ಯವಾದ ಕಾರಣವನ್ನು ನಾವು ನೋಡಿದ್ರೆ ಅವರು ಕರುಳು. ಕರುಳಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ಅದು ಬಾಯಿ ಮುಂದಿಗೆ ಕಾರಣ ಆಗುತ್ತೆ. ಹಾಗಾಗಿ ಅನೇಕ ಬಾಯಿ ಮುಂದಿರುವಂತಹ ಇದ್ದಂತಹ ಸ್ನೇಹಿತರನ್ನ ನಾವು ಚಿಕಿತ್ಸೆ ಒಳಪಡಿಸಿದಾಗ ಅವರ ಮರಳನ್ನ ರಿಪೇರಿ ಮಾಡಿದಾಗ ಸರಿ ಮಾಡಿದಾಗ ಅವ್ರ ಬಾಯಿ ಮುಂದೆ ಕಡಿಮೆ ಆಗಿದ್ದು ಕಂಡು ಬಂತು. ಹಾಗೆಯೇ ಮರ ವಿಸರ್ಜನೆ ಆಗಿ ಮರುವಾದಾಗ ಅವರ ಬಾಯಿ ಮುಂದೆ ಕಡಿಮೆ ಆಗಿದ್ದು ಕಂಡು ಬಂತು. ಹಾಗಾದ್ರೆ ಬಾಯಿ ಮುಂದಿಗೂ ನಮ್ಮ ಹೆಜ್ಜೆಗೂ ನೇರವಾದ ಸಂಬಂಧ ಇದೆ. ಮತ್ತು ನೋಡೋದಂತಾರೆ ಬಾಯಿ ಹೀಗಾಗಿ ನಮಗೆ ಬಾಯಿ ಮುಂದೆ ಆಗುತ್ತೆ ಅಂತ ಹೇಳಿ ಬಾಯಿ ಬಾಯಿ ಬಂದರೆ ಬಾಯಿ ಮುಂದೆ ಆಗುತ್ತೆ ಅಂತ ಹೇಳಿ ಮೊದಲು ಒಂದು 20% ಮಾಡಿದ್ರು ಇರ್ಬೋದು. ಅದು ಒಂಥರ ಕಡಿಮೆ ಆಗ್ಬಿಡುತ್ತೆ. ಆದರೆ ಇದ್ದಾಗಿ ಬಾಯಿ ಮುಂದೆ ಆಗ್ತಾ ಇರುತ್ತೆ, ಬಾಯಿ ಬಂದು ಮಾಡ್ತಾ ಇರುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ಕರುಳು. ಆ ಕರುಳನ್ನು ಶುದ್ಧ ಮಾಡಿ ನಾವು ಏನೆಲ್ಲ ಮಾಡ್ಬೋದು? ಈ ಡೈಲಿ 3-4 ಗ್ಲಾಸ್ ಆದಾಗ ಮಜ್ಜಿಗೆ ಕುಡಿಯೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯಲ್ಲಿ ಹೆಚ್ಚಾಗಲು ಸಾಧ್ಯ, ಕರುಳು ಕಡಿಮೆ ಆಗಲು ಸಾಧ್ಯ. ಹಾಗೆ ಬಾಯಿವನ್ನು ಸ್ಲೋಲಿ 1 month ನಿಮಗೆ ಕಡಿಮೆ ಆಗಲು ಸಾಧ್ಯ. ಹಾಗೆ ಮಲ ಬರುತ್ತೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು 1 kg ಎಳ್ಳು, 1 kg ಅಕ್ಕಿ, 1 kg ಮೆಂತೆ,

ಆಗುತ್ತೆ, ಬೇರೆ ಕಡೆ ಬರುವ ನಾರಿನಂಶ ಜೊತೆಗೆ ಸಾಕಷ್ಟು ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ. ಇನ್ನೊಂದು ವಾಯುಗುಣ ತಾತ್ಕಾಲಿಕ ಶಮನ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುವಂಥದ್ದು ಪ್ರೇರಣೆ ಅಥವಾ ಸೇವೆ ಎಲೆಗಳು. ಇನ್ನೆಲ್ಲ ಜನ ಮಾಡ್ಕೊಂಡಿದ್ದಾರೆ ಆಗ ಹಸಿಯಾದ ಅಥವಾ ತೆಂಗಿನ ಎಲೆಯ ಒಂದು ಸೇವೆ ಎಲೆಯನ್ನು ಅದ್ಯೋದ್ರಿಂದಾಗಿ ವಾಯುಗುಣ ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಇನ್ನೊಂದು ಸಾಮಾನ್ಯ ವಿಟಮಿನ್

0: ಬೆಳೆದು ಕೊಳ್ಳಿ. ಹಾಗೆಯೇ ಒಳ್ಳೆ ಬ್ಯಾಕ್ಟೀರಿಯ ವರ್ಧನೆ ಆಗಲಿಕ್ಕೆ ನಮ್ಮ ಮರಗಳನ್ನು ಟ್ರೀಟ್ ಮಾಡಬೇಕು.
1: ಸೊ ಪ್ರೀ ಪ್ರೊಬಯೋಟಿಕ್ ಆಹಾರಗಳನ್ನು ಅನೇಕ ಸಂಖ್ಯೆಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯ ಆಹಾರವನ್ನು ಜಾಸ್ತಿ ಸೇವಿಸಬೇಕು.

ভালো হলে।

0: ಮಾಡಿ
1: ಉಳಿದ ಪುಡಿಯನ್ನು ಮಾರ್ಕೆಟ್ಗೆ ಬಿಡ್ತಾರೆ.
0: ಸೊ ಅದರಿಂದ ನಮಗೆ ಅದರ ಪ್ರಯೋಜನ ಸಿಗೋದಿಲ್ಲ.
1: ಹಾಗೆ ಅನೇಕ ಕಲರ್ಗಳನ್ನು ಮಿಕ್ಸ್ ಮಾಡ್ತಾರೆ.
0: ಸೊ ಅದಕ್ಕೆ ದಯಮಾಡಿ ಪರಿಶೀಲನೆಗಳ ರೆಡಿಮೇಡ್ ಪುಡಿಯನ್ನು ತರುವಂತಹ ಕಾರ್ಯವನ್ನು ಮಾಡಬೇಡಿ. ಅರಿಶಿನ ಬೊಬ್ಬನ್ನು ತಂದು ಆ ಕೊಂಬಿಗೂ ಕಲರ್ ಹಾಕಿರ್ತಾರೆ, ಅರಿಶಿನ ಕಾಣಲಿಕ್ಕೆ ಅಥವಾ ಹಳದಿ ಕಾಣಲಿಕ್ಕೆ. ಸೊ ಅವ್ರದ್ದು ಹಳದಿ ಅಥವಾ ಈ ಒಂದು ಅರಿಶಿನದ ಕೊಬ್ಬನ್ನು ತಂದು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ನೆನೆಯಲ್ಲಿ ಪುಡಿ ಮಾಡಿ ಉಪಯೋಗಿಸಿ. ಅಡುಗೆಗೂ ಅದನ್ನೇ ಉಪಯೋಗಿಸಿ, ಔಷಧಿಗೂ ಅದನ್ನೇ ಉಪಯೋಗಿಸಿ, ಎಲ್ಲದಕ್ಕೂ ಅದನ್ನೇ ಉಪಯೋಗಿಸಿ. ಮುಖ ಕಟ್ಟಲಿಕ್ಕೆ, ಸೌಂದರ್ಯ ವರ್ಧನೆಗೆ ಅದಕ್ಕೂ ಕೂಡ ಅದನ್ನೇ ಉಪಯೋಗಿಸಿ ಆಗ್ಬೋದಲ್ಲ. ಸೊ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಟೆಕ್ನಿಕನ್ನ, ಉಪಾಯವನ್ನ, ಒಂದು ಸತ್ಯವನ್ನ, ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿದಿದ್ದೇವೆ. ಅದುವೇ ಅರಿಶಿನ ಮತ್ತು ಕಾಳುಮೆಣಸು. ಅರಿಶಿನದ ಜೊತೆ ಕಾಳುಮೆಣಸನ್ನು ಸೇರಿಸಿದಾಗ ಅರಿಶಿನದಲ್ಲಿರುವಂತಹ ಅಂಶ, ಬಯೋ ಆಕ್ಟಿವ್ ಇಂಗ್ರೀಡಿಯಂಟ್, ಎಸ್ಪೆಷಲಿ ಕರ್ಕ್ಯುಮಿನ್ನ ಅಬ್ಸಾರ್ಪ್ಷನ್ ಸಾವಿರ ಪಟ್ಟು ಜಾಸ್ತಿ ಆಗುತ್ತೆ. ಅಂದರೆ ಅದು ಅಬ್ಸಾರ್ಪ್ಷನ್ನೇ ಆಗಲ್ಲ, ಹಾಗೆ ಹೋಗ್ಬಿಡುತ್ತೆ, ನಮಗೆ ಅದು ಪ್ರಯೋಜನ ಸಿಗೋದಿಲ್ಲ. ಹಾಗಾಗಿ ಅರಿಶಿನ ಹಾಗೂ ಈ ಒಂದು ಕಾಳುಮೆಣಸನ್ನ ನಾವು ಜೊತೆ ಜೊತೆಯಾಗಿ ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಅರಿಶಿನವನ್ನು ಪೇಟೆಯಿಂದ ಅಥವಾ ಸಿದ್ಧಿಯಿಂದ ನಾವೇನು ತರ್ತೀವಲ್ಲ, ಪುಡಿಯನ್ನು ರೆಡಿಮೇಡ್ ಪುಡಿಯನ್ನು ಪ್ಯಾಕೆಟ್ಗೆ ತರಬೇಡಿ. ಕೊಂಬನ್ನು ತಂದು ವಾಶ್ ಮಾಡಿ ಒಣಗಿಸಿ ಅದರ ಪುಡಿಯನ್ನು ಉಪಯೋಗಿಸಿ ಅನ್ನುವಂಥ ಮಾತು ಹೇಳ್ತಾ, ಅರಿಶಿನ ಪ್ರತಿನಿತ್ಯದ ಉಪಯೋಗ ಈ ಒಂದು ಸಾಂಕ್ರಾಮಿಕ ತೊಂದರೆಯನ್ನು ಎದುರಿಸಲಿಕ್ಕೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದನ್ನು ತುಂಬ ಹೆಚ್ಚಿಗೆ ತಿಂದರೆ ಅದು ಹೀಟ್ ಆಗುತ್ತೆ. ಹಾಗಾಗಿ ಅರ್ಧ ಸ್ಪೂನ್ ಪರ್ ಡೇ ಅರಿಶಿನವನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಇಲ್ಲಾಂದ್ರೆ ಈಗೆಲ್ಲ ಅರಿಶಿನದ ಎಕ್ಸ್ಟ್ರಾಕ್ಟ್ ಕರ್ಕ್ಯುಮಿನ್ ಬಂದಿದೆ. ಸೊ ಅದನ್ನು ಕೂಡ ನಾವು ಒಂದು ಆಹಾರ ಔಷಧಿಯ ಮಾತ್ರೆಯ ರೂಪದಲ್ಲೂ ಕೂಡ ಕರ್ಕ್ಯುಮಿನ್ ಅನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ,
2: ಧನ್ಯವಾದಗಳು.

Te dico a mi mamma, ho trettolo. Sir, e se andrà sempre mi va slengi? Sir, via, via. Sir, tu mi ingiungi mi ribadli la, sir. Zona anghi? Aung lana, stanche la, rie ca su che tu mi sicsia di noca, sir, chi ingatte la? Anche te mahatne. E ca vo sa ave nattel ca andere il lente per tu mi tinzle. Per mi ex subdi tu mi maca visa romina. Aja ki vorti sicsia tinci, sir. Stessi di sato anna mi tinzle. Siste su sipai zattolo. Ani haz. ಬಗ್ಗಿ ದಿವಸ ಇಲ್ಲ ಸರ್ ಮತ್ತು ಆಶೀರ್ವಾದ ದಿವ ಸರ್ ಆಪಣ ಊರು ಅಂತಾನೆ ಅವಕಾಶ ದಿಲೋಸ್ನ ಜೀವಿತ ಆಯ್ಕೊಂಡ್ ಇದು ಪೋಲ ನಿಮ್ದು ಕಾಂಬೋರ್ಲಿ ಅತಿ ಅಷ್ಟೊಂದು ದಿವಸ ಅಲ್ಲ ನಿಮ್ಮ ಹೇಳ್ತಾರ ತದ ಹಾಳ ಹಿಂಗಳೇ ಇಲ್ಲ ನಾನು ನಿಮ್ಮ ಸುಮ್ ಹೇಳ್ತಾರ ಬಗ್ಗೆ ಬೋಲೋ ತದ ಹಾಳ

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ ಗ್ರೌಂಡ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಚಿ ವಿದ್ಯಾ ಕಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತದ್ದು ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಇಷ್ಟದ ಹಾಡನ್ನ ಕೇಳುವಂತಹ ಸಮಯ. ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನ ಕೇಳುವುದಕ್ಕೆ. ಕರೆಯನ್ನು ಮಾಡುವಂತ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡುವ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ 6364204949 ಈ ಒಂದು ಸಂಖ್ಯೆಗೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 ಎಫ್ ಎಂ. ಇದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು ಕರೆಯನ್ನು ಮಾಡಬಹುದು. 6364200494 ಈ ಒಂದು ಸಂಖ್ಯೆ ಕರೆಯನ್ನು ಮಾಡುವ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ಮುಂದಿನ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ಕಾರ.
1: ನಮಸ್ತೆ
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ.
0: ತಿಮ್ಮಪ್ಪ ಪುತ್ತೂರಿನಿಂದ. ಓಕೆ, ತಿಮ್ಮಪ್ಪ ಅವರಿಗೆ ಇವತ್ತು ಯಾವ ಹಾಡು ಕೇಳುವ?
1: ನನಗೆ ಮನೆ ಬಂತು ಚಿತ್ರದಿಂದ, ಮನೆ ಬಂತು ಮನೆ ಮನೆ ಬಂತು ಸರಿ ಸರಿಯಾಗಿ ಬಂದಿತು ಬಾದಿಂದ ಹಾಡ್ತಲ್ಲ. ಹಾಡ್ಬೇಕು.
0: ಆ ಹಾಡು ಪ್ರಸಾರ ಮಾಡ್ಬೇಕಾ?
1: ಹೌದು ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಅಲ್ಲಿ ಮಳೆ ಉಂಟು ಮೇಡಮ್, ಇದು ಭಾರಿ ಮಳೆ ಉಂಟು ಈಗ.
0: ಹೌದು, ನಮ್ಮಲ್ಲಿ ಕೂಡ ಮಳೆ ಬರ್ತಾ ಇದೆ, ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ.
1: ಇಲ್ಲಿ ಜೋರು ಗಾಳಿ ಮಳೆ ಅದೆಲ್ಲ.
0: ಹೌದಾ? ಅದೇ, ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯಲ್ಲಿ, ಕೆಲವು ಕಡೆಗಳಲ್ಲಿ ಜೋರು ಮಳೆ, ಕೆಲವು ಕಡೆಗಳಲ್ಲಿ ಬಿಸಿಲು ಮಳೆ ಆ ರೀತಿ ಇದೆ. ಹಾಗೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ ಓಕೆ ಓಕೆ. ತಿಮ್ಮಪ್ಪ ಅವರು ಪುತ್ತೂರಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಮಳೆ ಬಂತು ಮಳೆ ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಮಳೆ ಬಂತು ಮಳೆ ಚಿತ್ರದ ಗೀತೆ ಇದು. ಈ ಒಂದು ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು, ಅದರ ಜೊತೆ ಸಂಗಡಿಗಳು ಹಾಡಿರುವಂತಹ ಹಾಡು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ಈ ಒಂದು ಚಿತ್ರ 1984 ತೆರೆ ಕಂಡಂತಹ ಚಿತ್ರ. ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅರ್ಜುನ್ ಸರ್ಜಾ ಅವರು ಅಭಿನಯವನ್ನು ಮಾಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು 6364200494 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಏನು? ಕೃಷ್ಣ ಶೆಟ್ಟಿ. ಕಿಲಾರದ್ದು ಕೃಷ್ಣ ಶೆಟ್ಟಿ. ಏನ್ ಚಲ್ಲ ಸೌಖ್ಯ? ಬರ್ಸ ಬರೋನುಂಡೆ. ಸ್ವರ ಸ್ಪಷ್ಟವಾದ ಏನು ವಿಜಿ? ಹಮ್ ಜೋಡಿಯಾ? ಹಮ್ ಧೋನಿ. ಹಮ್ ಜೋಡಿಯಾ? ಸ್ಪಷ್ಟವಾದ ಓಕೆ. ಚಿತ್ರದ ಪುದರ ಪಲ್ಲೆ ಜೋಡಿ. ಕುಡಾರ ಪಲ್ಲೆಗೆ ಫಸ್ಟ್ ಲೈನ್ ಮೊಹಮ್ಮದ್ ರಫಿ ಯಾರ್ ಪಂತನ ಪದ್ಯತೆ ಎಂದು. ಓಕೆ, ನೆಕ್ಸ್ಟ್ ಕೇಳಿದೆ ಆ ಸಾಂಗ್ ಕ್ಲೇಮ್ ಅಲ್ಪ. ಓಕೆ ಓಕೆ ಓಕೆ. ಇನ್ನು ಸ್ವರ ಸ್ಪಷ್ಟವಾದ ಕೇಳಿದ್ವಿ, ನೆಟ್ವರ್ಕ್ ಸರಿ ಇದ್ದಲ್ಲ ಗೊತ್ತಾಗಿತ್ತು. ಡಿಸ್ಟರ್ಬೆನ್ಸ್ ಉಂಟು ತೂಕ ಏನ್ ನನ್ಸಿ ನಾನೇ ಸೇವಸ್ಕೆ ಆಯೇ ಬಾಹರ್ ಬಂತು ನಾನು ಪದ್ದದಾದ ನೈನ್ ಖಂಡಿತ ಕ್ಲೇಮ್ ಅಲ್ಪ. ಓಕೆ, ಇದು ಕೃಷ್ಣ ಶೆಟ್ಟಿ ಅವರು ಕರೆಯನ್ನ ಮಾಡಿ ಕೇಳ್ತಾ ಇದ್ರು. ಅವ್ರು ಕೇಳಿರುವಂತಹ ಹಾಡು ಆನೆ ಸಿಂಸ್ಕಿ ಆಯಿ ಬಹಾರ್ ಅನ್ನುವಂತ ಹಾಡು. ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಸ್ಪಷ್ಟವಾಗಿ ಧ್ವನಿ ಕೇಳಿಸದೇ ಇರೋದ್ರಿಂದ ಮತ್ತೊಮ್ಮೆ ಕೇಳಬೇಕಾಯ್ತು ಅವರಲ್ಲಿ 2-3 ಸಲ ಪಾಪ ಅವರನ್ನ ಕೇಳಬೇಕಾಯ್ತು ಯಾವ ಹಾಡು ಅಂತೇಳಿ. ಯಾಕಂದ್ರೆ ನೆಟ್ವರ್ಕ್ ಎಲ್ಲ ಸಮಸ್ಯೆ ಇರುವಾಗ ನೀವು ಮಾತಾಡೋದು ನಮಗೆ ಸ್ಪಷ್ಟವಾಗಿ ಕೇಳಿಸೋದಿಲ್ಲ. ಅದು ಬೇರೆ, ಮಳೆ ಈಗ ಬರ್ತಿರೋದ್ರಿಂದ ಮಳೆಯ ಸಂದರ್ಭದಲ್ಲೂ ಕೂಡ ನೀವು ಮಾತಾಡೋದು ಸ್ಪಷ್ಟವಾಗಿ ಕೇಳಿಸದಿದ್ರೆ ನೀವು ಹೇಳಿರುವಂತಹ ಹಾಡುಗಳ ಸಾಲುಗಳು ಅಥವಾ ಚಿತ್ರದ ಹೆಸರುಗಳು ಸರಿಯಾಗಿ ಸ್ಪಷ್ಟವಾಗಿ ನಮಗೆ ಕೇಳಿಸಿದ್ರೆ ಹಾಡನ್ನು ಪ್ರಸಾರ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಏನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳುವಂಥ ಪ್ರಯತ್ನವನ್ನ ಮಾಡಿದ್ರು, ಹಾಡನ್ನ ಹೇಳಿದ್ರು, ಖಂಡಿತ ಅವ್ರು ಮತ್ತೆ ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ. ಮೊದಲು ಕೇಳಿರುವಂತಹ ಹಾಡು ಸ್ಪಷ್ಟವಾಗಿ ನಂಗೆ ಯಾವುದು ಅಂತ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಹಾಡನ್ನ ಖಂಡಿತ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ನೀವು ಕೂಡ ಇದೇ ರೀತಿ ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ. 2 ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

காயோடு கரையை தூண்டி

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದ್ ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ. ಮಾತಾಡ್ತಿರ್ಬೇಕಾದ್ರೆ ಮುಂದಿನ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಯಾರು? ಸಂಕಪಣ್ಣ, ಹಾಸನ ಜಿಲ್ಲೆ.
0: ನಮಸ್ತೆ ನಮಸ್ತೆ ಸಂಕಪಣ್ಣ. ಕಾರ್ಯಕ್ರಮ
1: ಏನಿ
0: ರಜಾನಲ್ಪ
1: ಇನ್ನು ಸರ್ಕಾರಿ ರಜಾ ಇನ್ನು ಕೊಡ್ತೇರು, ಶಾಲೆ ರಜಾ ಕೊಡ್ತೇರು. ದೋಸ್ತಿಲ್ಪುರ ಸೇರ್ ಒಂದು ಇನ್ನಿ ಗುರಿ ಚಿತ್ರಗಳು ಅಲ್ಲ ಅಲ್ಲ ಅಂದ್ ರಾಜ್ಕುಮಾರ್ ಪಂತ್ರ ಒಂದು ಪದ್ಯ ಉಂಡು.
0: ಅಂದಂದ್
1: ಆ ಪದ್ಯನು ಕೇನ್ಲೆ ದಯಮಂತದ ಎಂಕ್ಲೇಪುರ ಸ್ನೇಹಿತರೆ ಬಡಾದು ಕೇನ್ಲೆ ಅಂತ ಪಂಡ್ಯರು. ಆ ಸ್ನೇಹಿತರ ನಟುಗೆ ಅಂಕಲ್ಲ ರೇಡಿಯೋ ಸಾರಂಗ ದಕ್ಕಲು ಪೂರ ಕೇರ್ ನಕ್ಲೆ ಒಂದು ಈ ಪದ್ಯನು ಡೆಲಿಗೇಟ್ ಬಂತದೆ. ಪಕ್ಕ ಈದ್ ಮಿಲಾದ ಶುಭಾಶಯ ಫಲಂದಿಲ್ಲ ನಮ್ ಸ್ನೇಹಿತರೆ ಪೂರ ಅಂಚಾದ ಇನಿ ಬರ್ಸ ಅಂತ ಮುಲ್ಪ ದಾಲ ಇಜ್ಜಿ ದೊಂಬ ಆತನ ಕಮ್ಮಿ ಆತನ ಬರ್ಸ ವಾಡೆ ಮುರಾಣಿಪುರ ಅಂತ ಬರ್ಸ ಇತ್ತು. ರಾಜ್ಕುಮಾರ್ ಪಂತನ ಪದ್ಯ ಗುರಿ ಚಿತ್ರದ ಪದ್ಯ ಪ್ರಸಾರ ಮಲ್ಪಿಲ್ಲ.
0: ಖಂಡಿತ ಖಂಡಿತ ಒಂತೆ ಪಡ್ತದೆ ಪ್ಲೇ ಮಲ್ಪೇರ್ಕೆ. ಓಕೆ, ಇದು ಸಂಕಪ್ಪ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಗುರಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಅಲ್ಲ ಅಲ್ಲ ನೀನೇ ಅಲ್ಲ ಅನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಏನು ಸಾಮರಸ್ಯವನ್ನ ಸಾರುವಂತಹ ಗೀತೆ. ಈದ್ ಮಿಲಾದ್ ಹಬ್ಬವನ್ನ ನಿನ್ನೆ ದಿನ ಕೆಲವು ಕಡೆಗಳಲ್ಲಿ ಆಚರಿಸ್ತಾ ಇದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಇವತ್ತು ಈದ್ ಮಿಲಾದ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸಾರ್ವತ್ರಿಕ ರಜೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಿನ್ನೆ ಇತ್ತು, ಬೇರೆ ಕಡೆಗಳಲ್ಲೆಲ್ಲ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಏನು ಈ ಒಂದು ಹಬ್ಬಕ್ಕೆ ಸಂಬಂಧಪಟ್ಟು ಈದ್ ಮಿಲಾದ್ ಅನ್ನುವಂಥ ಹಬ್ಬದ ಪ್ರಯುಕ್ತ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಗುರಿ ಚಿತ್ರದ ಗೀತೆ ಇದು, ಡಾಕ್ಟರ್ ರಾಜ್ಕುಮಾರ್ ಸಂಗಡಿಗರು ಹಾಡಿರುವಂಥ ಹಾಡು. ಅದೇ ರೀತಿ ರಾಜನ್ ನಾಗೇಂದ್ರವರ ಸಂಗೀತ ಈ ಒಂದು ಹಾಡಿಗೆ ಇದೆ. ಜಿ ಉದಯಶಂಕರ್ ಈ ಒಂದು ಹಾಡನ್ನು ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ದಾರೆ. ಗುರಿ ಚಿತ್ರದ ಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ?
0: ನಮಸ್ತೆ, ನಾನ್ ಸೌಖ್ಯ, ನೀವ್ ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ ಮೇಡಮ್.
0: ಹೇಳಿ ಹೇಳಿ, ಪುಟ್ಟರಾಜ್ ಅವರು.
2: ಹೌದೌದು ಮೇಡಮ್.
0: ಓಕೆ, ಹೇಳಿ ಸರ್.
2: ಹೇಳಿ ಮೇಡಮ್.
0: ಯಾವ ಹಾಡು ಪ್ರಸಾರ ಮಾಡ್ಬೇಕು ಇವತ್ತು
2: ಮೇಡಮ್? ಪರಶುರಾಮ್ ಚಿತ್ರದಿಂದ.
0: ಪರಶುರಾಮ, ಓಕೆ.
2: ಕದ್ರೆ ತಪ್ಪೋ ಕುಂತ್ರೆ ತಪ್ಪೋ ಅಂದ್ಬಿಟ್ಟು ಪುನೀತ್ ಆಡಿರೋದು. ಅದು ಟಿ ಪಿ ಕೈಲಾಸಮ್ ಅವರು ಬರೆದಿರೋದು.
0: ಹಾಡನ್ನ ಪ್ರಸಾರ ಮಾಡ್ಬೇಕು. ಓಕೆ, ಖಂಡಿತ. ಸ್ವಲ್ಪ ಹೊತ್ತಲ್ಲಿ ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ನಿಮಗೂ ಕೂಡ ಧನ್ಯವಾದಗಳು.
0: ಓಕೆ ಓಕೆ, ಧನ್ಯವಾದ. ಓಕೆ, ಇದು ಕದ್ರೆ ತಪ್ಪು ಕೊಂದ್ರೆ ತಪ್ಪು ಅನ್ನುವಂತ ಈ ಒಂದು ಹಾಡು ಏನಿದೆ, ಇದು ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡು. ಅದೇ ರೀತಿ ಈ ಒಂದು ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಅದೇ ರೀತಿ ಮಹಾಲಕ್ಷ್ಮಿ, ವಾಣಿ ವಿಶ್ವನಾಥ್ ಅವರು ಈ ಒಂದು ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಪರಶುರಾಮ ಚಿತ್ರ ಇದು. ಪುನೀತ್ ರಾಜ್ಕುಮಾರ್ ಅವರೊಂದು ಧ್ವನಿಗೆ ಟಿ ಪಿ ಕೈಲಾಸ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಅದೇ ರೀತಿ ಹಂಸಲೇಖ ಅವರು ಸಂಗೀತವನ್ನು ನೀಡಿದ್ದಾರೆ. ಇದು 1989 ತೆರೆಗಂಡಂತಹ ಚಿತ್ರ. ಈ ಒಂದು ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದ್ರೆ ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ನಾನು ಆರ್ಜೆ ಬಿಂದ್ಯಾ ಕುಲಾಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೇನೆ. ನಿಮ್ಮ ಒಲವಿನ ಹಾಡುಗಳನ್ನ ಪ್ರಸಾರ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕರೆ ಮಾಡಬಹುದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಕರೆ ಮಾಡುವಂಥ ಸಂಖ್ಯೆ 6 3 6 4 2 0 4 9 4 9. ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಕರೆ ಮಾಡುವಂಥ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳುತ್ತಿದ್ದರೆ 6 3 6 4 2 0 4 9 4 9. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್ ನಾನು ಸಿಟಿ ಚಂದ್ರಶೇಖರ್, ಅತ್ತಿ ಜೋಡನಹಳ್ಳಿ ವಣಸ್ಪುರ ತಾಲೂಕು ಹಾಸನ ಜಿಲ್ಲೆ.
0: ಓಕೆ, ಹೇಳಿ ಸರ್. ಸಿಟಿ ಚಂದ್ರಶೇಖರ್ ಅವರೇ,
1: ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನು ಸಾಧಾರಣವಾಗಿದ್ದೀನಿ ಮೇಡಮ್.
0: ಹೌದಾ?
1: ನಾಟ್ ಬ್ಯಾಡ್, ತರಳಾಗಿ. ಎಲ್ಲ ನಿಮ್ಮನ್ನೆಲ್ಲ ದಯೆ.
0: ಓಕೆ, ಹೇಳಿ ಸರ್, ಯಾವ ಹಾಡು?
1: ನನಗೆ ಇವತ್ತು ಸಾವುಕಾರ ಜಾನಕಿ ಅವ್ರು ತೀರೋದ್ರ ಮೇಡಮ್. ಇತ್ತೀಚೆಗೆ
0: ಯಾರು
1: ಸಾವುಕಾರ ಜಾನಕಿ ಒಬ್ರು ನಟಿ, ಹಿರಿಯ ನಟಿ ತೀರೋದ್ರು ಈಗ, ಒಂದು 4-5 ದಿವಸದಲ್ಲಿ.
0: ಓಕೆ, ಹೌದಾ?
1: ಅವ್ರ ನೆನಪಿಗಾಗಿ ಒಂದು ಹಾಡು ಇದೆ ಮೇಡಮ್, ಕನ್ಯಾರತ್ನ ಅಂತ ಒಂದು ಚಿತ್ರ ಇದೆ.
0: ಕನ್ಯಾರತ್ನ?
1: ಅದ ಪಿ ಬಿ ಶ್ರೀನಿವಾಸ್ ಪಿ ಸುಶೀಲ್ ಆಡಿರೋದು. ಸುವಿ ಸುವಾಲೆ ಕಣ್ಣೆ ಕರೆಯೋಲೆ ಅಂತ ಒಂದು ಹಾಡಿದೆ.
0: ಓಕೆ,
1: ಅದೆಲ್ಲ ನಮ್ಗೆ ಕೇಳಿದ್ರಿಗಾಗಿ ಮತ್ತೆ ನಿಮ್ಗಾಗಿ. ಹಿರಿಯ ನಟಿ ಸಾವುಕಾರ ಜಾನಕಿ ಅಂತ ಮೇಡಮ್.
0: ಹೌದು ಹೌದು,
1: ಇತ್ತೀಚೆಗೆ ಶಬ್ದವೇದಿಯಲ್ಲಿ ಮಾಡಿದ್ರ ಅವರ ರಾಜ್ಕುಮಾರನ್ನ ತಾಯಿಯಾಗಿ ಮಾಡಿದಾರ ನೋಡಿ. ಅವರೆಲ್ಲ ಮಹಿಷಾಸುರ ಮರ್ತೀನಿ, ಅವರೆಲ್ಲ ಕನ್ಯಾರತ್ನ ಅಳಪ್ರೂವ್ ಮಾಡಿದ್ರು. ಅವಾಗ ರಾಜ್ಕುಮಾರ್ ಜೊತೆ ಎಲ್ಲರ ಜೊತೆ ಮಾಡಿದ್ದಾರೆ. ಅದು ಕನ್ಯಾರತ್ನದಲ್ಲಿ ಒಂದು ಹಾಡಿದೆ. ಸುವಿ ಸುವಾಲೆ ಕಣ್ಣೆ ಕರೆಯೋಲೆ ಅಂತ.
0: ಓಕೆ, ಖಂಡಿತ ನೀವು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ.
1: ಎಲ್ಲ ಎಲ್ಲ ಕೇಳಗರಿಗೋಸ್ಕರ ಮೇಡಮ್, ಮತ್ತೆ ನಿಮಗೋಸ್ಕರ ಎಲ್ಲ ಈ ಹಾಡು.
0: ಓಕೆ ಓಕೆ, ಖಂಡಿತ.
1: ಧನ್ಯವಾದಗಳು.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಓಕೆ, ಇದು ಕನ್ಯಾರತ್ನದ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದಾರೆ. ಸುವಿ ಸುವಾಲೆ ಅನ್ನುವಂತಹ ಹಾಡನ್ನ ರಾಜಶಂಕರ್ ಅದೇ ರೀತಿ ಸಾಹುಕಾರ್ ಜಾನಕಿಯವರು ಅಭಿನಯಿಸಿದಂತಹ ಚಿತ್ರ ಇದು. 1963 ತೆರೆ ಕಂಡಂತಹ ಈ ಒಂದು ಚಿತ್ರದ ಗೀತೆಯಲ್ಲಿ ಈ ಒಂದು ಹಾಡನ್ನು ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಅದೇ ರೀತಿ ಕೆ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯ ಈ ಒಂದು ಹಾಡಿಗೆ ಇದೆ. ಜಿ ಕೆ ವೆಂಕಟೇಶ್ ಅವರು ಈ ಹಾಡಿಗೆ ಸಾಹಿತ್ಯವನ್ನು ನೀಡಿದವರು. ಈ ಒಂದು ಚಿತ್ರ, ಈ ಒಂದು ಕನ್ಯಾರತ್ನ ಅನ್ನುವಂಥ ಚಿತ್ರ ಏನಿದೆ, ಇದನ್ನು ನಿರ್ದೇಶನ ಮಾಡಿದವರು ಜೆ ಡಿ ತೋಟನ್ ಅವರು ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಖಂಡಿತ ನೀವು ಕೇಳಿರುವಂಥ ಸಿಟಿ ಚಂದ್ರಶೇಖರ್ ಅವರು ಕೇಳಿರುವಂಥ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಈ ಹೊತ್ತಲ್ಲಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6 3 6 4 2 0 4 9 4 9 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್, ಹೇಗಿದ್ದೀರಿ?
0: ನಾನ್ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಯಾರು ಮಾತಾಡ್ತಿರೋದು? ವಸಂತ ಅಣ್ಣ, ಯಮಾಜೆಯಿಂದ. ಓಕೆ ವಸಂತ ಅಣ್ಣ, ಊಟ ಎಲ್ಲ ಆಯ್ತಲ್ವಾ?
2: ಊಟ ಎಲ್ಲ ಆಯ್ತು ಮೇಡಮ್.
0: ಹೇಳಿ, ಯಾವ ಹಾಡು ಕೇಳಬೇಕು ಇವತ್ತು?
2: ನನಗೆ ರಣಧೀರ ಚಿತ್ರದಿಂದ ಲೋಕ ಹೇಳಿದ ಮಾತಿದೆ ಈ ಹಾಡು ಬೇಕು.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಮಳೆ ಬರ್ತಾ ಇದೆ ನಿಮ್ಮಲ್ಲಿ?
2: ಇಲ್ಲ ಮೇಡಮ್, ಮಳೆಯೂ ಸ್ವಲ್ಪ ಉಂಟು, ಬಿಸಿಲು ಉಂಟು.
0: ಹೌದಾ? ಓಕೆ ಓಕೆ, ಖಂಡಿತ ಸ್ವಲ್ಪ ಹೊತ್ತ ನೀವು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ. ಲೋಕವೇ ಹೇಳಿದ ಮಾತಿದಲ್ಲ. ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಇದು ವಸಂತ ಯಮಾಜ್ ಅವರ ಕರೆಯನ್ನ ಮಾಡಿರುವಂತದ್ದು ರಣದಿನ ಚಿತ್ರದ ಗೀತೆಯನ್ನ ಕೇಳೋದಕ್ಕೆ. ಅದೇ ರೀತಿ ಇನ್ನೊಂದು ವಿಚಾರ, ಹೆಚ್ಚಾಗಿ ನೀವು ಮಾತಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನೀವು ರೇಡಿಯೋದ ಹತ್ತಿರ ನಿಂತ್ಕೊಂಡು ಮಾತಾಡ್ತಿರೋ ಅಥವಾ ಆ್ಯಪ್ ಅಲ್ಲಿ ಮಾತಾಡ್ತಿದ್ರೆ ಇದ್ರೆ ಆ್ಯಪ್ ಅನ್ನ ಆನ್ ಮಾಡಿ ನೀವು ಕಾಲ್ ಮಾಡ್ತಿದ್ರೋ ಗೊತ್ತಾಗ್ತಿಲ್ಲ. ದಯವಿಟ್ಟು ನೀವು ಆ್ಯಪ್ ಅಲ್ಲಿ ಕೇಳುವವರಾಗಿದ್ರೆ ಆ್ಯಪ್ ಅನ್ನ ಆಫ್ ಮಾಡಿ ನಂತರ ನೀವು ಕಾಲ್ ಮಾಡಿ. ಯಾಕಂದ್ರೆ ನೀವು ಮೊಬೈಲಲ್ಲಿ ಆ್ಯಪ್ ಅಲ್ಲಿ ಕೇಳ್ತಾ ಇರ್ತೀರ, ಆ್ಯಪ್ ಥ್ರೂ ಔಟ್ ರನ್ ಆಗ್ತಾ ಇರ್ತದೆ. ನೀವು ಇದು ಮಾಡಿದ್ರು ಕೂಡ, ಸ್ಕ್ರೀನ್ ಆಫ್ ಮಾಡಿದ್ರು ಕೂಡ ರನ್ ಆಗ್ತಾ ಇರ್ತದೆ. ನೀವು ಕಾಲ್ ಮಾಡುವಾಗ ನಾವು ಮಾತಾಡಿರುವುದು ಪುನಃ ನಮಗೆ ಕೇಳಿಸುತ್ತೆ. ಹಾಗಾಗಿ ದಯವಿಟ್ಟು ಆ್ಯಪಲ್ಲಿ ಕೇಳ್ತಾ ಇದ್ರೆ ಪ್ಲೇ ಮಾಡ್ತಿದ್ದನ್ನು ಆಫ್ ಮಾಡಿ ನಂತರ ಕಾಲ್ ಮಾಡಿ. ಒಂದು ವೇಳೆ ನೀವು ರೇಡಿಯೋದಲ್ಲಿ ಕೇಳ್ತಾ ಕಾಲ್ ಮಾಡ್ತಾ ಇದ್ರೆ ರೇಡಿಯೋದಿಂದ ದೂರ ಇದ್ದು ಫೋನ್ ಮಾಡಿ, ಅಥವಾ ರೇಡಿಯೋದ ಸ್ವಲ್ಪ ವಾಲ್ಯೂಮನ್ನು ಕಮ್ಮಿ ಮಾಡಿ ಮಾತಾಡಿ. ನೀವು ಮಾತಾಡುವಂಥದ್ದು, ನಾವು ಮಾತಾಡುವಂಥದ್ದು ಪುನಃ ನಮಗೆ ಕೇಳುತ್ತೆ. ಹಾಗಾಗಿ ದಯವಿಟ್ಟು ಅದನ್ನು ಮಾಡಿ. ಹಾಗೆ ಮಾಡಿದರೆ ನೀವು ಮಾತಾಡುವಂಥದ್ದು ನಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ, ಇಲ್ಲಾದರೆ ಕ್ಲಿಯರಾಗಿ ಕೇಳಿಸೋದಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದ್ರಿ, ನಿಮ್ಮ ಒಲವಿನ ಗೀತೆಯನ್ನು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅದೆಷ್ಟೋ ಹಳೆಯ ಗೀತೆಗಳನ್ನು, ಹೊಸ ಗೀತೆಗಳನ್ನು ಕೇಳಿದ್ದೀರಾ? ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತಹ ಪ್ರಯತ್ನ ಪ್ರತಿ ಒಲವಿನ ಹಾಡು ಕಾರ್ಯಕ್ರಮದಲ್ಲೂ ಆಗ್ತಾ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹಾಡನ್ನು ಲಭ್ಯ ಆಗದೇ ಇರುವ ಕಾರಣದಿಂದಾಗಿ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದರೆ ಹೆಚ್ಚಿನ ಸಮಯದಲ್ಲಿ ನೀವು ಕೇಳಿರುವಂಥ ಹಾಡನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಕೊನೆಯ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ಗುರು ಗೌರಂಗ ಗದಧಾರ ಶ್ರೀ ಕೃಷ್ಣ ಚೈತನ್ಯ ಗದಧಾರ ನಿತ್ಯಾನಂದ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ, ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಗದ್ದೆ ಮಂಜುನಾಥ ಸ್ವಾಮಿ ಕಥೆಯಲ್ಲಿ ಮಂಗಳಾಂಬಿಕೆ ಮಂಗಳೂರಿಂದ.
0: ನಮಸ್ಕಾರ.
1: ಶಿಲ ರೂಪ ಗೋಸ್ವಾಮಿ ಅವರ ತಿರೋ ಭಾವತಿಥಿ ಮತ್ತೆ ಮೊಹಮ್ಮದ್ ಸಲಲ್ಲಾಹ ಅಲಿ ವಸ್ಸಲಂ ಅವರ ಇದು ಈದ್ ಉಲ್ ನಬಿ ಮತ್ತೆ ಓಣಂ ಹಬ್ಬದ ಶುಭಾಶಯ ನಿಮ್ಗೆ ಮತ್ತೆ ಎಲ್ಲ ಬಾಂಧವರಿಗೆ. ಮಾತಾಜಿ, ಇದು ಇವತ್ತು ಸಿನಿಮಾದ್ದು ಫಿಲ್ಮದ್ದು ಒಂದು ಹಾಡು ಕೇಳ್ಬಹುದಾ?
0: ಕೇಳಿ ಕೇಳಿ. ಯಾವ ಹಾಡು
1: ಇದು? ಮಲಯ ಮಾರುತ ಅದು ಅದರಂ ಮಧುರ ಮಧುರಾಧಿಪತೆ ಅದು ಅದೇ ಇದು ಅದರಲ್ಲಿ ಕೀರ್ತನೆ ಇರ್ಬಹುದು, ಬಟ್ ಸಿನಿಮಾದ್ದು
0: ಕೇಳ್ಬೋದು, ಖಂಡಿತ ಕೇಳ್ಬಹುದು. ಆ ಹಾಡನ್ನ ಪ್ರಸಾರ ಮಾಡ್ಲಾ?
1: ಹೌದು, ರಾಧಾ ಗೋವಿಂದ ರೂಪ ಗೋಸ್ವಾಮಿ ಅವರ ಆನಂದಕ್ಕೆ ಮತ್ತೆ ರಾಧಾ ಗೋವಿಂದ ವೃಂದಾವನ ಅವರ ಎಲ್ಲ ರೂಪ ಸ್ವರೂಪ ಅವರ ಭಕ್ತರಿಗೆಲ್ಲ.
0: ಓಕೆ ಓಕೆ, ಖಂಡಿತ. ಓಕೆ, ಮಲಯ ಮಾರುತ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಪ್ರೇಮ್ ಪ್ರದೀಪ್ ದಾಸ್ ಅವರು ಕರೆಯನ್ನು ಮಾಡಿ. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈ ಹಾಡನ್ನು ಪ್ರಸಾರ ಮಾಡ್ತೀನಿ, ಮಲಯ ಮಾರುತ ಚಿತ್ರದ ಅದರ ಮಧುರಂ ಅನ್ನುವಂತಹ ಏನು ಹಾಡಿದೆ ಆ ಒಂದು ಹಾಡನ್ನು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಖಂಡಿತ ನೀವು ಕರೆಯನ್ನು ಮಾಡ್ಬೋದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ನಾಳೆ ದಿನ ಕೂಡ ನಿಮಗೆ ಅವಕಾಶಗಳಿದೆ, ಕರೆ ಮಾಡಿ ನಾಳಿನ ಒಂದು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು ಅಂತ ಹೇಳ್ತಾ ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಈ ಒಂದು ಅದರಂ ಅದರಂ ಅನ್ನುವಂತಹ ಈ ಒಂದು ಹಾಡು ಏನಿದೆ ಮಲಯ ಮಾರುತಚಿತ್ರದ ಈ ಒಂದು ಗೀತೆಗೆ ಸಂಬಂಧಪಟ್ಟು ಸ್ವಲ್ಪ ಹೇಳುದಿದ್ರೆ, ವಿಷ್ಣುವರ್ಧನ್ ಅವರು ಈ ಒಂದು ಹಾಡಿನಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಮಲಯ ಮಾರುತಚಿತ್ರದ ಈ ಒಂದು ಗೀತೆಯಲ್ಲಿ. ಅದೇ ರೀತಿ ಈ ಒಂದು ಹಾಡಿಗೆ ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ಕೂಡ ನೀಡಿದ್ದಾರೆ, ಅದರ ಜೊತೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಹಾಡಿಗೆ ವಲ್ಲಭಾಚಾರ್ಯ ಅವರು ಹಾಡಿಗೆ ಸಾಹಿತ್ಯವನ್ನು ನೀಡಿರುವಂಥದ್ದು, ಅದರ ಚಿತ್ರಕ್ಕೆ ಏನು ಚಿ ಉದಯಶಂಕರ್ ಅವರು ಕೂಡ ಸಾಹಿತ್ಯವನ್ನು ಬರೆದಿದ್ದಾರೆ. ವಿಷ್ಣುವರ್ಧನ್ ಸರಿತಾ ಅವರು ಅಭಿನಯಿಸಿದಂತಹ ಈ ಒಂದು ಚಿತ್ರ ಏನಿದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರು ಹಾಡಿರುವಂಥ ಹಾಡು ಇದು. ಹಾಗಿರುವಾಗ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತಾ ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೆಬಿ ಸುದರ್ಶನ್ ನಿರೂಪಕ ಹಾಗೂ ಮಿಮಿಕ್ರಿ ಕಲಾವಿದ. ಇವರ ಜೊತೆ ಈ ಹಿಂದೆ ನಡೆಸಿದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರವನ್ನು ನಾವೀಗ ಕೇಳೋಣ.
1: ನಮಸ್ಕಾರ ಕೇಳಿಕೊಳ್ಳಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂತಹ ಮರದ ಕದ ತಟ್ಟುವಂತಹ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಸೊ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಬರುವ ಅತಿಥಿ ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಸೊ ಇವರು ಕೆಬಿ ಸುದರ್ಶನ್ ಮಂಗಳೂರು ಅಂತ, ಒಳ್ಳೆಯ ನಿರೂಪಕರು ಹಾಗೆ ಮಿಮಿಕ್ರಿ ಕಲಾವಿದರು. ಸಿಂಡಿಕೇಟ್ ಬ್ಯಾಂಕಲ್ಲಿ 33 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಕೂಡ ಇವರು 2016 ಪಡೆದಿದ್ದಾರೆ. ವಿಶ್ವಗುರು ಬಸವಶ್ರೀ ಪ್ರಶಸ್ತಿಯನ್ನು ಕೂಡ 2017 ಪಡೆದಿದ್ದಾರೆ. ಹಾಗೆ ಇವರು ಧ್ವನಿ ಅನುಕರಣೆಯ ಕಲಾವಿದನಾಗಿ ಹಲವಾರು ಕಡೆ ಮಂಗಳೂರು, ಆಂಧ್ರದಲ್ಲಿ ವಿಜಯವಾಡ, ಬೊಂಬೈ, ಹಾಗೆ ಕತಾರ್, ಹಾಗೆ ರಾಜ್ಯದಂತ ಎಲ್ಲ ಕಡೆಗಳಲ್ಲಿ ತಮ್ಮ ಮಿಮಿಕ್ರಿ ಪ್ರದರ್ಶನವನ್ನು ನೀಡಿದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಮಾತಾಡಲು ಅವರು ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಅವರ ಮಿಮಿಕ್ರಿ ಕಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ತೆ ಸರ್.
2: ನಮಸ್ತೆ
1: ಸರ್. ಸುದರ್ಶನ್ ಅವರೇ, ಈ ಮಿಮಿಕ್ರಿ ಮಾಡುವಂಥ ಒಂದು ಧ್ವನಿ ಅನುಕರಣೆ ಕಲೆ ನಿಮ್ಮಲ್ಲಿ ಇದೆ ಅಂತ ಹೇಗೆ ನೀವು ಕಂಡುಹಿಡಿದ್ರಿ? ಹೇಗೆ ನಿಮಗೆ ಗೊತ್ತಾಯಿತು ನಾನೊಬ್ಬ ಕಲಾವಿದ, ನನ್ನೊಳಗೊಬ್ಬ ಧ್ವನಿ ಅನುಕರಣೆ ಕಲಾವಿದ ಇದ್ದಾನೆ ಅಂತ ಯಾವಾಗ ಕಂಡುಕೊಂಡ್ರಿ?
2: ಅಂದರೆ ಈ ಕಲೆ ಯಾವಾಗ ಹುಟ್ಟುತ್ತೆ, ಎಲ್ಲಿ ಹುಟ್ಟುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಣ್ಣದಿರುವಾಗ ಕೂಡ ಸ್ವಲ್ಪ ಇಂಥ ಈ ಕಲೆಯಲ್ಲಿ ಭಾಳ ಆಸಕ್ತಿ. ಆದರೆ ಎಲ್ಲ ಕಲೆಗೂ ಒಂದು, ಎಲ್ಲ ಸಾಹಿತ್ಯಕ್ಕೊಂದು ಗುರು ಅಂತ ಇರ್ತಾರೆ. ಹಾಗೆ ನನಗೊಬ್ರು ಗುರು ಅಂತ ಇದ್ರು. ನಾನು ಕಲ್ತದ್ದು, ನಾನು ಹುಟ್ಟಿದ್ದು ಕೇರಳ, ಬೆಳೆದಿದ್ದು ಮಂಗಳೂರು, ಕಲ್ತಿದ್ದು ಬೆಂಗಳೂರು. ಆದರೆ 10ನೇ ತನಕ ಬೆಂಗಳೂರು ಕಲಿತು ವಾಪಸ್ ನಾನು ಮಂಗಳೂರಿಗೆ ಬಂದಾಗ ಮಂಗಳೂರಿನಲ್ಲಿ ಫಸ್ಟ್ ಪಿ ಯು ಸಿ ಗಣಪತಿ ಕಾಲೇಜಲ್ಲಿ ಮಾಡಿದೆ. ಸೆಕೆಂಡ್ ಪಿ ಯು ಸಿ ಬಂದು ನನಗೆ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ ಆಯಿತು ಪುತ್ತೂರಿಗೆ. ಹಾಗೆ ನಾನು ಪುತ್ತೂರಿಗೆ ಹೋದೆ. ಪುತ್ತೂರಿಗೆ ಹೋದಾಗ ಅಲ್ಲಿ ಪುತ್ತೂರಿನಲ್ಲಿ, ಆ ಪುತ್ತೂರು ಊರು ಅಂತೇಳಿ ಹೆಚ್ಚಿನವರು ಗೌರ್ಮೆಂಟ್ ಕಾಂಬೆಟ್ ಜೂನಿಯರ್ ಕಾಲೇಜಿನಲ್ಲಿ ನಾನು ಸೇರಿಕೊಂಡೆ. ಅಲ್ಲಿ ಒಬ್ರು ಗುರುಗಳಿದ್ರು, ಅಂದರೆ ಗುರು ಅಂತ ಹೇಳಿದ್ರೆ ಅವರಮ್ಮ ಉಮಾ ಟೀಚರ್ ಅಂತೇಳಿ, ಬಹಳ ಪ್ರೀತಿಯಿಂದ ನಾವು ಅವ್ರಿಗೆ ಟೀಚರ್ ಅಂತ. ಉಮಾ ಟೀಚರ್ ಅವರಿದ್ರು, ಅವರಿಗೆ ಶಿಷ್ಯ ವೃಂದ ಬಹಳ ಇಷ್ಟ. ಅದರಲ್ಲಿ ವಿಶೇಷವಾಗಿ ಅವರು ಲೈಕ್ ಮಾಡೋದು ಈ ದಡ್ರಿ ಯಾರಿದ್ದಾರೆ ಅವ್ರನ್ನ ಚಾಯ್ಸ್ ಮಾಡ್ಕೊಳ್ಳಿ.
1: ಅಂದ್ರೆ ನೀವು ಲಾಸ್ಟ್ ಬೆಂಚ?
2: ನಾನು ಲಾಸ್ಟ್ ಬೆಂಚ್, ಲಾಸ್ಟ್ ಬೆಂಚ್ ಅಲ್ಲಿ ನಾನು ಕೂತ್ಕೊಳ್ತಿದ್ದೆ. ಆದ್ರೆ ಕಲಿಯೋ ಮಕ್ಕಳೆಲ್ಲ ಎದುರು ಏನು ಇವತ್ತು ಹೇಳಿದ ಪಾಠ ಸಂಜೆ ಒಳಗೆ ಕಲಿತು ನಾಳೆ ಬೆಳಿಗ್ಗೆ ಅವರು ಪ್ರೆಸೆಂಟ್ ಮಾಡ್ತಿದ್ರು, ಅಷ್ಟು ಹುಷಾರಿದ್ರು ನಮ್ಮ ಹುಡುಗರು. ಅದೇ ನನಗೆ ಈ ರೀತಿ ಕಲಿಯೋದು ಬಹಳ ಇಷ್ಟ ಇರಲಿಲ್ಲ, ಏನೋ ಮಾಡ್ತಿದ್ದೆ. ಕೊನೆ ನಾನು ಕರೆದು ಬಿಟ್ಟು ಅವರಿಗೆ ನನ್ನ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ನನಗೊಂದು ಒಳ್ಳೆ ಸ್ಟೂಡೆಂಟ್ ಮಾಡ್ಬೇಕಂತ ಅವರಿದ್ರು. ಒಂದು ದಿವಸ ನಮ್ಮ ಬೆಂಗಳೂರಿನಿಂದ, ಮೈಸೂರಿನಿಂದ ಒಬ್ಬ ದೊಡ್ಡ ಕಲಾವಿದ ಬರ್ತಾ ಇದ್ದಾರೆ ಪುತ್ತೂರಿಗೆ ಅಂತ ಹೇಳಿ ಗೊತ್ತಾದ್ಮೇಲೆ ನಮ್ಮ ಟೀಚರು ನನಗೆ 10 ರೂಪಾಯಿ ಕೊಟ್ಟು, ಇದು ನನ್ನ ಜೀವನದ ಮೊದಲನೆಯ ಒಂದು ಸ್ಟೆಪ್, 10 ರೂಪಾಯಿ ಕೊಟ್ಟು ಸುದರ್ಶನ್ ಈ ತಗೋ, ಇಲ್ಲಿ ಇವತ್ತು ಟೌನ್ ಹಾಲಿಗೆ ಒಬ್ಬ ಮಿಮಿಕ್ರಿ ಕಲಾವಿದರು ಬರ್ತಾ ಇದ್ದಾರೆ ಮೈಸೂರಿಂದ, ಅದು ಏನು ಅಂತ ನನ್ಗೆ ಗೊತ್ತಿಲ್ಲ, ಸೊಳ್ಳು ನೋಡ್ಬಿಟ್ಟು ಬಾ ಅಂತ ಹೇಳಿ ನನ್ಗೆ ಕಳಿಸಿದ್ರು ಅವರು. ಸರಿ, 10 ರೂಪಾಯಿ ಅವರು, ಅವರು ರವಿಶಂಕರ್ ಅಂತ, ರವಿಶಂಕರ್ ಮೈಸೂರಿನವರು. ನಾನು ನಾನಾಗ ಸಣ್ಣ ಹುಡುಗ ಲೆಕ್ಕಿ ಪಿ ಯು ಸಿ ಅಲ್ಲಿದ್ದೆ ನಾನು, ಅವರು ಸ್ವಲ್ಪ ಏಜ್ ಆಗಿದ್ರು. ನಾನು ಅವ್ರ ಹತ್ರ ಹೋಗಿ ಅವರ ಈ ಶೋ ಎಲ್ಲ ನೋಡಿದೆ. ನೋಡ್ಬಿಟ್ಟು ರಾತ್ರಿ ಬರುವಾಗ 8 ಗಂಟೆ, ಸ್ವಲ್ಪ ಹಳ್ಳಿಯ ವಾತಾವರಣ ನಂದು ಪುತ್ತೂರಲ್ಲಿ. ಅವ್ರು ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ನಾನು ದಾರಿಯಲ್ಲಿ ಒಬ್ಬನೇ ಮಾಡ್ಕೊಂಡ್ ಬಂದೆ. ಕಾರಣ ಇಷ್ಟೇ, ನಾಯಿಗಳಿತ್ತು ದಾರಿನಲ್ಲಿ, ಈ ನಾಯಿನ ಓಡಿಸ್ಲಿಕ್ಕೆ ಏನಾದ್ರು ಬೇಕಲ್ಲ ಅಂತ ಹೇಳಿ ನನ್ನಷ್ಟಕ್ಕೆ ನಾನು ಮಾತಾಡ್ಕೊಂಡು ಅವ್ರು ಹೇಳಿದ್ದನ್ನೇ ಕಲ್ತು
1: ನಾಯಿ ಸ್ವರ ಮಾಡ್ಕೊಂಡು
2: ಎಲ್ಲ ಅದೆಲ್ಲ ಬಿಡಿ, ಅದೆಲ್ಲ ಯಾರು ಬೇಕಾದ್ರೆ ಮಾಡ್ತಾರೆ. ನನಗೆ ಬಂದೆ, ಮನೆಗೆ ಬಂದು ನೆಕ್ಸ್ಟ್ ಡೇ ಟೀಚರ್ ಕೇಳಿದ್ರು ಹೋಗಿದ್ದೆ ಅಂತ ಹೇಳಿ ಹೋದಾಗ ಅವ್ರು ಹೇಳಿದ್ರು ಓದು ಚೆನ್ನಾಗಿತ್ತು. ಎಲ್ಲ ಆಕ್ಟರ್ಸ್ನವರು ವಾಯ್ಸ್ ಮಾಡ್ದಂಗೆ ಬಹಳ ಖುಷಿ ಆಯ್ತು. ಕೆಲವೊಂದು ಆಕ್ಟರ್ಸ್ ವಾಯ್ಸ್ ನಾನು ಮಾಡ್ತಿದ್ದೆ, ಓ ಇದಕ್ಕೆ ಮಿಮಿಕ್ರಿ ಅಂತಾರ ಅಂತ ಆವಾಗ ನನ್ಗೆ ಗೊತ್ತಾಗಿತ್ತು. ಸೊ ಇದು ಒಂದು ಕಲೆ, ಇದನ್ನ ಹಿಡಿಬೇಕು ಅಂತ ಹೇಳಿ ಅದನ್ನು ಸ್ವಲ್ಪ ಕಲಿತೆ. ಮೂಲ ನಾನೊಬ್ಬ ಇವತ್ತಿನ ಮಟ್ಟಿಗೆ ಮಿಮಿಕ್ರಿ ಕಲಾವಿದ ಆಗ್ಲಿಕ್ಕೆ ಕಾರಣ ಆ ಟೀಚರ್, ಉಮಾ ಟೀಚರ್ ಅವರು ಪುತ್ತೂರಲ್ಲಿ ಈಗಲೂ ಇದ್ದಾರೆ. ಆ ಉಮಾ ಟೀಚರ್ ಇಂದಾಗಿ ಇವತ್ತು ನಾನು ದೇಶ ವಿದೇಶದಲ್ಲಿ ಎಲ್ಲ ಕಾರ್ಯಕ್ರಮ ಕೊಟ್ಟಿದೆ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಆ ಗುರುವಿಗೆ ಸ್ಥಾನವೇ, ಆ ಗುರುಸ್ಥಾನ ಯಾವತ್ತೂ ಇದೆ, ಇವತ್ತಿದೆ, ಎಂದೆಂದಿಗೂ ಇದೆ. ಆ ನಂತರ ಅವರಿಗೆ ಕ್ಲಾಸಲ್ಲಿ ಕೇಳಿದ್ರು ಏನ್ ಕಲಿತೆ ಅಂತೇಳಿ. ಆ ನಂತರ ನೆಕ್ಸ್ಟ್ ಡೇ ಏನಾಯ್ತು ಅಂತ ಹೇಳಿ, ಸಡನ್ ಆಗಿ ನಮ್ಮ ಪುತ್ತೂರು ಜೂನಿಯರ್ ಕಾಲೇಜಿಂದ ನಾನು, ಮತ್ತೆ ಕೊಂಬೆಟ್ ಜೂನಿಯರ್ ಕಾಲೇಜಿಂದ, ಸಾರಿ ಕೊಂಬೆಟ್ ಜೂನಿಯರ್ ಕಾಲೇಜಿಂದ ನಾನು, ಫಿಲೋಮಿನ ಕಾಲೇಜಿಂದ, ಮತ್ತೆ ವಿವೇಕಾನಂದ ಕಾಲೇಜಿಂದ, ಹೀಗೆ 3 ಕಾಲೇಜಿಂದ ಕಾಂಪಿಟೇಷನ್ ಆದಾಗ ಲಯನ್ಸ್ ಕ್ಲಬ್ನ ಅವರು ನಮ್ಗೆ ಆಫರ್ ಕೊಟ್ಟಿದ್ರು, ಅಂದ್ರೆ ಎಲ್ಲಾ ಕಾಲೇಜಿಗೆ ಕಾಂಪಿಟೇಷನ್ ಇದೆ, ಈ ನೀವು ಭಾಗವಹಿಸಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ಟೀಚರ್ ಹತ್ರ, ನಾನು ಮಿಮಿಕ್ರಿ ಮಾಡ್ತೇನೆ. ಮಿಮಿಕ್ರಿ ಮಾಡ್ತೇನೆ ಹೇಳಿದಾಗ ಬಹಳ ಖುಷಿ ಆಯ್ತು ಅವರಿಗೆ, ಓಕೆ ನೀವು ಮಿಮಿಕ್ರಿ ಮಾಡು ಅಂತೇಳಿ. ಆ ಸಮಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಈಗ ಜಿಲ್ಲೆಯ ಖ್ಯಾತ ಕಲಾವಿದರು ಪುತ್ತೂರು ನರಸಿಂಹ ಹೆಸರು ಕೇಳಿರ್ಬೋದು ನೀವು, ಪುತ್ತೂರು ನರಸಿಂಹ ನಾಯಕರು ಅವರು ಅವರ ಕಾಲೇಜಿನಿಂದ ಅವರು ಭಾಗವಹಿಸಿದ್ರು ಸಿಂಗಿಂಗಿಗೆ. ನಾನು ನನ್ನ ಕಾಲೇಜಿನ ಪರವಾಗಿ ನನಗೆ ಸಿಂಗಿಂಗ್ ಬರಲ್ಲ, ಬರೀ ಈ ಮಿಮಿಕ್ರಿ ಕಲ್ತಿದ್ದೆ ನಾಲ್ಕು. ನಮ್ಮಲ್ಲಿ ಬೇರೆ ಯಾರು ಭಾಗವಹಿಸ್ಲಿಕ್ಕೆ ಯಾರು ಇರಲಿಲ್ಲ, ನಾನೇ ನನ್ನ ಅವ್ರ ಟೀಚರ್ ಒತ್ತಾಯಕ್ಕೆ ನಾನು ಹೋಗಿ ಅಲ್ಲಿ ಭಾಗವಹಿಸಿದೆ. ಆಗಿ ಅವರವ್ರ ಕಾಂಪಿಟೇಷನ್ ಆದಾಗ ಮಿಮಿಕ್ರಿ ಕಾಂಪಿಟೇಷನ್ಗೆ ಸುಮಾರು ಜನ ಬಂದಿದ್ರು, ಸುಮಾರು ಜನ ಹುಡುಗರು ಬಂದಿದ್ರು,
3: ಘಟಾನುಘಟಿಗಳಿದ್ರೆ
2: ಎಲ್ಲರೂ ಹಕ್ಕಿ ಪ್ರಶ್ನೆ ಹಕ್ಕಿ ಮತ್ತೆ ಕಾಗೆ ಕುಗ್ಗುದು ಕುದುರೆ ಕುಗ್ಗುದು ಇಂಥದ್ದೇ ಎಲ್ಲ ಇಂಥದ್ದೇ ಮಾಡಿದ್ರು. ನನಗೆ ನಾನು ಹೆದರ್ಬಿಟ್ಟು ನನಗೆ ಲಾಸ್ಟ್ ಕೊಡಿ ಅಂತ ಕೇಳಿದೆ ಅವ್ರ ಹತ್ರ, ಲಾಸ್ಟ್ ಮ್ಯಾನ್ ನಾನು ಮಿಮಿಕ್ರಿಗೆ. ಆವಾಗ ಏನಾಯ್ತು ಅಂತ ಹೇಳಿದ್ರೆ ನಾನು ಬಂದ ತಕ್ಷಣ ಎಲ್ಲ ಹುಡುಗರು ಗಬ್ಬೆ ಹೊಡೆದ್ರು, ಓ ಮರ ಕೇಳಿ ಕೇಳಿ ಸಾಕಾಗಿದೆ ಮಿಮಿಕ್ರಿ, ಎಲ್ಲರದು ನಾಯಿ ಕತ್ತೆ ಒಂಟೆ ರೈಲು ಬ್ಯಾಡ ಮರ ಹೊರ ಹೋಲ ಮರ ಅಂತೇಳಿ ಕೇಳಿ ನಾನು ಅವ್ರ ಕೈ ಮುಗಿದು ಕೇಳ್ಕೊಂಡೆ, ದಯವಿಟ್ಟು ಅವ್ರು ಮಾಡಿದ ಮಿಮಿಕ್ರಿಗೂ ನನ್ನ ಮಿಮಿಕ್ರಿಗೂ ವ್ಯತ್ಯಾಸ ಇರೋದಿದ್ರೆ ನೀವು ಲೈಕ್ ಮಾಡೋದಿದ್ರೆ ನಾನು ಕನ್ನಡದ ಆಕ್ಟರ್ಸ್ನವ್ರ ವಾಯ್ಸ್ ಮಾಡ್ತೇನೆ ಅಂತ ಹೇಳ್ಕೊಂಡೆ. ಹೇಳ್ಕೊಂಡಾಗ ಅವರಿಗೆಲ್ಲ ಖುಷಿ ಆಯಿತು. ಅಲ್ಲಿಂದ ಕನ್ನಡ ಚಿತ್ರರಂಗದ ಆಕ್ಟರ್ಸ್ನವರ ಒಂದು ಇದನ್ನ ಯಾವುದು ಆಕ್ಟರ್ಸ್ ಅವರ ವಾಯ್ಸ್ ಅನ್ನ ಆ ಏಜ್ ಅಲ್ಲಿ ಆ ಟೈಮ್ನಲ್ಲಿ ಹೇಗೆ ಬಂತು ಅಂತ ಗೊತ್ತಿಲ್ಲ ನನಗೆ. ಆವಾಗ ಎಷ್ಟು ಪಿ ಯು ಸಿ ಜಸ್ಟ್ ಸೆಕೆಂಡ್ ಇಯರ್ ಪಿ ಯು ಸಿ ಅಂತ ಹೇಳಿದ್ರೆ ಅಂತ ಒಂದು ವಾಯ್ಸಸ್ ಏನು ಇಲ್ಲ, ಬಟ್ ಅಲ್ಲ ಮಾತಾಡುವಂತ ಒಂದು ಇದಿಲ್ಲ, ಬಟ್ ಮಾಡಿದ್ದೇನೆ
3: ಅವಾಗ ಮುದುಕರ ವಾಯ್ಸ್.
2: ಹೌದು, ಈಗ ಉದಾಹರಣೆಗೆ ಬಾಲಕೃಷ್ಣನ್ ವಾಯ್ಸ್ ನಾನೀಗ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಆವತ್ತು ಈಗ ನಾರ್ಮಲ್ ಆಗಿ ಯಾವ ಪಿಕ್ಚರ್ ಇದು ಮಾಡಿದ್ದು ಜನಗಳಿಗೆ ಅರ್ಥ ಆಗಲ್ಲ, ವಾಯ್ಸ್ ಗೊತ್ತಿದೆ ನಮ್ ಜನಗಳಿಗೆ. ನಾನು ಒಂದು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ ಶಾಲೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಆದಾಗ, ಒಂದು ವೇಳೆ ಮಕ್ಕಳು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮಾರ್ಕ್ ಕಮ್ಮಿ ಬಂದಾಗ ತಂದೆ ತಾಯಿಂದ ಕರೀತಾರೆ, ಹೌದಾ? ಒಂದು ವೇಳೆ ಮಕ್ಕಳನ್ನ ತಂದೆ ತಾಯಿಯನ್ನ ಬನ್ನಿ ಅಂತ ಹೇಳಿದಾಗ ಕನ್ನಡದ ಚಿತ್ರನಟರುಗಳು ಮಕ್ಕಳು ಈ ರೀತಿ ಫೇಲ್ ಆದಾಗ ಒಬ್ಬೊಬ್ರೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಯಾವ ರೀತಿ ಮಾತನಾಡಬಹುದು ಅಂತ ಒಂದು ಗೆಸ್ಸಿಂಗ್ ನಂದು. ಈ ಒಂದು ಐಟಮ್ ಈಗ ಬಾಲಕೃಷ್ಣ ಅವರ ಮಗ ಫೇಲ್, ಈಗ ಅವರು ಹೋಗಿ ಪ್ರಿನ್ಸಿಪಾಲ್ ಹತ್ರ ಯಾವ ರೀತಿ ಮಾತಾಡಬಹುದು ಅಂತ ಹೇಳಿ ನಮ್ಮ ಟಿ ಎನ್ ಬಾಲಕೃಷ್ಣ ಹಾಸ್ಯನಟ ನಮಸ್ಕಾರ ಪ್ರಿನ್ಸಿಪಾಲ್ ಸಾಹೇಬರಿಗೆ, ಚೆನ್ನಾಗಿದ್ದೀರಾ, ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಹುಡುಗ ಫೇಲ್ ಆಗವನಂತೇಳಿ ಮನೆಗೆ ಬಂದಾಗ ಹೇಳ್ತಾ ಇದ್ದೀರಲ್ಲ ಆ ಒಂದು ಮಾತು ಹೇಳ್ತಾ ಇದ್ದೀನಿ ನೋಡಿ ಪ್ರಿನ್ಸಿಪಾಲ್ ಸಾಹೇಬ್ರೇ, ಓದೋದು ಓದ್ತಾನೆ ಹುಡುಗ ಆದ್ರೆ ಏನ್ ಮಾಡಕ್ಕಾಗಲ್ಲ ಫೇಲ್ ಆಗ್ತಾನ ಅಂತ ನಾವೇನ್ ಮಾಡಕ್ಕಾಗ್ತದೆ ಹೇಳಿ ಒಂದೆರಡು ಒಳ್ಳೆ ಮಾತು ಹೇಳ್ಬಾರ್ದ ಅವನಿಗೆ, ಒಂದು ಚೆನ್ನಾಗಿ ಮಾತಾಡ್ಬಿಡಿ ಹೇಳೋದು ಹೇಳಿದ್ದೀನಿ ಬರ್ಲಾ.
3: ಸೂಪರ್ ಸೂಪರ್,
2: ಇದು ನಮ್ಮ ಬಾಲಕೃಷ್ಣ ಅವರ ಒಂದು ವಾಯ್ಸ್ ಸರ್. ಇದೇ ರೀತಿ ಬೇರೆ ಬೇರೆ ಬೇರೆ ಬೇರೆ ಆಕ್ಟರ್ಸ್ ಅವರು ಬರ್ತಾರೆ ಇದೇ ಒಂದು ಫೀಲ್ಡ್ಗೆ. ಆ ನಂತರ ಇದು ಎಲ್ಲ ಮಾಡಿದ್ದೀನಿ, ಬಾಲಕೃಷ್ಣ ವಾಯ್ಸ್, ಎಂ ಜಿ ಆರ್, ನಂಬಿಯಾರು, ಆ ನಂತರ ಹೌದು ತಮಿಳು ಕೂಡ ಮಾಡ್ತಾ ಇದ್ದೆ. ಆ ನಂತರ ಆ ಟೈಮ್ನಲ್ಲಿ ಲೋಕೇಶ್ ನವರು ಬಹಳ ಫೇಮಸ್, ಪ್ರಸಂಗ ಗಂಡೆ ತಿಮ್ಮ ಚಿತ್ರ ಬಂದ ಸಮಯ ಅಷ್ಟೇ. ಆಗ ಈ ವಾಯ್ಸ್ ಯಾರು ಮಾಡೋರು ಯಾರು ಇರಲಿಲ್ಲ ಮಂಗಳೂರಿನಲ್ಲಿ, ಮಂಗಳೂರಲ್ಲ ನಮ್ಮ ಪುತ್ತೂರಿನಲ್ಲಿ, ನನಗೆ ಊರೇ ಗೊತ್ತಿಲ್ಲಲ್ಲ, ಪುತ್ತೂರು ತಾನೆ ಫಸ್ಟ್ ಮಾಡಿದ್ದು. ಆದ್ರೂ ಒಂದು ಪ್ರಯತ್ನ ಮಾಡಿ ಮಾಡದೆ ಪ್ರಸಂಗ ಗಂಡೆ ತಿಮ್ಮ ಚಿತ್ರದಲ್ಲಿ ಲೋಕೇಶ್ನವರ ತಾಯಿಗೆ, ಲೋಕೇಶ್ನವರ ಹೆಂಡತಿಗೆ ಲೋಕೇಶ್ನವರ ತಾಯಿ ಹೊಳೆದಿರ್ತಾಳೆ. ಆ ಸಂದರ್ಭದಲ್ಲಿ ಆ ಲೋಕೇಶ್ನವರು ಯಾವ ರೀತಿ ತಾಯಿ ಹತ್ರ ಮಾತಾಡ್ತಾನೆ ಹೆಂಡತಿ ಬಗ್ಗೆ ಅಂತ ಹೇಳಿ
3: ಲೋಕೇಶ್ ಅವರ ಒಂದು ಧ್ವನಿ ಅನುಕರಣೆ.
2: ಈಗ ಆ ಸಿಚುವೇಶನ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಒಬ್ಬ ಹಳ್ಳಿಯ ಮುಗ್ಧ ಲೋಕೇಶಿಗೆ ತಾಯಿ, ಲೋಕೇಶ್ನ ತಾಯಿಯೇ ಅವನ ಹೆಂಡತಿಗೆ ಜೋರು ಮಾಡಿದಾಗ ಲೋಕೇಶ್ ತಾಯಿ ಹತ್ರ ಕೇಳ್ತಾನೆ ಬಹಳ ದುಃಖದಲ್ಲಿ. ಈ ಒಂದು ಸೀನರಿ ನನಗೆ ಈಗಲೂ ನೆನಪಿದೆ. ಯಾಕಮ್ಮಿ ಹೊಳಿತಾ ಇದೀಯಾ, ನಾನು ಕೇಳ್ತಾ ಇದ್ದೀನಿ ಅಲ್ಲ ಮಾತು ಮಾತಿಗೆ ಏನೋ ಮೆಂಟಿನ ಬಾಮಿ ಒಳಿಕೆ ಏನು ಹೆದರ್ಕೋಬೇಡ, ಸ್ವಂತೆಯಿಂದ ಸೋಪು ಹಲ್ಪುಡಿ ಎಲ್ಲ ತಂದಿವ್ನಿ, ಎಲ್ಲ ನಾನು ಸ್ವಂತದ್ದೆ. ಹೊಡಿತಾಳಂತೆ, ಹೊಡಿತಾಳು ಹೆಂಗ್ ಹೊಡಿತಾಳು ಇವಳು, ಇನ್ನೊಂದು ಕಿತ ಹೊಡೆದ್ರೆ ನಾನು ಸುಮ್ಮನೆ ಇರಕ್ಕಲ್ಲ ನೋಡು, ಹೇಳೋದು ಹೇಳಿದ್ದೀನಿ ಆಮೇಲೆ ನೋಡೋ ಹೆಂಗ ಆಯ್ತದಂತೇಳಿ, ಬಾಮಿ ಒಳಿಕೆ ನಾನು ಕಂಡಿದ್ದೀನಿ. ಇದು ಲೋಕೇಶ್ನವರ ಒಂದು ಆ ಟೈಮ್ ಅಂದ್ರೆ ಡೈಲಾಗ್ ಸ್ವಲ್ಪ ಚಿಚ್ಚ ಆಗಿರ್ಬೋದು, ವಾಯ್ಸ್ ಲೋಕೇಶ್ನವರ
3: ಈಗ ತುಂಬಾ ಸಮಯ
2: ಅಂದ್ರೆ ಈಗ ನಮ್ಗೆ ಏಜ್ ಬಹಳ ಐತಿ, ಈಗ ಆ ಏಜ್ ಅಲ್ಲಿ ಈಗ 66 ವರ್ಷ ನನ್ಗೆ ನಡೀತಾ ಇದೆ. ಆ ನಂತರ ಈ ಎಲ್ಲ ಆಕ್ಟರ್ಸ್ ಅದು ವಾಯ್ಸ್ ಮಾಡ್ತಿರ್ಬೇಕಾದ್ರೆ ಜಡ್ಜಸ್ ಅಲ್ಲಿ ನೋಡ್ಬಿಟ್ಟು ಅವ್ರು ಏನ್ ಹೇಳಿದ್ರು, ಸಾಧಾರಣ ಎಲ್ಲ ನಾಯಿ ಕತ್ತೆ ಇದೆಲ್ಲ ಮಾಡಿದ್ದಾರೆ, ಇದೊಂದು ಸ್ಪೆಷಲ್ ಮಾಡಿದಾಗ ಜೊತೆಗೆ ಅಂಬರೀಷ್ ಅವರದು ಹೀಗೆ ಮಾಡ್ತಾ ಎಲ್ಲರೂ ಮಾಡಿದ್ದೀನಿ ನಾನು. ಆವಾಗ ಅವ್ರಿಗೆ ಗೊತ್ತಾಗಿ ನನಗೆ ಫಸ್ಟ್ ಪ್ರೈಸ್ ಬಂತು, ನನ್ನ ಮಿಮಿಕ್ರಿ ಇಡೀ ಶಾಲೆಗೆ ಒಂದು ಪ್ರೈಸ್, ಫಸ್ಟ್ ಪ್ರೈಸ್ ಮಿಮಿಕ್ರಿ ನನ್ಗೆ ಬಂತು.
3: ಆ ಪ್ರೈಸ್ ತಗೊಂಡು ಬಂದಾಗ ಹೇಗಿತ್ತು?
2: ಎಷ್ಟು ಖುಷಿ ಅಂತ ಹೇಳಿದ್ರೆ, ಜೀವನದಲ್ಲಿ ನಾನು ಫಸ್ಟ್ ರ್ಯಾಂಕ್ ಬಂದಿಲ್ಲ ಇಷ್ಟ ಇಲ್ಲ ನಂಗೆ, ಏನು ಇದೆ ಇದು ಇಡೀ ತಾಲೂಕಿಗೆ ಒಂದು ಇಡೀ ನಮ್ಮ ಶಾಲೆಗೆ ಒಂದು ಫಸ್ಟ್ ಪ್ರೈಸ್ ರ್ಯಾಂಕ್ ಬಂದಾಗ ನನಗೆ ನನ್ನ ಈ ಫೀಲ್ಡ್ ಅಲ್ಲಿ. ಪಾಪ ಆಗ ನಾನು ಟೀಚರ್ ನೆನ್ಸ್ಕೋತೀನಿ, ಯಾಕಂತ ಹೇಳಿದ್ರೆ ಹಿಂದೆ ಬೆಂಚ್ ಕೂತವನಿಗೆ ಎದುರು ತಂದು 10 ರೂಪಾಯಿ ಕೊಟ್ಟು ನೀನೊಬ್ಬ ಮಿಮಿಕ್ರಿ ಕಲಾವಿದ ಆಗ್ಬೇಕು ಅಂತ ಕಳಿಸಿಲ್ಲ ಅವರು, ಅದು ಏನಂತ ನೋಡಿ ಬಾ ಅಂತ ಕಳಿಸಿದವರು. ನಾನು ನೋಡಿ ಬಂದು ನೆಕ್ಸ್ಟ್ ಒಂದು ವಾರ ಬಿಟ್ಟು ಲೈನ್ಸ್ ಕ್ಲಬ್ನವ್ರ ಆಫರ್ಗೆ ನಾನು ಮಾಡಿ ಇವತ್ತು ಸತ್ಯ ಹೇಳ್ತೀನಿ ಈ ದೇಶ ವಿದೇಶ ಸುತ್ತಿದ್ದಾನೆ ಅಂತ ಹೇಳಿದ್ರೆ ನಿಜವಾಗಲೂ ಅವರ ಒಂದು ಆಶೀರ್ವಾದ.
3: ಖಂಡಿತ ಖಂಡಿತ, ಯಾರಾದರೂ ಗುರುತಿಸ್ತಾರೆ ನಮ್ಮ ಕಲೆಯನ್ನು
2: ಅಲ್ಲ ಗುರುತಿಸುವ ಆದ್ಯತೆ ಬಂದಂಗೆ ಫ್ರೆಂಡ್ಸ್ಗಳು ಕೂಡ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಅವಾಗ ನಮ್ಮ ಪುತ್ತೂರು ನರಸಿಂಹನಾಯ್ಕನವರು ಇದೇ ರೀತಿ ಕಾರ್ಯಕ್ರಮ ಕೊಡುವಂತ ಸನ್ನಿವೇಶ ಪ್ರಾರಂಭದಲ್ಲಿ ಅವರು ಸಣ್ಣ ಸಣ್ಣ ಪ್ರಾರಂಭ ಕೊಟ್ಟಾಗ ಅವರಿಗೆ ನಿರೂಪಣೆಯಾಗಿ ನಾನು ಹೋಗ್ತಿದ್ದೆ, ಒಮ್ಮೆ ಕರೆದ್ರು ಅವರು ನೀವು ಕಾರ್ಯಕ್ರಮ ನಿರೂಪಣೆ ಮಾಡ್ತೀರಾ, ನಾನು ಅಂದೆ ಅವರಿಗೆ ಅಷ್ಟು ಮಾಡಿ ಗೊತ್ತಿಲ್ಲ ಸರ್ ಮಾಡಿ ಗೊತ್ತಿಲ್ಲ ಅಂದ್ರೆ ನಾನು ಸರ್ ಅಂತ ಈಗ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಆಗ ನಾವೆಲ್ಲ ಕ್ಲಾಸ್ಮೇಟ್ಸ್ ಅಲ್ಲ, ಅವರು ಒಳ್ಳೆ ಸಿಂಗರ್. ಆಗ ನಾನು ಹೇಳಿದಾಗ ನಾನು ಮಾಡಬಹುದು ಆದ್ರೆ ತಪ್ಪಿದ್ದ ಕ್ಷಮೆ ಮಾಡ್ಬೇಕು, ಯಾಕಂದ್ರೆ ಮೊದಲನೇ ಬಾರಿಗೆ ನಿಮ್ಮೊಟ್ಟಿಗೆ ಬರ್ತಾ ಇದ್ದೀನಿ. ಆ ನಂತರ ಒಂದು 4-5 ಫಂಕ್ಷನ್ ಕೊಟ್ಟೆ ಅವರಿಗೆ, ತದ ನಮ್ದು ನೋಡಿ ಬ್ಯಾಂಕ್ ಕೆಲಸ ಅವಾಗ ಆ ಬ್ಯಾಂಕ್ ಸಾರಿ ಆಗ ನಾನು ಸ್ಟಡಿ ಮಾಡ್ತಿದ್ದೆ. ಆ ನಂತರ ನಾನು ಮಂಗಳೂರಿಗೆ ಬಂದಾಗ ಮಂಗಳೂರಿಗೆ ಬಂದು ಮತ್ತೆ ಕೆಲವೊಂದು ಕಾರಣಗಳಿಂದಾಗಿ ನಾನು ಬೆಂಗಳೂರು ಹೋಗಬೇಕಾಯ್ತು. ಬೆಂಗಳೂರಿಂದ ಹೋಗಿ ಅಲ್ಲಿ ನನ್ನ ಡಿಗ್ರಿ ಒನ್ ಸಿಟ್ಟಿಂಗ್ ಡಿಗ್ರಿ ಹೈದರಾಬಾದಿಗೆ ಹೋಗಿ ಅದನ್ನು ಮುಗಿಸಿ ವಾಪಸ್ ಬಂದು ನಾನು ಬ್ಯಾಂಕಲ್ಲಿ ಕೆಲಸ ಸಿಕ್ಕಿದಾಗ ಬೆಳಿಗ್ಗೆ ವೃತ್ತಿಯಲ್ಲಿ ಬ್ಯಾಂಕಲ್ಲಿದ್ದೆ, ಪ್ರವೃತ್ತಿಯಲ್ಲಿ ಇದನ್ನು ಮಾಡಿಕೊಂಡು ನಿಜವಾಗ್ಲೂ ಇದರಲ್ಲಿ ಕೊಡುವಂತ ಒಂದು ಖುಷಿ ಉಂಟಲ್ಲ ಬೇರೆ ಯಾವ್ದು ಸಿಗ್ತಾ ಇಲ್ಲ, ಈ ಕಲಾವಿದನಿಗೆ ಸಿಗುವಂತ ಒಂದು ಖುಷಿ ಬಹಳ ಚೆನ್ನಾಗಿರುತ್ತೆ.
3: ಅಂದ್ರೆ ಒಂದ್ ರೀತಿಯಲ್ಲಿ ಅಲ್ಲಿ ನೀವು ಮಾಯಾಲೋಕವನ್ನು ಸೃಷ್ಟಿಸ್ತೀರಿ.
2: ಅಲ್ಲ ನಾನಂತ ಹೇಳಿದ್ರೆ ನನಗೇನಂತ ಹೇಳಿದ್ರೆ ಅವರು ನಮ್ಮ ಮೇಲೆ ಎಷ್ಟು ಒಂದು ಆಸೆ ಇಟ್ಟಿದ್ರು, ಈ ಹುಡುಗ ಒಳ್ಳೇದಾಗಬೇಕು ನೀನೇನು ಬರಬೇಕು ಅಂತ ಹೇಳಿದಾಗ ನನಗೆ ಅವರಿಗೆ ಕಲಿತು ಫಸ್ಟ್ ರ್ಯಾಂಕು ಅಥವಾ ಫಸ್ಟ್ ಕ್ಲಾಸ್ ಬಂದು ತೋರಿಸ್ಲಿ ನನ್ನ ಕೆಲಸ ಸಾಧ್ಯವೇ ಇಲ್ಲ. ಇದರಿಂದಾಗಿ ಕಾಲೇಜ್ ಕಾಂಪಿಟೇಷನ್ಗಳು ಏನೇ ಇದ್ರು ಕೂಡ ಲಾಸ್ಟಿಗೆ ಅವ್ರು ನನಗೆ ಹೇಳ್ತಿದ್ರು, ಕೊನೆಗೆ ಅವರು ಪಾಪ ಹೇಳಿದಕ್ಕೆ ಡ್ರಾಮಾ ಕಾಂಪಿಟೇಷನ್ ಆಗಿರ್ಬೋದು ಫಸ್ಟ್ ಪ್ರೈಸ್ ನಮ್ಮ ಕಾಲೇಜಿಗೆ, ಬೆಸ್ಟ್ ಪ್ರೈಸ್ ನನಗೆ, ಇಂಥಲ್ ಸಣ್ಣ ಪುಟ್ಟ ಬರ್ತಾನೆ ಇತ್ತು.
3: ಹಾಗೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿ ಈ ತರ ಮಿಮಿಕ್ರಿ ಕಲೆಯನ್ನು ಬೇರೆ ಯಾರು ಕಲಾವಿದರೇ ಏನಾದ್ರು ಸಪೋರ್ಟ್ ಮಾಡಿದ್ದಾರೆ ಮಿಮಿಕ್ರಿ ಕಲಾ?
2: ನನಗೆ ಮಿಮಿಕ್ರಿ ಕಲಾವಿದರು ನನ್ನದು ಮಿಮಿಕ್ರಿ ನೋಡ್ಬಿಟ್ಟು ಕೆಲವರು ಹೇಳಿದ್ರು, ಆದ್ರೆ ಕೆಲವರು ನಾನು ನೋಡಿದ್ದೀನಿ. ಈಗ ಮಾಸ್ಟರ್ ಡಯಾನಂದ್ ಅಂತ ಇದ್ದಾರೆ, ಫೇಮಸ್ ಮಿಮಿಕ್ರಿ ಕಲಾವಿದರು. ರಾಜಗೋಪಾಲ್ ಅಂತ ಇದ್ದಾರೆ, ಅವರು ತೀರಿಹೋದ್ರು ಈಗ. ಆನಂತರ ಮತ್ತೆ ಬೇರೆ ಬೇರೆ ಮಿಮಿಕ್ರಿ ಕಲಾವಿದರು ಇದ್ದಾರೆ, ಆದ್ರೆ ಅವರೆಲ್ಲ ನಾವು ಅವರು ಒಟ್ಟಿಗೆ ಮಾಡಿದ್ದು ಉಂಟು ಒಂದೇ ಸ್ಟೇಜ್ ನಲ್ಲಿ. ಅಷ್ಟು ದೊಡ್ಡ ಕಲಾವಿದರು ಅವರು, ದಯಾನಂದ್ ಹೇಳುವವರು. ಮತ್ತೆ ಇತ್ತೀಚೆಗೆ ಕೆಲವರು ಬೆಂಗಳೂರಿನಲ್ಲಿ ಬೇಕಾದಷ್ಟು ಕಲಾವಿದರು ಇದ್ದಾರೆ. ಆದ್ರೆ ನಮ್ಗೆ ಏಜ್ ಕೂಡ ಕೌಂಟ್ ಆಗುತ್ತಲ್ವಾ? ಈಗ ವಾಯ್ಸ್ ಯಾವ ರೀತಿ ಉಂಟು, ವಾಯ್ಸ್ ಇರುತ್ತೆ, ಬಟ್ ಆ ಒಂದು ತಾಳ್ಮೆ ಅದೆಲ್ಲ ಈಗ ನಮ್ಗೆ ಏಜ್ ಆದ್ಮೇಲೆ ಬೇಕಾ ಬೇಡವಾ ಮಾಡ್ಬೇಕಾ ಬೇಡವಾ ಅಂತ ಪ್ರಶ್ನೆ ಬಂದಾಗ ಬೇಡ ಬಿಡು ಸಾಕು ಇಷ್ಟು ಮಾಡಿದೀವಲ್ಲ ಅಂತ ಬರುತ್ತೆ. ಕಲಾವಿದ ಅವನು ಲೈಫ್ ಲಾಂಗ್ ಕಲಾವಿದ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗ್ಬಿಡುತ್ತೆ. ಬಟ್ ನನ್ನ ಲೆವೆಲ್ ಅಲ್ಲಿ ನಾನು ಈಗಲೂ ನೆನೆಸ್ಕೋತೀನಿ. ಮತ್ತೆ ಮಂಗಳೂರಿಗೆ ಬಂದಾಗ ಮತ್ತೆ ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನಲ್ಲಿ ಬ್ಯಾಂಕಲ್ಲಿ ಒಮ್ಮೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಈ ಬಾಲಕೃಷ್ಣನವರು ಬರ್ತಾ ಇದ್ರು ನನ್ಗೆ, ಅವ್ರು ಬ್ಯಾಂಕಿಗೆ ನನಗೊಂದು ಆಸೆ ಅವ್ರು ನೋಡಬೇಕು ಲೈವ್ ಆಗಿ ನೋಡಬೇಕು ಅಂತ ಹೇಳಿ. ಒಂದ್ ದಿವಸ ಅವ್ರು ಯಾವತ್ತು ಬರೆದು ಗೊತ್ತಾಗುದಿಲ್ಲ, ಹೋಗುದು ಗೊತ್ತಾಗುದಿಲ್ಲ. ಯಾಕಂತ ಹೇಳಿದ್ರೆ ಬರುವಾಗ ಒಬ್ಬ ಸಾಧಾರಣ ಹಳ್ಳಿಯ ಮನುಷ್ಯ ಒಂದು ಲುಂಗಿ ಒಂದ್ ಶರ್ಟ್ ಒಂದು ತಲೆಗೆ ಮಫ್ಲರ್ ಹಾಕಿ ಕುರ್ಚಿಲ ಗಡ್ಡ ಬಿಟ್ಟು ಬರ್ತಿದ್ರು ಬ್ಯಾಂಕಿಗೆ. ನನಗೆ ಆಶ್ಚರ್ಯ, 2-3 ಸತಿ ಬಂದು ಹೋದ್ರಂತೆ ನಮ್ಗೆ ಸಿಕ್ಲೇ ಇಲ್ಲ.
3: ಮಿಮಿಕ್ರಿ ಮಾಡ್ತಾ ಇದ್ರೆ ಆದ್ರೆ ಅವರ ಮುಖ
2: ಆಗ್ಲಿಲ್ಲ. ಕೊನೆಗೆ ಒಂದ್ ದಿವಸ ಬಂದಾಗ ಕೇಳಿದ್ರು ಅವ್ರು ನಮ್ಮ ಹತ್ರ ಕೇಳಿದಾಗ ಅವರು ನಾನು ಹೇಳಿದೆ ಅವ್ರು ಏನ್ ಕೇಳ್ತಾರ, ಅವ್ರಿಗೆ ಏನ್ ಬೇಕಂತ ಹೇಳಿದ್ರೆ ಅವರು ಬರಿತಾ ಇರ್ತಾರೆ, ಅವ್ರಿಗೆ ಬೇಕಾದದ್ದು ಅವ್ರು ಬರೆದು ಕೊಡ್ತಾರೆ. ಚೆನ್ನಾಗಿದ್ದೀರಾ ಹಾಗೆ ಚೆನ್ನಾಗಿದೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ಲಿಪ್ಸಲ್ಲಿ ಗೊತ್ತಾಗುತ್ತೆ. ನೋಡಿ ಸ್ವಾಮಿ ನನ್ನ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಅಂತ ಗೊತ್ತಿಲ್ಲ, ದಯವಿಟ್ಟು ಹೇಳ್ತೀರಾ ಇದೊಂದು ಇದು ಇಷ್ಟಂತ ಬರೀತಿದ್ರು. ಅಷ್ಟನ್ನು ಬರೆದು ಕೊಟ್ಟಾಗ ನಾನು ಅದು ನೋಡ್ಬಿಟ್ಟು ಹೇಳ್ತಿದ್ದೆ. ಅವರು ಬರುವಾಗ ಬರ್ತರ್ತಿದ್ರು, ನನಗೆ ಮೊದಲೇ ಒಬ್ಬ ಕೊಟ್ಟು ಹೋಗ್ತಿದ್ದ ಮತ್ತೆ ಮತ್ತೆ. ನಾನು ಅವಾಗ ಕೇಳಿದೆ ಅವ್ರ ಹತ್ರ, ಬಾಲನ್ ಅವರೇ ನಾನು ನಿಮ್ಮ ಪಿಕ್ಚರಲ್ಲಿ ಯಾಕೆ ನೋಡಬೇಕು ಅಂತ ಆಸೆ ಇದೆ, ಏನು ಮಾಡ್ತೀರಿ ಭಾಳ ಆಸೆ ಇದೆ ಅಂತ ಹೇಳಾಗ ಒಂದಿವ್ಸ ಅವರಂದ್ರು ನನ್ನ, ಅಯ್ಯಪ್ಪ ಬ್ಯಾಡ ಕಣ ರಜಾ, ಯಾಕಪ್ಪಾಗಿ ಮಾಡ್ತಾ ಇದ್ಯಾ, ಅಲ್ಲ ಕಣೋಲೆ ದೇವ್ರು ಕೊಟ್ಟಿದ್ದು ಕೆಲಸ ಆಯ್ತಲ್ಲ ಬ್ಯಾಂಕಲ್ಲಿ, ನಿನಗೆ ಯಾಕಪ್ಪ ಬೇಕು ಈ ಫಿಲಿಂ ಫೀಲ್ಡ್, ಬ್ಯಾಡ ಕಣೋ ಚೆನ್ನಾಗಿರಪ್ಪ ಇಲ್ಲಿ, ಇಲ್ಲ ನಾನು ನಿಮ್ಮ ನೋಡ್ಲೇಬೇಕಂತ ಹೇಳಿದಾಗ ಅವರು ಒಂದು ಫಿಲಿಂನಲ್ಲಿ ನನಗೆ ಆಕ್ಟಿಂಗ್ ಮಾಡೋ ಅವಕಾಶ ಕೊಟ್ಟರು. ಹೌದು, ನಾನು ಅದು ಸಂಸಾರ ನೌಕೆ ಅಂತೇಳಿ ಸಣ್ಣ ಆಕ್ಟಿಂಗ್, ಆಕ್ಟಿಂಗ್ ಬರಂಗಿದ್ರೆ ಬಾಪ ಇಂತ ಸೆಟ್ಟಿಂಗ್ ಇದೆ ಅಂತ ಬಂದಂತ ಅಲ್ಲಿ ಹೋದೆ ಆಕ್ಟಿಂಗ್ ಮಾಡಿದೆ. ಒಂದೇ ದಿವಸಕ್ಕೆ ನಂಗೆ ಸುಸ್ತಾಯ್ತು, ಇನ್ನು ನನಗೆ ಪಿಕ್ಚರ್ ಬೇಡ ಆಕ್ಟಿಂಗ್ ಬೇಡ. ಒಂದು ಸಣ್ಣ ಸೀನಿಗೆ 8 ದಿವಸ ಮಾಡಿಸಿದ್ದೆ, ನನಗೆ 8 ದಿವಸ ರಜೆ ಇಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಬ್ಯಾಂಕಿಂಗ್ ಅಂತೇಳಿ ಅಲ್ಲಿ ಬಿಟ್ಟು ನಾನು ಮತ್ತೆ.
3: ಓಕೆ, ನಿಮಗೆ ಹಳೆ ಹಾಡು ಒಂದು, ಬಾನಲ್ಲು ನೀನೇ ಬಯಲುದಾರಿ.
2: ನನಗೆ ಬಯಲುದಾರಿ ಅಂದ್ರೆ ಬಹಳ ಇಷ್ಟ ಹಾಡುಗಳು, ಯಾಕಂತ ಹೇಳಿದ್ರೆ ಅದು ಮೆಲೋಡಿ ಸಾಂಗ್, ಅದು ಎಷ್ಟು ಅರ್ಥ ಇದೆ ಗೊತ್ತಾ ಪಿಕ್ಚರ್ನಲ್ಲಿ. ಬಹಳ ಅರ್ಥಪೂರ್ಣವಾದಂತ ಚಿತ್ರ, ಅರ್ಥಪೂರ್ಣವಾದ ಸಾಹಿತ್ಯ, ಸಾಹಿತ್ಯ ಬರೆದಂತ ಹಾಡು ಇಡೀ ಫಿಲಿಮಿಗೆ ಅಷ್ಟು ಸುಟೇಬಲ್. ಅನಂತ್ ನಾಗ್ ಅವರು ಅದರಲ್ಲಿ ಆಕ್ಟಿಂಗ್ ಮಾಡಿ ನಾವು ಕಲ್ಪನೆ ಮಾಡಿದ್ರು. ಅದೊಂದು ಹಾಡು ನಾವು ಕೇಳ್ಬೋದು.
3: ಓಕೆ, ಕೆಳಗುರೆ ಸುದರ್ಶನ್ ಇವ್ರ ಜೊತೆ ಮಾತಾಡ್ತಾ ಇದೀವಿ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಈಗ ಅವರ ಇಷ್ಟದ ಹಾಡು ಬಾನಲ್ಲು ನೀನೆ ಈ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಎಸ್, ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳಿದ್ರೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜೆ ಎಡ್ವರ್ಡ್. ಹಾಗೆ ನಮ್ಮ ಜೊತೆ ಇವತ್ತಿನ ಅತಿಥಿಯಾಗಿ KB ಸುದರ್ಶನ್ ಅವರಿದ್ದಾರೆ. ನೀವು ಸಂತ ಅಲೋಶಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಕೂಡ,
3: ಹೌದು,
2: ಇಲ್ಲಿ ಕಲ್ತಿದ್ದೀರಿ, ಮತ್ತೆ ಕಾರ್ಯಕ್ರಮ ನೀಡಲು ಸಾರಂಗಿಕ್ಕೆ ಬಂದಿದ್ದೀರಿ, ಏನು ಹೇಳಿ?
3: ಇದು ಅಲೋಶಿಯಸ್ ಇವ್ನಿಂಗ್ ಕಾಲೇಜ್ನಲ್ಲಿ ನಾನು ವ್ಯಾಸಂಗ ಮಾಡಿದ್ದೆ. ಯಾಕಂತೇಳಿದ್ರೆ ಅವರು ಹೇಳಿದೆ, ಫಸ್ಟ್ ಇಯರ್ ಬಂದು ಮಂಗಳೂರು, ಸೆಕೆಂಡ್ ಇಯರ್ ಬಂದು ಪುತ್ತೂರು. ಪುತ್ತೂರಿಂದ ಅಗೇನ್ ಟ್ರಾನ್ಸ್ಫರ್ ಆದಾಗ, ನಮ್ಮ ತಂದೆ ಟ್ರಾನ್ಸ್ಫರ್ ಆದಾಗ, ಆಗ ನಾನು ಮಂಗಳೂರಿಗೆ ಬಂದು ಒಂದು ಇಲ್ಲಿ ನವರತ್ನ ಎಂಬ ಹೋಟೆಲ್ ಇದೆ, ಅಲ್ಲಿ ಒಂದು ಸುಮ್ಮನೆ ಟೈಮ್ ಪಾಸಿಗೆ ಅಂತ ಹೇಳಿ ಕೆಲಸಕ್ಕೆ ಹೋಗ್ತಾ ಇದ್ದೆ.
2: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿ ನಮ್ಮ ಸುದರ್ಶನ್ ಅವರ ಜೊತೆ.
4: ಸುದರ್ಶನ್ ಅವರು ಈ ಏಜ್ನಲ್ಲೂ ಒಂದು ಲೋಕೇಶ್ ಅವರ ಒಂದು ವಾಯ್ಸ್ ತೆಗೆದ್ರಲ್ಲ,
2: ಖುಷಿ ಆಯ್ತಾ?
4: ಚೆನ್ನಾಗಿ
2: ಮಾತಾಡಿ ಅವ್ರ ಜೊತೆ ಮಾತಾಡಿ.
4: ಹಾಗೆ ನಿಮ್ಮ ಈ ಒಂದು ಕಲೆ ಇನ್ನು ಮುಂದೆ ಹರಡಲಿ.
3: ತುಂಬಾ ತುಂಬಾ ಥ್ಯಾಂಕ್ಸ್ ಇವ್ರೆ, ಧನ್ಯವಾದಗಳು.
2: ನಿಮ್ಮ ಇಷ್ಟದ ವಾಯ್ಸ್ ಯಾವ್ದು?
3: ಯಾರು ಲೋಕೇಶ್ ಅವರ ವಾಯ್ಸ್ ಪುನಃ ಬೇಕಾ ನಿಮಗೆ?
2: ಕೇಳಕ್ಕೆ ಇಷ್ಟ ಆಗುತ್ತಾ?
3: ಅದೇ ನಾನು
2: ಥ್ಯಾಂಕ್ ಯು.
3: ಓಕೆ,
2: ಅವರು ಲೋಕೇಶ್ ಅವರ ಮತ್ತೊಂದು ವಾಯ್ಸ್
3: ಕೇಳ್ತಾರ,
2: ಖುಷಿ ಆಯ್ತಂತೆ. ಇನ್ನು ತುಂಬಾ ವಾಯ್ಸ್ ಮಾಡ್ಲಿಕ್ಕಿದೆ.
3: ಅಲ್ಲ, ತುಂಬಾ ವಾಯ್ಸ್ ಮಾಡ್ಲಿಕ್ಕಿದೆ, ನಾನು ಮಾಡ್ತೇನೆ ನಿಮಗೋಸ್ಕರ. ಲೋಕೇಶ್ ವಾಯ್ಸ್ ಅಂತ ಹೇಳಿದ್ರೆ ಅದು ಬಹಳ ಸೂಕ್ಷ್ಮವಾದಂತ ವಾಯ್ಸ್. ನಿಮಗೋಸ್ಕರ ಈಗ ಒಂದು ಮತ್ತೊಮ್ಮೆ ನಾನು ಅದೇ ಮಾಡ್ತಾ ಇದ್ದೇನೆ. ತಾವೇನೋ ಹೇಳಿದ್ರೆ ನಿಜ, ಆದ್ರೆ ಒಂದು ಮಾತು ಹೇಳ್ತಾ ಇದ್ದೀನಿ, ನೀವು ಹೇಳೋದೆಲ್ಲ ನಿಜ ಆದ್ರೆ ಕೂಡ ಕೇಳೋರಿಗೆ ಬಹಳ ಖುಷಿ ಆಗುತ್ತೆ ಇವ್ರೆ. ಆದ್ರೆ ಪರಸಂಗ ಗಂಡೆ ನಿಮ್ಮ ಚಿತ್ರದಲ್ಲಿ ನಾನು ಮಾಡಿದ್ದು ಯಾಕೆ ಹಿಂಗೆ ಯಾಕೆ ಹಿಂಗೆ ಆಗಿತ್ತಂತ ಹೇಳೋದಕ್ಕಾಗದ್ದಿಲ್ಲ. ಆದರೆ ಜನ ಕೊಟ್ಟ ಒಂದು ಆಶೀರ್ವಾದದಿಂದ ಇವತ್ತು ನಾನು ಅಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ಸಾಕ್ಷಿ. ಆದರೆ ಲೋಕೇಶ್ ಅವರು ನಮ್ಮ ಕಣ್ಣೆದುರು ಇಲ್ಲ, ಆದರೆ ಅವರ ಆ್ಯಕ್ಟಿಂಗ್ ಆಗ್ಬೋದು, ಅವರ ಸ್ವರ ಆಗ್ಬೋದು ಇವತ್ತು ನಮ್ಮ ಎಲ್ಲರ ಮನಸ್ಸನ್ನು ಗೆದ್ದಿದ್ದೆ ಅಂತ ಹೇಳಿದ್ರೆ ನಿಜವಾಗಲೂ ಕನ್ನಡ ಚಿತ್ರರಂಗಕ್ಕೆ ಲೋಕೇಶ್ನಂತಹ ದಿವ್ಯ ಕಲಾವಿದ ನಾವು ಕಳ್ಕೊಂಡಿದ್ದೀವಿ. ಈ ವಾಯ್ಸ್ ನಿಮ್ಮ ಬೆಲೆ ಕೊಟ್ಟದಕ್ಕೆ ನಿಮಗೆ ನನ್ನ ಪರವಾಗಿ ಧನ್ಯವಾದಗಳು.
2: ವಾ ವಾ ವಾ, ಸೂಪರ್ ಆಗಿ ಸೂಪರ್ ಆಗಿ ಹೇಳಿದ್ರಿ. ಯಾರು ನಿಮ್ಮ ಮಿಮಿಕ್ರಿಯನ್ನು ಮೆಚ್ಕೊಂಡವ್ರ ಅವರಿಗೆ ಧನ್ಯವಾದ ಹೇಳಿದ್ರಿ.
3: ಧನ್ಯವಾದ
2: ಸರ್, ವಾಯ್ಸ್ ಅಲ್ಲಿ ಧನ್ಯವಾದ ಕೊಟ್ಟಿದ್ರಿ.
3: ಅದೇ ಕಳೆದ
2: ನೀಲೇಶ್ ಅವರು,
3: ನೀಲೇಶ್ ಅವರೇ, ನಿಮಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
2: ಮುಂದೆ ಯಾವ ವಾಯ್ಸ್?
3: ವಾಯ್ಸ್ ಬೇಕಾದಷ್ಟು ಇದೆ. ಸ್ಟೇಜ್ ಅಲ್ಲಿ ನಾವು ಮಾಡುವ ರೀತಿ ಬೇರೆ. ಯಾಕಂತ ಹೇಳಿದ್ರೆ ಅಲ್ಲಿ ಸ್ಟೇಜ್ ನಲ್ಲಿ ಒಂದು ಮಿಮಿಕ್ರಿ ಮಾಡಬೇಕಾದ್ರೆ ಅಲ್ಲಿ ಸೌಂಡ್ ಸಿಸ್ಟಮ್ಸ್ ಎಲ್ಲ ಬಹಳ
2: ಚೆನ್ನಾಗಿರುತ್ತೆ
3: ಇರ್ತದೆ. ಮತ್ತೆ ಇಲ್ಲಿ ರೇಡಿಯೋದಲ್ಲಿ ನಾವು ಮಿಮಿಕ್ರಿ ಕೊಡಬೇಕಾದ್ರೂ ಕೂಡ ನಾವು ಒಂದು ರೇಡಿಯೋ ಒಳಗೆ ಮಾತಾಡುವಾಗ ಈ ಒಂದು ಅನುಭವದ ಮಾತು ಹೇಳ್ತೀವಿ. ನಾವು ಮಾತಾಡಿದ್ದು ನಮ್ಗೆ ಕೇಳಲ್ಲ, ಇಲ್ಲಿ ಅಲ್ಲಿ ಹಾಗಲ್ಲ, ನಾವು ಮಾತಾಡಿದ್ ನಮಗೂ ಕೇಳುತ್ತೆ, ಅದನ್ನ ನಮ್ದು ಪಾಲಿಶ್ ಮಾಡ್ಲಿಕ್ಕೆ ಬರುತ್ತೆ. ಈಗ ಉದಾಹರಣೆಗೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಇನ್ನೊಬ್ಬ ನಟ ಅಂಕಲ್ ಲೋಕನಾಥ್ ನೀವು ಕೇಳಿರ್ಬೋದು, ಬಹಳ ಉದ್ದವಾಗಿದ್ದಾರೆ ಅವರು. ನಮ್ಮ ಅವರು ಇತ್ತೀಚೆಗೆ ನಮ್ಮನ್ನಲ್ಲ, ಅವರು ಅವರು ಇಲ್ಲ, ಅದರಲ್ಲಿ ಉಪ್ಪಿನಕಾಯಿ. ಒಂದು ವೇಳೆ ಅವ್ರ ಮಗ, ನಾನಾಗ್ಲೇ ಒಂದು ಸಬ್ಜೆಕ್ಟ್ ಮಾಡಿದ್ದೆ, ಯಾಕಂದ್ರೆ ಪಿಕ್ಚರ್ ನೋಡ್ಬಿಟ್ಟು ಬಹಳ ವರ್ಷ ಆಯ್ತು ಜನಗಳಿಗೆ ಗೊತ್ತಾಗೋದಿಲ್ಲ. ಒಂದು ವೇಳೆ ಅವರ ಮಗ ಕೂಡ ರಿಸಲ್ಟ್ ಬಂದಾಗ, ಒಂದು ಎರಡು ಮಾರ್ಕ್ ಮೂರು ಮಾರ್ಕಿಗೆ ಫೇಲ್ ಆದಾಗ, ಮಕ್ಕಳು ಯಾವತ್ತು ರಿಸಲ್ಟ್ ಬಂದಾಗ ತಂದೆ ತೋರಿಸಲ್ಲ, ಭಯವಿದ್ದು ಫಸ್ಟ್ ತಾಯಿ ತೋರಿಸ್ತಾರೆ. ತಾಯಿ ಸಮಾಧಾನ ಮಾಡಿದ್ಮೇಲೆ ತಂದೆ ಅದು ಸಿಟ್ಟು ಬಂದಾಗ ಅವ ಯಾವ ರೀತಿ ರಿಯಾಕ್ಷನ್ ಕೊಡ್ಬೋದು ಅಂತ ಹೇಳಿದಾಗ, ಈ ಲೋಕನಾಥ್ನವರ ಈ ವಾಯ್ಸ್ ಹೀಗಿರ್ಬಹುದು. ನನ್ನ ಒಂದು ಲೋಕನಾಥ್ ಅವರು ವಾಯ್ಸ್ ಮಾಡ್ತಾ ಇದ್ದೇನೆ. ಇದು ಅವರ ಮಗನ ಪ್ರೋಗ್ರೆಸ್ ಕಾರ್ಡ್ ನೋಡ್ಕೊಂಡ್ಬಿಟ್ಟು. ಪ್ರೋಗ್ರೆಸ್ ಕಾರ್ಡ್ ನಾಚಿಕೆ ಆಗಲ್ವೇನು ಕತ್ತೆ? ಅದೇನ್ ಮಾರ್ತಂದಿದ್ಯೋ ಅಲ್ಲ ಕಣೋ,

0: ವ್ಯಕ್ತಿಯ ಒಂದು ಜನ ಅವರು.
1: ಒಬ್ರು ಕಾಲರ್ ಇದ್ದಾರೆ.
0: ಹಲೋ
1: ನಮಸ್ತೆ.
2: ಹಲೋ ನಮಸ್ತೆ.
1: ಯಾರು ಮಾತಾಡೋದು?
2: ಸರ್ ನಮಸ್ತೆ ಸರ್, ನಾನು ರತ್ನ ಶೆಟ್ಟಿ.
1: ಮಾತಾಡಿ ಸುದರ್ಶನ್ ಅವ್ರ ಜೊತೆ.
2: ನಿಮ್ದು ಮಿಮಿಕ್ರಿ ಕೇಳಿ ತುಂಬಾ ಖುಷಿ ಆಯ್ತು. ಯಾವ್ದು ಗೊತ್ತಾ ಸರ್, ಫಸ್ಟ್ ಗೆ ನೀವು ಇವತ್ತು
0: ಬಾಲಕೃಷ್ಣದು
2: ಮಗ ಅಲ್ಲ ಹೇಳಿದ್ದು?
0: ಹೌದು.
2: ಅವ್ರು ಫೇಲ್ ಆದಾಗ ಅವ್ರ ಸ್ಕೂಲ್ ಅಲ್ಲಿ ಬಂದು ಮಾತನಾಡೋದು, ಅದು ಸಹ ಖುಷಿ ಆಯ್ತು. ಮತ್ತೆ ಇವಾಗ ಒಂದು ಹೇಳಿದ್ರೆ
0: ಲೋಕನಾಥ್ ಅವ್ರದ್ದು,
2: ಲೋಕನಾಥ್ ಅವ್ರದ್ದು ಸಹ ಖುಷಿ ಆಯ್ತು. ಮತ್ತೆ ಲೋಕೇಶ್ ಅವ್ರದ್ದು ಸಹ ವಾಯ್ಸ್ ಕೊಟ್ಟು ತುಂಬಾ ಖುಷಿ ಆಯ್ತು. ನಿಮ್ ಮಾತು ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ನಗು ನಗು ಬರ್ತದೆ ಸರ್. ನೀವು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ಮಾತನಾಡಿ ಇನ್ನಷ್ಟು ಮಾತನಾಡ್ಲಿಕ್ಕೆ ಉಂಟು, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ರತ್ನಕ್ಕ ಅವರೇ. ಓಕೆ, ಅವರುಗಳ ವಾಯ್ಸ್ ಎಲ್ಲ ಕೇಳ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದಾರೆ ಆ ರೇಡಿಯೋದಲ್ಲಿ ಕೇಳ್ಕೊಂಡು. ಹಾಗೆ ಎಲೋಶಿಯಸ್ ಕಾಲೇಜಿನಲ್ಲಿ ಬಂದಂತ ಒಂದು ಸವಿ ನೆನಪುಗಳು ಆವಾಗಿನ.
0: ನಿಜವಾಗ್ಲೂ ಅವತ್ತು ನಾನು ಆವಾಗಲೂ ಹೇಳಿದೆ, ನಾನು ಯಾವಾಗ್ಲೂ 35 ಮಾರ್ಕ್ ಮೇಲೆ ಹೋಗಲ್ಲ.
1: ಹೌದಾ?
0: ಅಂದ್ರೆ ನನಗೆ ಎಲ್ಲರೂ ಕಲಿತಾರೆ, ಯಾಕೆ ಕಲಿಬೇಕು ನನ್ನ ಪ್ರಶ್ನೆ. ಅಂದ್ರೆ ನನ್ನ ತಂದೆ ತಾಯಿ ಕಲಿಸ್ತಾರೆ, ಈಗ ಎಜುಕೇಶನ್ ಬಹಳ ಇಂಪ್ರೂವ್ ಆಗಿದೆ ಈಗ. ಆಗ ನಮ್ಗೇನ್ ಗೊತ್ತಾ, ಈ ಬಡತನದಲ್ಲಿ ಇದ್ದವರಿಗೆ ಒಂದು ಕಲಿತರಾಯ್ತು, ಏನೋ ಸಣ್ಣ ಪುಟ್ಟ ಕೆಲಸ ಸಿಕ್ಕಿದ್ರೆ ಆಯ್ತು ಅಂತ ಭಾವನೆ ಇರುತ್ತೆ. ಆದರೂ ಕೂಡ ಕಲಿಬೇಕಂತ ನಮ್ಮ ಟೀಚರ್ ಹೇಳಿದಕ್ಕೋಸ್ಕರ ಈವ್ನಿಂಗ್ ಕಾಲೇಜ್ ಸೇರಿ ಅಲ್ಲಿಂದ ನಾನು ಡೇ, ಆವಾಗ ಎಸ್ ಎಲ್ ಸೇಟ್ನವರ ನವರತ್ನ ಹೋಟೆಲ್ ಅಂತ ಇತ್ತು ಆ ಟೈಮ್ನಲ್ಲಿ, ಕೇಳಿದಿರ್ಬೋದು ನೀವು. ಆ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಸಂಜೆ ಹೊತ್ತು ಇಲ್ಲಿಗೆ ಹತ್ರ ಆಗುತ್ತೆ ಅಂತ ಹೇಳಿ ನಾನು ಈವ್ನಿಂಗ್ ಕಾಲೇಜ್ ಬರ್ತಿದ್ದೆ. ಈವ್ನಿಂಗ್ ಕಾಲೇಜ್ ಬಂದು ಆವಾಗ ಕ್ಯಾಂಟೀನ್ ಅಲ್ಲಿ ಇತ್ತು, ಅಲ್ಲಿ ಏನೋ ತಿಂದು, ಅಲ್ಲೂ ತಿಂತಿದ್ದು ಇಲ್ಲಿ ತಿಂತಿದ್ದು.
1: ಈಗ ಗೆಲ್ಗಿ ಹಾಲ್.
0: ಹೌದು. ಅಲ್ಲಿ ನಾವು ಬರ್ತಿದ್ದೆವು. ಬರಬೇಕಾದ್ರೆ ಆವಾಗ ಕೂಡ ಒಂದೇ ವರ್ಷ ಮಾಡಿದ್ದು ನಾನು, ಒಂದು ವರ್ಷ ಮಾಡಿ ಮತ್ತೆ ನನ್ನ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಬ್ಯಾಂಕಲ್ಲಿ ಕೆಲಸ ಸಿಕ್ಕಲಾಗ ಮತ್ತೆ ಇಲ್ಲಿ ಒಂದು ವರ್ಷ ಮಾಡಿ ಮುಗಿಸ್ಬಿಟ್ಟು. ಆ ಟೈಮಲ್ಲಿ ಕೂಡ ನಮ್ಮ ಕಾಲೇಜಿಂದ ಕಾಂಪಿಟೇಷನ್ಗಳು ಬರಬೇಕಾದ್ರೆ ಈವ್ನಿಂಗ್ ಕಾಲೇಜಿಗೆ ಫಸ್ಟ್ ಪ್ರೈಸ್ ಬರೋದು. ಸಿಂಗಿಂಗ್ನಲ್ಲಿ ಆವಾಗ ಅಜೀಜ್ ಅಂತ ಒಬ್ಬರಿದ್ರು, ಅವ್ರು ಒಳ್ಳೆ ಸಿಂಗ್ ಮಾಡ್ತಿದ್ರು ಅಂತ ಬೇಕಾದ ಜನ ಆರ್ಟಿಸ್ಟ್ಗಳಿದ್ರು. ಜೊತೆಯಲ್ಲಿ ಸುರೇಶ್ ಅಂತ ನಾವು ತುಂಬಾ ಕಾರ್ಯಕ್ರಮ ಕೊಟ್ಟಾಗ ಅವರ ಕಾರ್ಯಕ್ರಮಕ್ಕೆ ಎಂ ಸಿ ಆಗಿ ನಾನೇ ಹೋಗ್ತಿದ್ದೆ. ಬಿಟ್ವೀನ್ ಗ್ಯಾಪ್ ಅಲ್ಲಿ ನಾನು ಕಲ್ತಂತ ಈ ಕೆಲವೊಂದು ಮಿಮಿಕ್ರಿ ಅದನ್ನು ಮಾಡ್ತಿದ್ದೆ. ಕಾಲೇಜಿಗೆ ಫಸ್ಟ್ ಪ್ರೈಸ್.
1: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
1: ನಮಸ್ತೆ ಹೇಳಿ.
2: ಸರ್ ನೀವು ಮಿಮಿಕ್ರಿ ನಮ್ಗೆ ನಕಲಿ ಸಾಕಾಯ್ತು. ಈಗ ನೀವು ಕಾಲೇಜಿನಲ್ಲಿ ಕಲ್ತಿದ್ದೀರಲ್ಲ, ಎಲ್ಎಸ್ಎಸ್ ಕಾಲೇಜಿನಲ್ಲಿ, ಅಲ್ಲಿ ಫಾದರ್ ಎಲ್ಲ ಮಾತಾಡೋದು ಸ್ವಲ್ಪ ಮಿಮಿಕ್ರಿ
1: ಹೇಳಿ
2: ಅವ್ರು ಕಲಿಸೋದು. ನೀವು ಅಲ್ಲಿ ಕಲ್ತಿದ್ದೀರಲ್ಲ,
1: ಒಬ್ಬೊಬ್ಬರು
2: ಖುಷಿ ಆಗ್ತದೆ ನಿಮ್ಮ ಈ ಪ್ರಾಬ್ಲಮ್.
1: ಓಕೆ,
2: ಅದು ಫಾದರ್ ಅವರು ಮಾತಾಡೋದು ಒಮ್ಮೆ ಹೇಳಿ.
1: ಧನ್ಯವಾದಗಳು. ಟ್ರೈ ಮಾಡ್ತಾರೆ. ಓಕೆ, ಅವ್ರು ಹೇಳ್ತಾ ಇದ್ರೆ ಹಿಂದೆ ಯಾರಾದ್ರೂ ಫಾದರ್ ಇಲ್ಲಿ ನೀವು ಕಲಿತಾ ಇರುವಾಗ ಯಾರಾದ್ರೂ ಮಾತಾಡಿದ ವಾಯ್ಸ್ ಏನಾದ್ರು ಬರುತ್ತಾ ಅಂತ?
0: ಇಲ್ಲ, ಫಾದರ್ ಅಂತ ಹೇಳಿಲ್ಲ. ನಾವು ಒಂದು ವಾರ ನೋಡಿದ್ರೆ ಯಾರ್ದು ಮಿಮಿಕ್ರಿ ಬೇಕಾದ್ರೆ ಮಾಡುವಂತದ್ದು ದೇವ್ರ ತಲೆ ಇದು ಕೊಟ್ಟಿದ್ದಾನೆ. ಆದ್ರೆ ಅವರು ನಾನೀಗ ಮಾತಾಡಿದ್ರೆ ಆ ಫಾದರ್ಗ ಇದ್ದವ್ರಿಗೆ ಇಲ್ಲ ಅನ್ನೋ ಗೊತ್ತಿಲ್ಲ. ಈಗ ಪ್ರೆಸೆಂಟ್ ಎದುರೆದ್ರೆ ನಾವು ಎಷ್ಟೋ ಜನರದ್ದು ಲೆಕ್ಚರ್ಸ್ಗಳದ್ದು ಅವ್ರ ಎದುರೇ ಮಾಡಿದ್ದುಂಟು. ಯಾಕೆ ಮಿಮಿಕ್ರಿ ಮಾಡ್ತೀಯಲ್ಲ, ನಮ್ದು ಮಾಡ್ತೀಯಾ, ನಮ್ದು ಮಾಡ್ತೀಯಾ, ಅವ್ರು ಕೇಳಿ ಕೇಳಿ ಮಾಡಿಸ್ಕೊಳ್ತಿದ್ರು. ಆವಾಗ ನಾನೇ ಹಾಗೆ ಮಾತಾಡ್ತೀನಿ, ನಾನೇ ಹಾಗೆ ನಡೀತೀನಿ, ಇಮಿಟೇಷನ್ ಮಾಡು ಅಂತ ಹೇಳಿದಾಗ ಅದೊಂದು ಕಲೆ. ಹೆದರ್ಬೇಡ ಮಾರೆ, ನೀ ಮಾಡು ಅಂತ ಹೇಳಿದಾಗ ನಾನು ಮಾಡಿದ್ದು ಬೇಕಾದಷ್ಟು ಉಂಟು. ಮಾಡಿದ ಮೇಲೆ ನನಗೆ ಅವ್ರು ಜೋರು ಮಾಡಿದ್ದು ಉಂಟು. ಕೆಲವರಿಗೆ ಸರಿ ಆಗುದಿಲ್ಲ ಖುಷಾಲಿಗೆ ಹಾಗೆ. ಮತ್ತೆ ನೀವು ಕೇಳಿದ್ದೀವ ನನ್ನ ಈವ್ನಿಂಗ್ ಕಾಲೇಜ್ನ ಇದರಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಬಂದಾಗ ಸ್ವಲ್ಪ ಧೈರ್ಯ ಬಂತು ನನಗೆ. ಅಂದ್ರೆ ಇಲ್ಲಿ ನಮ್ಮ ಕಾಲೇಜ್ನಲ್ಲಿ ಈವ್ನಿಂಗ್ ಕಾಲೇಜ್ನಲ್ಲಿ ಸ್ಪೆಷಲ್ ಆಗಿ ಕಲೆಗೆ ಒಳ್ಳೆ ಪ್ರೋತ್ಸಾಹ ಸಿಕ್ತಿತ್ತಾಗ.
1: ಹೌದು,
0: ಎಲ್ಲಾ ಪ್ರೈಸ್ಗಳು ನಮ್ಗೆ ಫಸ್ಟ್ ಪ್ರೈಸ್, ಹೆಚ್ಚಿನ ಪ್ರೈಸ್ ನಮ್ಗೆ ಬರ್ತಿತ್ತು. ಒಂದು ಒಳ್ಳೆ ಒಳ್ಳೆ ಸಿಂಗರ್ಸ್, ಒಳ್ಳೆ ಆರ್ಟಿಸ್ಟ್ ಇದ್ರು. ಅದ್ರಲ್ಲಿ ಬಹಳ ದುಃಖದ ವಿಷಯ ಅಂತ ಹೇಳಿದ್ರೆ, ನನ್ನ ಒಟ್ಟಿಗೆ ನನ್ನ ಕ್ಲಾಸ್ಮೇಟ್ ಒಬ್ಬ ಸುರೇಶ್ ಅಂತ ಹೇಳಿ, ಅವರು ಇತ್ತೀಚೆಗೆ ಒಳ್ಳೆ ತಬಲಾ ಆರ್ಟಿಸ್ಟ್ ಆಗಿ ನಮ್ಮ ಹೆಚ್ಚಿನ ಇದಕ್ಕೆ ಬರುವಂತ ವ್ಯಕ್ತಿ. ಅವರು ಈ ಕೊರೋನಾ ಸಮಯದಲ್ಲಿ ನಮ್ಮನ್ನ ಕಾಲೇಜ್ ಗ್ರೂಪ್ ಅಲ್ಲಿ ಇದ್ರು. ತಬಲಾದಲ್ಲಿ ಅವರು, ಮಿಮಿಕ್ರಿಯಲ್ಲಿ ನಾನು, ಸಿಂಗ್ನಲ್ಲಿ ಅಜೀಜ್ ಅಂತ ಒಬ್ರು ಇದ್ರು. ಅವರೆಲ್ಲ ಒಂದು, ಈಗ ನನಗೆ ನೀವು ಕೇಳೋ ಪ್ರಶ್ನೆ ಕೇಳಿದಾಗ ನನ್ಗೆ ತುಂಬಾ ಬೇಸರ ಆಗುತ್ತೆ. ಇವತ್ತು ನಾನು ಇಲ್ಲಿ ಇದ್ದೀನಿ, ಆದ್ರೆ ನಮ್ಮ ಸುರೇಶ್ ಇವತ್ತು ನಮ್ಮ ಎದುರು ಇಲ್ಲ. ಈ ಕೊರೋನಾದಿಂದಾಗಿ ಅವರು ಸ್ವಲ್ಪ
1: ತೀರೋದು.
0: ಅದು ಅದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಬೇಡ ಅನ್ನಿಸ್ತದೆ, ಯಾಕಂದ್ರೆ ಕಾಲೇಜಿನ ಒಂದು ದಿನಗಳು ಆಗಿತ್ತು.
1: ಕಾಲೇಜಿನ ದಿನಗಳು ನೆನಪಿಸಿದಾಗ ನಿಮ್ಮ ಗೆಳೆಯರೆಲ್ಲ,
0: ಹೌದು,
1: ಅದರಲ್ಲಿ ನಿಮ್ಮ ಆತ್ಮೀಯ ಮಿತ್ರ,
0: ಮೊನ್ನೆ ತನಕ ಯಾವುದೇ ಫಂಕ್ಷನ್ ಇದ್ರು ಕೂಡ ಅವರಿಗೆ ನಾನು ಬೇಕು. ನಮ್ಮೊಟ್ಟಿಗೆ ಅವರು ದುಬೈ ಕತಾರಿ ಕೂಡ ಬಂದಿದ್ದಾರೆ, ಅವರು ಪ್ರೆಸ್ ಇತ್ತು ಅವರಿಗೆ, ಈಗಲೂ ಇತ್ತು, ಈಗಲೂ ಇದೆ. ಕಾರಣ ಮನುಷ್ಯಂದು ಹುಟ್ಟು ಹೇಳ್ದ ಹೇಳ್ತಾನೆ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳಿದಾಗೆ. ಆದ್ರೆ ನಿಶ್ಚಿತ ಸಾವು ಈ ರೀತಿ ಬರಬಾರದು. ನಮ್ ಫ್ರೆಂಡ್ ಗೆ ಬಂತಲ್ಲ, ಎಷ್ಟೋ ಜನರು ತೀರೋಗಿದ್ದಾರೆ ಕೊರೋನಾದಿಂದ, ಅದೊಂಚೂರು ಬೇಸರ ಆಗ್ತಿದೆ.
1: ನಿಮ್ಮ ಇಷ್ಟದ ಹಾಡು ಅದು ಕೂಡ ಪರಸಂಗ ಗೆಂಡೆತಿಮ್ಮ, ಅದರಲ್ಲಿ ಲೋಕೇಶ್ ಅವರು,
0: ಅದು ನನಗೆ ಬಹಳ ಇಷ್ಟ. ಪರಸಂಗ ಗೆಂಡೆತಿಮ್ಮ ಚಿತ್ರದ ಏರಾ ಏರಿ ಅಂಬರದಾಗಿ
1: ನೇಸರನಾಗುತ್ತೆ. ಯಾಕೆ ಇಷ್ಟ ಆಗುತ್ತೆ ಭಾವನೆಗಳು
0: ನನಗೆ,
1: ಪದಗಳಲ್ಲಿರೋ
0: ಭಾವನೆಗಳು ಒಂದು. ಆನಂತರ ನಾನು ತುಂಬಾ ರಿಚ್ನೆಸ್ ಇಷ್ಟಪಡುವುದಿಲ್ಲ,
1: ಸರಳತೆ,
0: ಬಹಳ ಸರಳತೆ. ನನಗೆ ಬಡವರು ಕಂಡ್ರೆ ಇಷ್ಟ, ಪಾಪದವ್ರು ಕಂಡ್ರೆ ಇಷ್ಟ. ಹಾಗಾಗಿ ನನಗೆ ಆ ದೊಡ್ಡ ಮಟ್ಟಿಗೆ ಜನ ನೋಡಿದಾಗ ಯಾಕೋ ಒಂಥರ ಇದು. ಆ ಪಿಕ್ಚರ್ ಅಲ್ಲಷ್ಟೇ, ದೊಡ್ಡ ದೊಡ್ಡ ಶ್ರೀಮಂತ ಕಥೆಗಳು ಅದನ್ನ ನಾವು ಅಷ್ಟೊಂದು ಇದು ಮಾಡುದಿಲ್ಲ. ಈ ಹಳ್ಳಿಯ ಕಥೆಯಲ್ಲಿ ಪಾಪ ಮುಗ್ಧ ಒಬ್ಬ ಲೋಕ ಇದು ಆ ವ್ಯಕ್ತಿಯ ಕತೆ ನೋಡಿದ್ರೆ ಬಹಳ ಬೇಸರಾಗುತ್ತೆ ನೋಡಿ. ಯಾಕಂತ ಹೇಳಿದ್ರೆ ನಾನು ಒಂದೊಂದ್ಸತಿ ಎಷ್ಟೋ ಹಳ್ಳಿಗೆ ಟ್ರಾನ್ಸ್ಫರ್ ಆಗಿದೆ. ನನಗೆ ನಮ್ಗೆ ಬ್ಯಾಂಕ್ ಅಲ್ಲಿ ಇದ್ದವರಿಗೆ ಸಿಟಿ ಒಂದೇ ಕೊಡುದಿಲ್ಲ, ಹಳ್ಳಿ ಹಳ್ಳಿ ಎಷ್ಟೋ ಹಳ್ಳಿ ನೋಡಿದ್ದೀನಿ. ಹಳ್ಳಿಯಲ್ಲಿ ಗ್ರಾಮೀಣ ಭಾಷೆ, ಆ ಗ್ರಾಮೀಣ ಜೀವನದಲ್ಲಿ ನೆನೆಸ್ಕೊಂಡಾಗ ನನಗೆ ಆ ಇದು ಆ ಪಿಕ್ಚರ್ ಬಹಳ ಹತ್ತಿರ ಆಗಿದೆ.
1: ಅಂದ್ರೆ ಆ ಲೋಕೇಶ್ ಅಂತ ಮುಗ್ಧ ಪಾತ್ರಗಳು, ಜೀವಂತ ಪಾತ್ರಗಳು
0: ನಿಜವಾಗ್ಲು. ಯಾಕಂತ ಹೇಳಿದ್ರೆ ನಾವು ಚಿತ್ರದಲ್ಲಿ ಏನ್ ನೋಡ್ತೀವಿ, ಒಬ್ಬ ಡೈರೆಕ್ಟರ್ ಅದನ್ನ ನೋಡಿಯೇ ಮಾಡ್ತಾನವ. ಇಂತ ಒಂದು ಹಳ್ಳಿ ಕತೆ ಬೇಕಾದ್ರೆ ಸುಮ್ನೆ ಅವನು ಕತೆ ಅಂತ ಮಾಡುದಿಲ್ಲ. ಅದಂತ ದೊಡ್ಡ ಡೈರೆಕ್ಟರ್ಗಳು, ಆ ದೊಡ್ಡ ನಿರ್ದೇಶಕರು ಮಾಡಿದಂತ ಅದು ಹಿಟ್ ಆಯ್ತು. ಅದ್ ಪಿಕ್ಚರ್ ಮಾತ್ರ ಕನ್ನಡಕ್ಕೆ ರಾಜ್ಯ ಪ್ರಶಸ್ತಿ ಬಂದಂತ ಚಿತ್ರ ಅದು.
1: ಬಹುಶಃ ಇದನ್ನು ಲಂಕೇಶ್ ಅವರು ನಿರ್ದೇಶನ ಮಾಡಿದ್ದ,
0: ನನಗೆ ಅಷ್ಟೊಂದು ನೆನಪಿಲ್ಲ, ಇರ್ಬೋದು. ಯಾಕಂದ್ರೆ ಹೇಳಿದ್ರೆ
1: ಈ ನಿಮ್ಮ ಇಷ್ಟದ ಹಾಡನ್ನು ಈಗ

0: ಹಾಯ್, ಯಾನಿಗನ್ ರಕ್ಷಿತ್ ಶೆಟ್ಟಿ, ನೀವು ಕೇಳಂದುಲರು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು ಕಾರ್ಯಕ್ರಮ. ಹೃದಯರಾಗ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜಿ ಇಡ್ವಾಳ್. ಹಾಗೆ ನಮ್ಮ ಜೊತೆ ಇಬ್ಬರು ಕಲಾವಿದರು ಇದ್ದಾರೆ, ಕೆ ಬಿ ಸುದರ್ಶನ್ ಮಂಗಳೂರು ನಿರೂಪಕರು, ಮಿಮಿಕ್ರಿ ಕಲಾವಿದರು, ನೀವು ಕೂಡ ಇವ್ರ ಜೊತೆ ಮಾತಾಡಬಹುದು. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
3: ನಮಸ್ತೆ,
2: ಯಾರು ಮಾತಾಡೋದು? ಹಾ ಮಾತಾಡಿ, ನಮ್ಮ ಸುದರ್ಶನ್ ಅವ್ರ ಜೊತೆ.
4: ಹೇಳಿ ಸರ್. ಕಮಲಾಕ್ಷಿ ಅವರ ಹೇಳಿ. ಹೇಗಿತ್ತು?
2: ತುಂಬಾ ಚೆನ್ನಾಗಿತ್ತು.
4: ಸೂಪರ್ ಆಗಿದೆ. ಯಾವ್ದು ಯಾವ್ದು?
3: ಬಾಲಕೃಷ್ಣ.
4: ಥ್ಯಾಂಕ್ ಯು.
3: ಅದಕ್ಕೆ ಒಂದು
2: ನೂರಲ್ಲಿ ನೂರು ಅಂಕ.
4: ನೂರ ಅಂಕ. ನನ್ನ ಚಿತ್ರರಂಗದ ಗುರುಗಳು ಅವರು
2: ಚಿತ್ರಕ್ಕೆ
4: ಪರಿಚಯಿಸಿದ್ದಾರೆ
2: ಚಲನಚಿತ್ರಕ್ಕೆ.
4: ಓಕೆ
2: ಓಕೆ.
4: ಥ್ಯಾಂಕ್ ಯು ಕಮಲಾಕ್ಷಿ.
2: ಕಮಲಾಕ್ಷಿ ಅವರು ಕೂಡ ಅವ್ರ ಕೂಡ ನಿಮ್ಮ ಮಹಾಲಕ್ಷ್ಮಿ ಅವರ ವಾಯ್ಸ್ ಅನ್ನು ಮೆಚ್ಕೊಂಡಿದ್ದಾರೆ. ಇನ್ನು ಏನಾದರೂ ವಾಯ್ಸ್ ಇದೆ?
4: ಒಂದು ವಾಯ್ಸ್ ಅಂತ ಹೇಳಿದ್ರೆ ಯಾವಾಗಲೂ ಹೇಳಿದಾಗೆ ಈ ಕಾಲೇಜ್ ಲೆವೆಲ್
2: ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ.
5: ನಮಸ್ತೆ ಸರ್. ಜಯಪ್ರಕಾಶ್.
2: ಜಯಪ್ರಕಾಶ್ ಅವರೇ.
4: ಜಯಪ್ರಕಾಶ್.
5: ನಮಸ್ತೆ ಸರ್. ನಿಮ್ಗೆ
4: ನಮಸ್ತೆ.
5: ಬಹಳ ಚೆನ್ನಾಗಿತ್ತು ಸರ್ ಮಿಮಿಕ್ರಿ. ಅದೇ ಬ್ಯಾಂಕಿನಲ್ಲಿ ಲಕ್ಷ್ಮಿಯ ಜೊತೆಗಿದ್ದು ಸರಸ್ವತಿಯನ್ನು ಒರೆಸಿಕೊಂಡಿದ್ದೀರಿ. ಅದೇ ನಿಮ್ಮ ಅನುಕರಣ ಕಲೆ ಮಾತ್ರ ಅಲ್ಲ, ಅದನ್ನು ನೀವು ಒಂದು ನಿರೂಪಿಸಿ.

0: ಅದು ಕೂಡ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಮುಂದೆ ಒಬ್ರು ಯಾರಾದರೂ ಕಲಾವಿದರ ಅನುಕರಣೆ
1: ಮಾಡ್ತೇನೆ ಮುಂದೆ ಅಂತ ಹೇಳಿದರೆ, ಇವಾಗ ನಾನು ಈ ಕಾಲೇಜಿಗೆ ಇವ್ನಿಂಗ್ ಕಾಲೇಜಿಗೆ ಬರುವ ಮೊದಲು ಪಿ ಯು ಸಿಯಲ್ಲಿದ್ದಾಗ ಅದೇ ನಮ್ಮ ಪುತ್ತೂರಿನ ಕೊಂಬೆಟ್ಟು ಜೂನಿಯರ್ ಕಾಲೇಜ್ ಪಿ ಯು ಸಿಯಲ್ಲಿದ್ದಾಗ ಇದೇ ನಮ್ಮ ಗುರುಗಳು ಉಮಾ ಟೀಚರ್ ಅವರು ಡಾಕ್ಟರ್ ಶಿವರಾಮ್ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ಡಾಕ್ಟರ್ ಶಿವರಾಮ್ ಕಾರಂತರ ಹತ್ರ ಮಾತನಾಡಿ ನನ್ನನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟರು.
0: ಹೌದು,
1: ಅವರು ಆಗ ಚೋಮನ ದುಡಿ ಅಂತೇಳಿ ಒಂದು ಪಿಕ್ಚರ್ ಕೆಲವೊಂದು ಪಿಕ್ಚರ್ ಮಾಡುವಂತ ಇದಿತ್ತು ಅವರಲ್ಲಿ. ಆಗ ನನಗೆ ಅಲ್ಲಿಗೆ ಪರಿಚಯ ಮಾಡಿಕೊಟ್ರು, ನಮ್ಮಲ್ಲಿ ಒಬ್ಬ ಒಳ್ಳೆಯ ಕಲಾವಿದ ಇದ್ದಾನೆ, ನೀವು ಅವ್ರನ್ನ ಇದು ಮಾಡ್ಕೋಬೇಕು ತಗೊಳ್ಬೇಕು ಅಂತ ಕೇಳ್ಕೊಂಡಾಗ ನನಗೆ ನೋಡಿ ಬಹಳ ನೆನಪಿರುವಂತ ಒಂದು ಖುಷಿ ಕೊಡುವಂತ ವಿಷಯ ಅಂತ ಹೇಳಿದ್ರೆ, ಜ್ಞಾನಪೀಠ ಪ್ರಶಸ್ತಿ ಶಿವರಾಮ್ ಕಾರಂತರು ಆ ಏಜಿಗೆ ನನ್ನನ್ನು ಕರೆದದ್ದು ದೊಡ್ಡ ವಿಷಯ. ಅದಕ್ಕೆ ಕಾರಣ ನಮ್ಮ ಗುರುಗಳು ಉಮಾ ಟೀಚರ್ ಅವರು. ಸೊ ಅಲ್ಲಿಗೆ ಹೋದೆ ನಾನು, ಇಂಟರ್ವ್ಯೂ ಹೋದೆ, ಒಂದು 8-9 ಜನ ಇದ್ರು ಅವರ ಒಂದು ಪಿಕ್ಚರ್ಗೆ. ಪಿಕ್ಚರ್ ಹೆಸರು ಮಲೆಯರ ಮಕ್ಕಳು ಏನೋ ಒಂದು ಇರದೆ, ಮಲೆಯರ ಮಕ್ಕಳು ಅಥವಾ ಚೋಮನ ದುಡಿ ಮಲೆಯ ಮಕ್ಕಳು ಅಂತ ಒಂದು ಪಿಕ್ಚರ್ ಮಾಡಿದ್ರು. ಸರಿಯಾಗಿ ನಮ್ಗೆ ಅದರ ಟೈಟಲ್ಸ್ ಸಿಕ್ಕಲಿಲ್ಲ, ನಮ್ಗೆ ಟೈಟಲ್ ಕೇಳುವಂತ ಇದು ತಾಳ್ಮೆ ಕೂಡ ಇಲ್ಲ. ಅಂದ್ರೆ ಈ ಪಿಕ್ಚರ್ ಯಾರಿರುತ್ತೆ, ಈ ಶೂಟಿಂಗ್ ಹೇಗಿರುತ್ತೆ, ಕ್ಯಾಮರಾ ಇರುತ್ತೆ, ನಮ್ಗೆ ಏನೂ ಗೊತ್ತಿರಲಿಲ್ಲ, ಕಲ್ಪನೆ ಇಲ್ಲ. ಆಗ ನಾವು ಸಣ್ಣ ಹುಡುಗರು, ಅಲ್ಲಿ ಹೋದಾಗ ನಮ್ಮ ಹತ್ರ ಆಕ್ಟಿಂಗ್ ಮಾಡಿಸಿದ್ರು ಅವರು, ಆಕ್ಟಿಂಗ್ ಮಾಡಿಸಿ ಮಾತಾಡಿ ಆಕ್ಟಿಂಗ್ ಮಾಡಿಸಿ. ಅವರು ಭಯಂಕರ ಸಿಟ್ಟಿನ ಮನುಷ್ಯ, ಶಿವರಾಮ್ ಕಾರಂತರು ಉಂಟಲ್ಲ ಅವ್ರ ಮಾತನಾಡಬೇಕಾದ್ರೆ ನೀವು 10 ಬಾರಿ ಆಲೋಚನೆ ಮಾಡಬೇಕು. ಅಲ್ಲಿ ಹೋದಾಗ ಒಂದು ಡೈಲಾಗ್ ಕೊಟ್ರು, ಅದು ಆ ಡೈಲಾಗ್ ಅನ್ನು ಹೇಳಿದಾಗ ಸ್ವಲ್ಪ ಅದೇ ಕಾಡಿನಲ್ಲಿ ಹುಲಿ ಇದೆ, ಕರಡಿ ಇದೆ, ಜಿಂಕೆ ಇದೆ, ನನಗೊಂದು ಕಾಣಿಸುದಿಲ್ಲ ಅಂತ ಈ ಒಂದು ಡೈಲಾಗ್ ಅದು
0: ನಿಮ್ಗೆ ಹೇಳಕ್ಕೆ.
1: ಅವ್ರು ನಾನು ಹೇಳಲಿಕ್ಕೆ, ಅವ್ರು ಕಾಡಿನಲ್ಲಿ ಹುಲಿ ಇದೆ, ಕರಡಿ ಇದೆ, ಜಿಂಕೆ ಇದೆ, ನನಗೊಂದು ಕಾಣಿಸುದಿಲ್ಲ ಅಂತ ಅದು ಅವ ಇಷ್ಟಕ್ಕೆ ಹೇಳಿದ್ರು. ಎರಡು ಕನ್ನಡ ಹಾಗಲ್ಲ, ಕಾಡಿನಲ್ಲಿ ಹುಲಿ ಇದೆ, ಜಿಂಕೆ ಇದೆ, ಕರಡಿ ಇದೆ, ನನಗೆ ಒಂದೂ ಕಾಣಿಸುದಿಲ್ಲ,
0: ಒಂದೂ ಕಾಣಿಸಿಲ್ಲ,
1: ನಿನಗೆ ಒಂದು ಕಾಣಿಸುದಿಲ್ಲ ಅಂತ ಹೇಳಿದ್ರೆ ಬಾಕಿ ಎಲ್ಲ ಕಾಣ್ತದ? ಸಣ್ಣ ಒಂದು ನೋಡಿ ಕನ್ನಡದ ವಾಕ್ಯದಲ್ಲಿ ಎಷ್ಟು. ಹಾಗೆ ಅವರು ಆಕ್ಟಿಂಗ್ ಮಾಡಿಸಿ ಅವ್ರು ಹೇಳಿದ್ರು, ತುಂಬ ಖುಷಿ ಆಯಿತು ನಿನ್ನ ಆಕ್ಟಿಂಗು, ಆದರೆ ಬೇಸರ ಮಾಡಲಿಕ್ಕೆ ಕೊಡುದು ನೀನು, ಯಾಕಂದರೆ ನಿನ್ನ ಹೈಟು ನನ್ನ ಈ ಕಾಡಿನ ಚಿತ್ರಕ್ಕೆ ಸರಿ ಬರುವುದಿಲ್ಲ, ಇನ್ನೊಮ್ಮೆ ಇಲ್ಲಿ ಅದಿದ್ರೆ ನಿನ್ನ ಡೆಫಿನೆಟ್ ಆಗಿ ನಾನು ಕರಿತೇನೆ ಅಂತ ಹೇಳಿ ಸಮಾಧಾನ ಮಾಡಿ ಒಂದು ಅವ್ರು ಬರೆದ ಲೆಟ್ರ್ ಈಗಲೂ ಇದೆ ಮನೆಯಲ್ಲಿ. ಯಾಕಂತ ಹೇಳಿದ್ರೆ ಅದೊಂದು ಗ್ರೇಟ್ ಡಾಕ್ಟರ್ ಶಿವರಾಮ್ ಕಾರಂತರ ಅಥವಾ ಇಂಟ್ರಿಗ್ ಹೋದಂತ ಹೇಳಿದ್ರೆ ಅದು ಮನಸ್ಸಿನಲ್ಲಿ ಅಷ್ಟು ಖುಷಿ
0: ಚಲನಚಿತ್ರದಲ್ಲಿ ಪಾತ್ರ ಮಾಡಿದ್ರೆ ಒಂದು ಅದ್ವಿತೀಯ,
1: ಅದು ಬಹಳ ಒಂದು. ಹಾಗೇನೆ ಕಾರ್ಯಕ್ರಮ ನಾನು ಮುಂದುವರಿಸ್ತಾ ಮುಂದಿನ ಆಗ್ಲೇ ಹೇಳಿದ್ರೆ ಎಲ್ಲರೂ ಇಷ್ಟಪಟ್ರು. ಇದೊಂದು
0: ಹೌದಾ? ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ ಸರ್.
2: ನಮಸ್ತೆ ಸರ್, ನಾನು ಕುಸುಮಾಕರ್ ಅಂತ ಕೊಟ್ಟಾರದಿಂದ. ಸರ್ ನಮಸ್ತೆ.
1: ನಮಸ್ತೆ.
2: ತಲೆಗೆ ಅಡ್ಡವಿದ್ದೆ.
1: ನಮಸ್ತೆ.
2: ಎಂತ ಮಿಮಿಕ್ರಿ, ಬಾರಿ ಒಳ್ಳೆಯ ಒಂದು ಮಿಮಿಕ್ರಿ ಮಾಡಿದಿರಿ. ಮತ್ತೆ ಆಗದಿಂದ ಒಂದು ತುಂಬಾ ಒಳ್ಳೆ ಆಯ್ತು ಕೇಳಲಿಕ್ಕೆ.
1: ಹೇಳಿ ಕುಸುಮಾಕರ್.
2: ಇದು ನಮಗೆ ಪ್ರಭಾಕರ್ದು ತುಂಬಾ ಇಷ್ಟ ವಾಯ್ಸ್, ಅದು ಮಾಡಿದಿರಾದ್ರೆ.
1: ಇಲ್ಲ ಇಲ್ಲ, ನಿಮಗೋಸ್ಕರ ಈಗಲೇ ಮಾಡ್ತೇನೆ ಬೇಕಾದ್ರೆ.
2: ಸರಿ, ರೇಡಿಯೋದಲ್ಲಿ ಕೇಳ್ತೇನೆ ಸರ್.
0: ಕುಸುಮಾಕರ್ ಅವರೇ, ಕುಸುಮಾಕರ್ ಒಂದ್ ನಿಮಿಷ. ಕುಸುಮಾಕರ್ ಅವರೇ, ಸುದರ್ಶನ್ ಅವರು ನಿಮ್ಮ ಊರಿನವರು, ಕೊಟ್ಟಾರದವರು, ಈಗ ಕೊಟ್ಟಾರದಲ್ಲಿ ಇದ್ದಾರೆ. ಆಯ್ತಾ?
2: ಹೌದಾ? ಹಾಯ್.
0: ಓಕೆ.
2: ನಿಮ್ಮ
0: ಓಕೆ ಓಕೆ ಓಕೆ. ಹೇಳಿ ಹೇಳಿ.
1: ನಮ್ಮ ಕುಸುಮಾಕರ್ ಅವರು ಈ ಒಂದು ಟೈಗರ್ ಪ್ರಭಾಕರ್ ಅವರ ಇದು ವಾಯ್ಸ್ ಅನ್ನ ಕೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದೆ ಯಾಕಂತ ಹೇಳಿದ್ರೆ, ಅವರು ಆಕ್ಟಿಂಗ್ ಮಾಡಿದ ಪಿಕ್ಚರ್ನಲ್ಲಿ ಯಾರಿಗೂ ಡೈಲಾಗ್ ನೆನಪಿರೋದಿಲ್ಲ. ನಾವೊಂದು ಈ ಒಂದು ಸಣ್ಣ ಒಂದು ಅಂದ್ರೆ ಗೆಸ್ಸಿಂಗ್, ಇದು ಅಂದ್ರೆ ಶಾಲೆ ಮಕ್ಕಳು ಫೇಲ್ ಆದ್ರೆ ತಂದೆ ತಾಯಂದ್ರೆ ಯಾವ ರೀತಿ ಬಂದು ಮಾತಾಡ್ತಾರೆ ಅಂತ ಹೇಳುವ ವಿಷಯಕ್ಕೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಮಗ ಫೇಲ್ ಆದ್ರೆ ತಂದೆ ತಾಯಿಗೆ ಹೇಳೋದೇ ಇಲ್ಲ, ಇನ್ನು ಯಾರೋ ಫ್ರೆಂಡ್ಸ್ಗೆ ಹೇಳ್ತಾನೆ, ನಾನು ಫೇಲ್ ಆದೆ, ನೀವು ನಮ್ಮನೆ ನಮ್ಮ ಶಾಲೆಗೆ ಬಂದು ಅಪ್ಪನ ತರ ಆಕ್ಟ್ ಮಾಡ್ಬೇಕು, ಅಣ್ಣನ ತರ ಆಕ್ಟ್ ಮಾಡ್ಬೇಕಂತಾರೆ. ಇದು ನಿಜವಾದ ನಡೆದಂತ ವಿಷಯ, ಶಾಲೆ ಮಕ್ಕಳಾಗಿ ಮಾಡ್ತಾರೆ ಬೇಕಾದಷ್ಟು. ಅಂದ್ರೆ ತಂದೆ ತಾಯಿ ಹೇಳಿಕ್ಕೆ ಹೆದರಿಕೆ, ತಾಯಿ ಹತ್ರ ಹೇಳಿಕ್ಕೆ ಹೆದರಿಕೆ, ಶಾಲೆಗೆ ಬಂದು ಪ್ರಿನ್ಸಿಪಾಲ್ರಿಗೆ ತಂದೆ ತಾಯಿ ಯಾರಂದು ಗೊತ್ತಿರೋದಿಲ್ಲ, ಸರ್ ನಮ್ಮ ಅಣ್ಣ ಬಂದಿದ್ದಾರೆ ಪ್ರೋಗ್ರೆಸ್ ಕಾರ್ಡ್ ಕೊಡ್ಬೇಕಂತ ಹೇಳಿದಾಗ ಅದು ಒಂದು ಹೆದರಿ ಮಾಡುವಂತ ವಿಷಯ. ಒಂದು ವೇಳೆ ಅದೇ ಶಾಲೆಗೆ ಟೈಗರ್ ಪ್ರಭಾಕರ್ ಬಂದ್ರೆ ಪ್ರಿನ್ಸಿಪಾಲ್ ಹತ್ರ ಅವ್ರದೇ ಸ್ಟೈಲ್ನಲ್ಲಿ ವಿಲನ್ ಸ್ಟೈಲ್ನಲ್ಲಿ ಯಾವ ರೀತಿ ಹೇಳಬಹುದು ಅಂತ ಹೇಳಿ ಒಂದು ಸಣ್ಣ
0: ಟೈಗರ್ ಪ್ರಭಾಕರ್.

0: ವಯಸ್ಸಲ್ಲಿ.
1: ಈಗ ಬಂದಿದ್ದಾರೆ ಅವರು
0: ಶಾಲೆಯಲ್ಲಿ ಇದ್ದಾರೆ ಹಾಗಾದ್ರೆ ಟೈಗರ್ ಪ್ರಭಾಕರ್.
1: ಟೈಗರ್ ಪ್ರಭಾಕರ್ ಇಲ್ಲ
0: ಈಗಿಲ್ಲ, ಆದ್ರೆ ನಿಮ್ಮ ನಿಮ್ಮ ಕಲ್ಪನೆಯಲ್ಲಿ ಇದ್ದಾರೆ.
1: ನನ್ನ ಕಲ್ಪನೆಯ ಟೈಗರ್ ಪ್ರಭಾಕರ್ ನೆರೆ ಮನೆಯ ಹುಡುಗನಿಗೆ ಅಣ್ಣನಾಗಿ ಬಂದು ಪ್ರಿನ್ಸಿಪಾಲ್ ಹತ್ರ ಯಾವ ರೀತಿ ಮಾತಾಡಬಹುದು ಅಂತ
0: ನೋಡೋಣ. ಏನು ಮಾತಾಡ್ತೀರಿ ಕೇಳೋಣ.
2: ಹಲೋ ವೆಲ್ಡನ್ ಸರ್, ನಾನ್ ಬಂದಿದ್ದೀನಿ. ಐ ಮೀನ್ ಟೈಗರ್ ಪ್ರಭಾಕರ್. ನಾನು ಮೊದಲು ಕ್ಯಾಟ್ ಮನ್ಸ್ ಆಗಿದ್ದೆ. ಐ ಮೀನ್ ಬ್ಯಾಡ್ ಬಾಯ್. ಈಗ ಒಳ್ಳೆ ಮನುಷ್ಯ ಆಗಿದ್ದೀನಿ. ಒಂದು ಮಾತು ಹೇಳ್ತಾ ಇದ್ದೀನಿ ಪ್ರಿನ್ಸಿಪಾಲ್ ಸಾಹೇಬ್ರೆ, ಯಾವುದೇ ಕಾರಣಕ್ಕೂ ನಮ್ಮ ಹುಡುಗನಿಗೆ ಹೊಡಿಬಾರ್ದು, ಬಡಿಲೇಬಾರ್ದು. ಅವನೇನ್ ಮಾಡ್ತಾನ ಮಾಡ್ಕೊಳ್ಳಿ, ಅವನ ತಮ್ಮ ಗೊತ್ತಾನೆ. ಏ ಇನ್ನೊಂದ್ ಸರ್ತಿ ಹಂಗೇನ್ ಮಾಡಿದ್ರೆ ಮುಖಾಮುತಿ ಎಲ್ಲ ಚಾಚಿಬಿಡ್ತೀನಿ. ಬರ್ಲಾ? ಟೈಗರ್ ಪ್ರಭಾಕರ್ ಬಹುಶಃ ಈ ರೀತಿ ಹೇಳಿದ್ರು ನಮ್ಮ ಯಾಕಂತ ಹೇಳಿ. ಮತ್ತೊಂದು ವಿಷಯ ನೀವು ಹೇಳಿದ್ರೆ, ಈ ಯಾವುದೇ ಕಲೆ ಆಗ್ಲಿ ಕಲಾವಿದನಾಗ್ಲಿ ಅವನ್ ಟಚ್ ಇರಬೇಕು. ಅವ್ನು ಹೇಳ್ತಾ ನಿರಂತರವಾಗಿ ಅವನಿಗೆ ತುಂಬಾ ಗ್ಯಾಪ್ ಅಂತ ಹೇಳಿದ್ರೆ, ಕೊರೋನಾ ಬಂದ ಮೇಲೆ ಒಂದು ಗ್ಯಾಪ್ ಆಯ್ತು. ಅದ್ರ ಮೊದಲು ಕೂಡ ನಮ್ಗೆ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಗ್ಯಾಪ್ ತಕೊಂಡೆ. ಮತ್ತೆ ಜೀವನದಲ್ಲಿ ಅನ್ನಿಸ್ತೀನಿ ಸಾಕು ಮಾಡೋಣ ಅಂತ ಹೇಳಿ. ಹಾಗೆ ನಾನ್ ಸಾಕು ಮಾಡಿದ್ರು ಪರವಾಗಿಲ್ಲ, ನನ್ನ ಮಗ ಮಾಡ್ತಾನೆ ಈಗ. ನನ್ನ ಮಗ ಕೂಡ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್, ಒಳ್ಳೆ ಸಿಂಗ್ ಮಾಡ್ತಾನೆ, ಎಂ ಸಿ ಮಾಡ್ತಾನೆ. ನಾನ್ ಬರೀ ಎರಡೇ ಮಾಡ್ತಿದ್ದೆ, ಎಂ ಸಿ ಮತ್ತೆ ಮಿಮಿಕ್ರಿ. ಅವ ಆಗಲ್ಲ, ಸಿಂಗಿಂಗು ಮಾಡ್ತಾನೆ, ಜೊತೆಗೆ ಕಾರ್ಯಕ್ರಮ ನಿರೂಪಣೆ, ಮ್ಯೂಸಿಕ್ ಕಂಪೋಸಿಂಗ್. ಸುಮ್ನೆ ಅದೊಂಥರ ಅವನು ಪಕ್ಕಾ ಹವ್ಯಾಸ, ಅವನು
0: ಪಕ್ಕ ಕಲಾವಿದ.
1: ಪಕ್ಕ ಅಂದ್ರೆ ಪಕ್ಕ ಹವ್ಯಾಸ ಕಲಾವಿದ ಅಂತ ನಾನು ಹೇಳುದಿಲ್ಲ.
0: ಕಲೆ
1: ಇದೆ, ಕಲಾವಿದ ಅಂತ ಹೇಳಬೇಕು ಜನಗಳು. ಈಗ ನಾನು ಇನ್ನಾದ್ರೂ ಕೂಡ ಅಷ್ಟೇ, ನಾನು ದೊಡ್ಡ ಕಲಾವಿದ ನನ್ನ ಭಾವನೆನೇ ಇಲ್ಲ, ನನಗೆ ಜನಗಳ ಪ್ರೀತಿ ಬೇಕು ಅಷ್ಟೇ. ಈಗ ಇಷ್ಟೆಲ್ಲ ಫೋನ್ ಕಾಲ್ ಬಂತು, ಎಲ್ಲರೂ ಖುಷಿ ಪಟ್ರು. ಜೀವನದಲ್ಲಿ ಅದು ಬಹಳ ಅಪರೂಪ. ನಮ್ಮನ್ನು ಖುಷಿ, ನಮ್ಮ ವಾಯ್ಸ್ ಅನ್ನು ಲೈಕ್ ಮಾಡೋರು ಬಹಳ ಕಮ್ಮಿ. ಜಾಸ್ತಿ ಜನ ಇದ್ರು ಕೂಡ ಫೋನ್ ಕಾಲ್ ಈಗ ಕರೆ ಕೊಟ್ಟು ನಮ್ಗೆ ಮಾಡ್ತಾರಲ್ಲ.
0: ಓಕೆ, ಒಬ್ರು ಕಾಲರ್ ಇದ್ದಾರೆ.
3: ಹಲೋ
0: ನಮಸ್ತೆ.
3: ಹಲೋ ನಮಸ್ತೆ ಸರ್.
0: ನಮಸ್ತೆ,
3: ನಳ್ಳಕ್ಕ
0: ಪಲ್ಲೆ.
3: ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ ನಳ್ಳಕ್ಕ, ಹೇಳಿ.
3: ನಿಮ್ಮ ವಾಯ್ಸ್ ಎಲ್ಲ ಇದು ನಿಮ್ಕ್ರೆಲ್ಲ ಕೇಳಿದೆ, ಖುಷಿ ಆಯ್ತು ತುಂಬಾ.
1: ಹೌದಾ?
3: ನಮ್ಗೆ ನಿಮ್ಕ್ರೆ ಅಂದ್ರೆ ಇಷ್ಟ.
1: ಹೌದಾ?
0: ಎರಡು ಮಿಮಿಕ್ರಿ ಬೇಕು ಇನ್ನು.
1: ಖಂಡಿತ ಖಂಡಿತ ಮಾಡ್ತೇನೆ. ಅಂದ್ರೆ ಮಿಮಿಕ್ರಿ ಇಷ್ಟಪಡೋರು ಇದ್ದಾರಂತ ಆಯ್ತಾ? ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನಾನು ಹೀಗೆ ಇದು ಇಂಥ ಕಾರ್ಯಕ್ರಮ ಎಲ್ಲ ರೇಡಿಯೋದಲ್ಲಿ ಕೇಳಬೇಕಾದ್ರೆ ಕೇಳುಗರು ಪ್ರಶ್ನೆ ಕೇಳ್ತಾ ಇರ್ತಾರೆ ಹೆಚ್ಚಾಗಿ. ನನಗೂ ಒಂಥರ ಇಂಟ್ರೆಸ್ಟ್ ಆದ್ರೆ ಹೇಳಿ.
0: ಅದೇ ನೀವು ಟೈಗರ್ ಪ್ರಭಾಕರ್ ವಿಲನ್ ಆದ್ರೆ ಮತ್ತು ಫೇಮಸ್ ವಿಲನ್ ನಮ್ಮ ವಜ್ರಮುಣಿಯ ವಾಯ್ಸ್ ಕೂಡ
1: ಮಾಡ್ತಾರೆ. ಅವರನ್ನು ಇದುವರೆಗೆ ಬೀಟ್ ಮಾಡಿದವರು ಯಾರು ಇಲ್ಲ ಕನ್ನಡ ಚಿತ್ರರಂಗದಲ್ಲಿ.
0: ಕೇಳ್ಬೇಕಂತ ಅನಿಸ್ತದೆ.
1: ಹೌದಾ? ಕನ್ನಡ ಚಿತ್ರರಂಗದಲ್ಲಿ ನಮ್ಮ ವಜ್ರಮುನಿ ಅವರ ಒಂದು ಗಳಸುದನಿ, ಆ ನಂತರ ಮತ್ತೆ ಬೇಕಾದಷ್ಟು ಇದ್ರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿಯಾಗಿ ನಿಲ್ಲುವಂತ ವಿಲನ್ ವಜ್ರಮುನಿ ಮಾತ್ರ. ಬೇರೆ ಯಾವೇ ವಿಲನ್ ಬಂದ್ರು ಕೂಡ ಅಣ್ಣವ್ರ ಎದುರು ಡಾಕ್ಟರ್ ರಾಜ್ಕುಮಾರ್ ಎದುರು ನಿಲ್ಲುವಂತ ವ್ಯಕ್ತಿ ಯಾರಿಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಇಲ್ಲ, ವಜ್ರಮುನಿ ಇಲ್ಲ, ಆದ್ರೆ ನಾವು ಪ್ರಭಾಕರ್ ಇಲ್ಲ, ಎಲ್ಲರೂ ಅಂಬರೀಷ್ ಇಲ್ಲ, ಬಹಳ ಬೇಸರ ಆಗ್ತದೆ. ಯಾಕಂದ್ರೆ ಇಡೀ ಫೀಲ್ಡ್ ನಲ್ಲಿ ನಾನು ಮಾಡುವಂತ ಹಳೆಯ ಆಕ್ಟ್ರೆಸ್ ನವರು ಯಾರು ಇಲ್ಲ. ಆದ್ರೆ ಹಳೆಯ ಆಕ್ಟ್ರೆಸ್ ನವರು ವಾಯ್ಸ್ ಅನ್ನು ಗುರುತು ಮಾಡ್ತಾರಲ್ಲ, ಅದು ದೊಡ್ಡದು. ಅದು ಖುಷಿ ಆಗ್ತದೆ ನನಗೆ. ಈಗಿನ ಮಕ್ಕಳಿಗೆ ಅಂಬರೀಷ್ ಅಥವಾ ವಜ್ರಮುನಿ ಹೇಳಿದಾಗ ಅರ್ಥ ಆಗುತ್ತಾ? ಇಲ್ಲ, ಯಾಕಂದ್ರೆ ಅವ್ರು ನೋಡೇ ಇರಲ್ಲ. ಅದನ್ನ ನೋಡಿದವರ ಒಂದು ಭಾವನೆ ನಮ್ಗೆ ಇಲ್ಲಿ ಕೂತಲ್ಲಿ ಅವರು ನಮ್ಗೆ ಹಾರೈಸಿದಾಗ ಅದೊಂದು ಖುಷಿನೇ ಬೇರೆ ಅಲ್ವಾ? ಈಗ ಅದೇ ವಜ್ರಮುನಿ ಅವರು ಅಂತ, ಈಗ ವಜ್ರಮುನಿ ಅವರು ಒಂದು ವೇಳೆ ಇದೇ ಕ್ಲಾಸಿಗೆ ಅವ್ರ ಹಳ್ಳಿ ಹೆಚ್ಚಾಗಿ ಅವರು ಹೆಚ್ಚಾಗಿ ಆಕ್ಟ್ ಮಾಡೋದು ಹಳ್ಳಿ ಯಜಮಾನ ಜಮೀನ್ದಾರರು ಮತ್ತೆ ಸೌಕರ್ರು ಇಂಥದ್ದೇ ಆಕ್ಟಿಂಗ್ ಮಾಡೋದು ನಮ್ಮ ವಜ್ರಮುನಿ. ಇಡೀ ಶಾಲೆ ಅವ್ರದ್ದು, ಹಳ್ಳಿ ಅವ್ರದ್ದು, ಇಡೀ ಊರೇ ಅವ್ರದ್ದು. ಅವ್ರ ಮಗನೇ ಫೇಲ್ ಆದ್ರೆ ಅವ್ರಿಗೆ ಎಷ್ಟು ಬೇಸರ ಆಗ್ಬೇಡ. ಸೊ ಆ ಸೀನ್ ಅಂತ ತಗೊಂಡ್ಬರ್ತೀನಿ ನನಗೀಗ. ಈಗ ವಜ್ರಮುನಿ ಅವ್ರ ಮಗನೇ ಫೇಲ್ ಆದಾಗ ಅವ್ರು ಶಾಲೆಗೆ ಬಂದ್ಬಿಟ್ಟು ಈಗ ಯಾವ ರೀತಿ ಪ್ರಿನ್ಸಿಪಾಲ್ ಹತ್ರ ಇದು ಮಾತಾಡಬಹುದು ಅಂತ ಹೇಳಿ.
2: ಹತ್ತಳ್ಳಿ ಒಡೆಯ ನಾನು, ನಮ್ಮ ಹಳ್ಳಿಗೆ ಬಂದುಬಿಟ್ಟು ಈ ಊರು ನಂದು. ಹತ್ತಳ್ಳಿ ಒಡೆಯ ಆದ ಮೇಲೆ ನನ್ನ ಮಗನೇ ಫೈಲ್ ಮಾಡ್ತೀಯಲ್ಲ ಪ್ರಿನ್ಸಿಪಾಲ, ಏನ್ ತಿಳ್ಕೊಂಡಿದ್ದಿ ನೀನು? ನಾನಂದ್ರೇನು? ಈ ಹಳ್ಳಿ ಅಂದ್ರೇನು, ಹತ್ತಳ್ಳಿ ವಲಯ ಅಂದ್ರೇನು ಅಂತ ವಜ್ರಮುನಿ ವಜ್ರಪ್ಪನವರ ಮಗ ಫೇಲು ಅಂದ್ರೆ ನಾಚಿಕೆ ಆಗ್ಬೇಕು ನಿನಗೆ. ಓ ಏ ರಂಗ, ಏ ಮಂಜ, ಎಲ್ಲಾಡ್ಗೋಗಿದ್ರು ಹಿಡಿದು ಎತ್ತಾಕ ಮಾಡ್ರ ತಿಳಿಸ್ಬಾರ್ದಣ್ಣ, ಸತ್ತ ಕೋಳಿಗಳ. ಇದು ಆ ಸ್ಟೈಲ್ನಲ್ಲಿ ಒಂದು ವೇಳೆ ನಮ್ಮ ವಜ್ರಭೂಮಿಯ ಅಂದ್ರೆ ಅವ್ರಿಗೆ ಸ್ಲೋ ಮಾತಾಡಿ ಗೊತ್ತಿಲ್ಲ, ಸ್ಲೋ ಮಾತಾಡಿದ್ರು ಜನ ತಗೊಳ್ಳೋದಿಲ್ಲ. ಯಾಕಂದ್ರೆ ಅವ್ರನ್ನ ಅದೇ ಸೀನಲ್ಲಿ ಅವರು ಮಗ ಫೇಲ್ ಅಂತೆ, ಊರೇ ಅವ್ರದ್ದು ಹಳ್ಳಿ ಅವ್ರದ್ದು ಅಂತದ್ದು ಇದ್ಕೊಂಡ್ಬಿಟ್ಟು ನನ್ನ ಮಗನೇ ಫೇಲ್ ಮಾಡಿದ್ಯಲ್ಲ ಪ್ರಿನ್ಸಿಪಾಲ ಅಂತ ಈ ರೀತಿ ಹೇಳಿದಾಗ ಸ್ವಲ್ಪ
0: ಸ್ವಲ್ಪ ಹೆದರಿಕೆ ಹುಟ್ಟುತ್ತೆ. ಓಕೆ ಓಕೆ. ಹಾಗೆ ನಿಮಗೆ ಹಲವಾರು ಪ್ರಶಸ್ತಿಗಳು ನಿಮ್ಮ ಮಿಮಿಕ್ರಿ ಕಲೆಗೆ ಸಿಗುತ್ತೆ. ಅದರಲ್ಲಿ ಕೂಡ ಒಂದು ಕರ್ನಾಟಕ ಭೂಷಣ್ ಪ್ರಶಸ್ತಿ 2016 ಅದು ಕೂಡ ರವೀಂದ್ರ ಕಲಾಕ್ಷೇತ್ರ
2: ಬೆಂಗಳೂರಲ್ಲಿ ಸಿಕ್ಕಿದ್ದು.
0: ಹಾಗೆ ವಿಶ್ವಗುರು ಬಸವಶ್ರೀ ಪ್ರಶಸ್ತಿ ಕೂಡ
2: ಅದು ಕೂಡ.
0: ಹಾಗೆ ಇನ್ನಷ್ಟು ಪ್ರಶಸ್ತಿಗಳು ತುಂಬಾ ಇದರಲ್ಲಿ ಒಂದೆರಡು ಪ್ರಶಸ್ತಿಗಳ ಉಲ್ಲೇಖ ಮಾತ್ರ ಮಾಡಿದ್ದೀನಿ.
2: ಅದನ್ನು ಒಂದೆರಡು ಮಾತ್ರ ನಾನು ಹೇಳಿದ್ದು, ಅವರು ಇನ್ನೂ ಎರಡು ಮೂರು ಇತ್ತು. ಯಾಕಂತ ಹೇಳಿದ್ರೆ ಪ್ರಶಸ್ತಿಗಳಿಗೆ ಮತ್ತೆ ನಾನು ಒಂದೆರಡಕ್ಕೆ ಹೋಗ್ಲಿಲ್ಲ.
0: ಪ್ರಶಸ್ತಿಯನ್ನು ಬಯಸ್ಕೊಂಡು
2: ಹೋಗ್ಲಿಲ್ಲ,
0: ಅರ್ಜಿ ಹಾಕೊಂಡಿಲ್ಲ.
2: ಅವರೇ ಬಂದು ಕರೆದು ಈಗ ಹೇಳಿದ್ದಾರೆ. ನಾನು ಅವ್ರಿಗೆ ಕೈ ಮುಗ್ದು ಹೇಳಿದೆ, ನಾನು ಎರಡು ಬಾರಿ ತಕೊಂಡಿದ್ದೀನಿ ಬೆಂಗಳೂರಿಗೆ ಬಂದು, ಇದಕ್ಕೋಸ್ಕರ ಬಂದು ತಗೊಳ್ಳೋದಕ್ಕಿಂತ ದಯವಿಟ್ಟು ನನ್ನ ಇದನ್ನ ನೀವು ನನ್ನ ಹೆಸರು ಅನುಮೋದನೆ ಮಾಡಿದಕ್ಕೋಸ್ಕರ ಧನ್ಯವಾದಗಳು. ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದೀನಿ. ಹಾಗೇನಿಲ್ಲ, ಹೋಗದೆ ವಿಷಯ ಏನಿಲ್ಲ, ಸುಮ್ಮನೆ ಅಂದ್ರೆ ಪ್ರಶಸ್ತಿ ಹೋಗ್ಬೇಕು ತಗೊಳ್ಬೇಕು.
0: ಕಲಾವಿದರ ಒಂದು ಅಭಿಮಾನ ಪ್ರೋತ್ಸಾಹವೇ ಒಂದು ಪ್ರಶಸ್ತಿ
2: ಅಷ್ಟೇ ಇರ್ಲಿ ನನಗೆ. ನನ್ನ ನೋಡಿ ನನಗೆ ಇದಕ್ಕೆ ಪ್ರಶಸ್ತಿಯೇ ಬೇಡ. ಯಾಕಂತ ಹೇಳಿದ್ರೆ ಇಷ್ಟು ಜನರ ಒಂದು ಆಶೀರ್ವಾದ ಸಿಕ್ಕಿದೆ ಅಲ್ಲ, ನಮ್ಮ ಟೀಚರ್ ಆಶೀರ್ವಾದ ಸಾಕು ನನಗೆ. ಯಾಕಂತ ಹೇಳಿದ್ರೆ ಪಾಪ ಅವರೆಷ್ಟು ಖುಷಿ ಪಡ್ತಾರೆ
0: ಗೊತ್ತಾರೆ.
2: ಅವರನ್ನು ಯಾವುದೇ ಕಾರಣಕ್ಕೆ ನಾನು ಡೌನ್ ಆಗ್ಲಿಕ್ಕೆ ಬಿಡ್ಲಿಲ್ಲ. ಆಗ
0: ಸಿಕ್ಕಿದ್ರ ನಿಮಗೆ?
2: ನನಗೆ, ನಾನು ವರ್ಷಕ್ಕೊಮ್ಮೆ ಹೋಗ್ತೇನೆ ಅವರನ್ನು ಆಗಾಗ ನೋಡಿ ಬರ್ತೇನೆ. ಅವರು ಈಗಲೂ ಪುತ್ತೂರಲ್ಲಿದ್ದಾರೆ, ಹಾರಾಡಿಯಲ್ಲಿದ್ದಾರೆ. ನಾನು ಬರುವ ತಿಂಗಳಲ್ಲಿ 6ನೇ ತಾರೀಕಿಗೆ ಹೋಗ್ಬೇಕಂತಿದ್ದೇನೆ.
0: ಅದಕ್ಕಿಂತ ಮುಂಚೆ ಸಾರಂಗಿ ಬಂದಿದ್ರಿ?
2: ಅದು ಬಂದಿದ್ದೆ ನಾನು. ಈ ವಿಷಯ ಅವ್ರಿಗೆ ಹೇಳಿಲ್ಲ ನಾನು. ಯಾಕಂತ ಹೇಳಿದ್ರೆ ಸಡನ್ ಸಡನ್ ಬಂತಲ್ಲ ಇದು, ನೀವು ಹೇಳಿದ್ರಲ್ಲ, ಹಾಗಾಗಿ ಅವರಿಗೆ ನಾನು ಹೇಳಲಿಲ್ಲ.
0: ಹೇಳಿದ್ರೆ
2: ತುಂಬಾ ಖುಷಿ ಪಡ್ತಾರೆ.
0: ಓಕೆ. ಈಗ ಅಂಬರೀಷ್ ಅವರ ಒಂದು ವಾಯ್ಸ್ ಕೂಡ ನೀವು ಮಾಡ್ತೀರಿ ನಮ್ಮ ಕೇಳುಗರಿಗಾಗಿ. ಇದು ಕೊನೆಯ ಅಂದ್ರೆ ಕಾರ್ಯಕ್ರಮ ಸಮಯ ಆಗ್ತಾ ಬಂದಿದೆ.
2: ಹೌದೌದು, ಸಮಯ ಅಂತ ಹೇಳಿದ್ರೆ ಈ ಸ್ಟೇಜಲ್ಲಿ ಮಿಮಿಕ್ರಿ ಮಾಡೋದಕ್ಕೂ, ನೀವು ಹೇಳಿದಾಗ ಜನಗಳ ಅಪೇಕ್ಷೆ ಮೇರೆಗೆ ಮಾಡುವಂತ ಮಿಮಿಕ್ರಿಗೂ, ಈ ಒಂದು ಸ್ಟುಡಿಯೋದಲ್ಲಿ ಮಾಡುವಂತ ಮಿಮಿಕ್ರಿಗೂ ಬಹಳ ವ್ಯತ್ಯಾಸ ಬರ್ತದೆ. ನನ್ನ ಇದು ಮೊದಲನೇ ಅನುಭವ ಈ ರೇಡಿಯೋದಲ್ಲಿ ಕೊಡುವಂತ ಕಾರ್ಯಕ್ರಮ. ಹೌದು, ಮೊದಲ ಕಾರ್ಯಕ್ರಮ ಕೊಟ್ಟಿಲ್ಲ. ನಾವು ಮೈಕ್ ಹಿಡಿದು ಮಾತಾಡ್ತೀವಿ, ಆ ಮೈಕ್ ಅಲ್ಲಿ ನಮ್ಗೆ ಮಾನಿಟರ್ ಇರುತ್ತಾರೆ, ನಮ್ಗೆ ಬೇಕಾದಂಗೆ ವಾಯ್ಸ್ ನಾವು ಚೇಂಜ್ ಮಾಡ್ಲಿಕ್ಕೆ ಬರ್ತದೆ. ಬಟ್ ಇಲ್ಲಿ ಇಲ್ಲಿ ನಾನು ಮಾತಾಡಿದ್ದೇ ಮಾತು ಅಷ್ಟು ಕೂಡ ಜನ ಇಷ್ಟಪಡ್ತಾರೆ. ಚೆನ್ನಾಗಿ, ಬಹಳ ಖುಷಿ ಆಯ್ತು ನನಗೆ. ಈಗ ಒಂದು ವೇಳೆ
0: 100 ಮಾರ್ಕ್ ಕೊಟ್ಟಿದ್ದಾರೆ, ಅದಕ್ಕಿಂತ
2: ಅದೇ ನಾನು ಕಲಿಯೋದ್ರಲ್ಲಿ ಹಿಂದಾದ್ರೂ ಕೂಡ ಕಲೆಯಲ್ಲಿ ಬಹಳ ಸಾಧನೆ ಮಾಡಿದ್ದೇನೆ. ಮುಂದಂತ ಹೇಳುದಿಲ್ಲ, ಕಲೆಯಲ್ಲಿ ನಾನು ಸಾಧನೆ ಮಾಡಿದ್ದೇನೆ. ಕಲಿದ್ರಲ್ಲಿ ಮಾತ್ರ ಹಿಂದಿದ್ದೆ, ಪರವಾಗಿಲ್ಲ. ನನಗೆ ಅನ್ನ ಕೊಟ್ಟಿದೆ ಇದು, ಅಲ್ಲಿ ಬ್ಯಾಂಕಲ್ಲಿ ಅನ್ನ ತಗೊಂಡಿದ್ದೀನಿ. ಇದು ನನಗೆ ವೃತ್ತಿಯಲ್ಲಿ, ಬ್ಯಾಂಕು ಪ್ರವೃತ್ತಿಯಲ್ಲಿ ಕಲಾವಿದನಾಗಿ ನಾನು ತುಂಬಾ ಖುಷಿ ಪಟ್ಟಿದ್ದೇನೆ. ಈಗ ಅಂಬರೀಷ್ ಹೇಳಿದ್ರು, ನೀವು ಅಂಬರೀಷ್ ಅಂತ ಹೇಳಿದ್ರೆ ಪಾಪ ಅವರು, ನಾನು ಒಂದು ದಿವಸ ಬೆಂಗಳೂರಿನಿದ್ದಾಗ ಅವ್ರನ್ನ ಭೇಟಿಯಾಗಿದ್ದೆ. ಅವರು ಒಂದು ಶೂಟಿಂಗ್ ಬಂದಾಗ ಹೀಗೆ ಸಿಗ್ತಾ ಇಲ್ಲ ಅದಕ್ಕೆ. ಆದರೂ ಕೂಡ ಒಂದು ವೇಳೆ ಇದೆ, ಅಂಬರೀಷ್ನವರು ಅದೇ ಶಾಲೆಗೆ ಅವರ ಒಂದು ಪರವಾಗಿ, ಮಾರ್ಕ್ಸ್ ಲಿಸ್ಟ್ನ ಪರವಾಗಿ ಮಾತಾಡ್ಲಿಕ್ಕೆ ಬಂದೆ. ಹಾಗೆ ಅವರ ಸ್ಟೈಲ್ನಲ್ಲಿ, ನೋಡೇ ನಾನು ಹುಟ್ಟಿದ್ದು ಮಂಡ್ಯ, ಕಲ್ತಿದ್ದು ಮಂಡ್ಯ, ಇರೋದು ಮಂಡ್ಯ, ಆದ್ರೆ ಇವತ್ತಿನ ದಿನ ಈ ನಮ್ಮ ಜನ ಏನಂತಾರ ಅಂತ ಹೇಳಿದ್ರೆ, ಇದು ಕಲಿಯುಗದ ಗಂಡು ಅಂತಾರೆ. ನಿಜ, ಇದು ನಾನು ಹೇಳಿದ ಮಾತಲ್ಲ, ಈ ನಮ್ಮ ಜನ ಹೇಳಿದ ಮಾತು. ಇವತ್ತಿನ ದಿನ ನಮಗಿಷ್ಟಿರುವಾಗ ನೋಡಿ ಪ್ರಿನ್ಸಿಪಾಲ್ ಸಾಹೇಬ್ರೇ, ನಮ್ಮ ಹುಡುಗನ ಫೈಲ್ ಮಾಡಿದಂದ್ಮೇಲೆ ಇದು ಚೆನ್ನಾಗಿರೋದಿಲ್ಲ, ಮಾಡಂಗಿದ್ರೆ ಮಾಡಬೇಕು, ನಮ್ಮ ಇಡೀ ಮಂಡ್ಯದ ಮಕ್ಕಳನ್ನ ಪಾಸ್ ಮಾಡಬೇಕು, ಹೇಳಿದ್ದೀನಿ ಬರ್ಲಾ. ಥ್ಯಾಂಕ್ ಯು.
0: ಇನ್ನು ಮತ್ತೆ ಒಂದು ಮಿಮಿಕ್ರಿ ಉಳಿದಿದೆ, ನೀವು ಕೊಟ್ಟ ಮುಖ್ಯಮಂತ್ರಿ ಚಂದ್ರ ಅವರು
2: ಅಲ್ಲ. ಹಾಗೆ ಬೇಕಾದಷ್ಟು ಎಕ್ಸಾಕ್ಟ್ ಮಿಮಿಕ್ರಿ ಮಾಡಬೇಕು ಅಂತ ಹೇಳಿದ್ರೆ ಮಾಡಬಹುದು, ಅಂದ್ರೆ ಅದಕ್ಕೆ ಅದೊಂದು ತಯಾರಿ ಬೇಕು. ನಾನು ಹೇಳಿದ್ನಲ್ಲ ಎಷ್ಟೋ ವರ್ಷ ಆಯ್ತು ನನಗೆ ಬಿಟ್ಬಿಟ್ಟು, ಇವತ್ತು ನಾನು ನೀವು ಕರೆದಕ್ಕೆ ತಯಾರಿ ಇಲ್ಲದೆ ಏನಿಲ್ಲ, ಪಟ್ಟ ಅಂತ ಬಂದೆ, ಊಟ ಮಾಡ್ಕೊಬೇಕಾಗಿತ್ತು, ನಾ ಮಲಗಿಲ್ಲ, ನಿದ್ದೆನೂ ಮಾಡಿಲ್ಲ,
0: ನಿದ್ದೆ ಮಾಡ್ಬೇಕಾಗಿದೆ,
2: ಹಾಗೆ ಬಂದೆ. ಅದು ಬಹಳ ದಿವಸ ಆಯ್ತಲ್ಲ ಅಂತ ಹೇಳಿ, ಮಗ ಅಂದ ನಾನು ಬರ್ತೀನಿ ಅಂತ ಹೇಳಿ, ಅಂದ್ರೆ ನೀನು ಬರಬೇಡಪ್ಪ ಇವತ್ತು, ನಾನು ಏನ್ ಮಾಡ್ತೀನಿ ಅಲ್ಲಿ ರೇಡಿಯೋ ಕೇಳು ಅಂದೆ ನನಗೆ.
0: ಇದ್ರೆ ಅವರು ಕಾಲ್ ಮಾಡಿದ್ರೆ ಅವ್ರ ಜೊತೆ ಮಾತಾಡ್ಬಹುದು. ಸರಿ, ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದ್ದೀರಿ, ಒಂದಷ್ಟು ಮಿಮಿಕ್ರಿಗಳು ಮಾಡಿದಿರಿ, ಯಾವುದೇ ತಯಾರಿ ಇಲ್ಲದ್ರೂ ಕೂಡ ಇಷ್ಟು ಸೊಗಸಾಗಿ ಮಿಮಿಕ್ರಿಗಳನ್ನು ಮಾಡಿ ನಮ್ಮ ಕೇಳುಗರನ್ನು ರಂಜಿಸಿದ್ದೀರಿ, ಏನು ಹೇಳ್ತೀರಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು? ಇದು ನಿಮ್ಮ ಮೊತ್ತ ಮೊದಲ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀರಿ.
2: ಸಂಪೂರ್ಣ ಕಾರ್ಯಕ್ರಮ ಮೊತ್ತ ಮೊದಲ ಕಾರ್ಯಕ್ರಮ ರೇಡಿಯೋ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದು ನನಗೊಂಥರ ಬಹಳ ಖುಷಿ ಆಯಿತು. ಯಾಕಂತ ಹೇಳಿದರೆ ಎಷ್ಟೋ ಸಮಯ ರಿಟೈರ್ಡ್ ಆದಮೇಲೆ 6 ವರ್ಷ ಆಯ್ತು, 6 ವರ್ಷದಲ್ಲಿ ನಾನು ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ. ಮೊದಲು ಕೊಟ್ಟಿದ್ದು ಕೊರೋನಾಕ್ಕಿಂತ ಮೊದಲು ಕೊಡ್ಲಿಕ್ಕಾಗ್ಲಿಲ್ಲ, ಅಂದ್ರೆ ಬೇಡ ಅಂತ ಹೇಳಿ, ಯಾರಾದರೂ ಕೇಳಿದ್ರೆ ಗೈಡ್ ಮಾಡ್ತಿದ್ದೆ ಅಷ್ಟೇ. ಮತ್ತೆ ಇವತ್ತು ಏನೋ ಕಾರಣಾಂತರದಿಂದ ನಿಮ್ಮ ಒಂದು ಕೋರಿಕೆ ಮೇರೆಗೆ ಇಲ್ಲಿ ಬಂದಿದ್ದೆ ನಾನು. ಬಹುಜನರ ಅಪೇಕ್ಷೆ ಬಹಳ ಚೆನ್ನಾಗಿ ಇತ್ತು ಇಲ್ಲಿ ಬಂದಾಗ, ಅವರ ಕೇಳುಗರ ಒಂದು ಕೋರಿಕೆ ಅದನ್ನು ಕೇಳಿ ನಂಗೆ ಬಹಳ ಖುಷಿ ಆಯಿತು. ಅದೇ ಹೇಳಿದ್ನಲ್ಲ, ಕಲಾವಿದ ಸಾಯಬಹುದು ಆದರೆ ಕಲೆ ಸಾಯಲ್ಲ ಅಂತೇಳಿ. ಹಾಗಾಗಿ ಇವತ್ತಿನ ಒಬ್ಬ ಕಲಾವಿದನೇ ನೀವು ಕೊಟ್ಟ ರೆಸ್ಪೆಕ್ಟು, ನೀವು ಕೊಟ್ಟ ಒಂದು ಪ್ರೋತ್ಸಾಹ, ನಿಮ್ಮಿಂದ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳಿ, ನಮ್ಮ ನಿಮಗೂ ಬಣ್ಣ ಬಣ್ಣದ ಬದುಕು.
0: ಓಕೆ, ಒಬ್ಬರು ಕಾಲರ್ ಇದ್ದಾರೆ.
2: ಹೌದಾ?
0: ಹಲೋ
4: ಹಲೋ,
0: ನಮಸ್ತೆ.
4: ನಮಸ್ತೆ
0: ನಮಸ್ತೆ,
4: ನಾನು ಸರೋಜ್.
0: ಹೇಳಿ ಹೇಳಿ
4: ತಂದೆ.
2: ನಾನು ಹೇಳಿದೆ, ಅವನು ಕೇಳ್ತಾ ಏನಾಗಿದ್ದಂತ ಗೊತ್ತಿಲ್ಲ.
4: ನಾನು ಕೇಳ್ತಾ ಇದ್ದೆ ಸರ್,
0: ಹೇಗೆ ಮಾತಾಡಿದ್ರು, ಹೇಗೆ ಹೇಗೆ ಅನಿಸ್ತು?
4: ಎಲ್ಲ ಮಿಮಿಕ್ರಿ ಒಳ್ಳೇದಾಗಿದೆ ಸರ್, ಒಳ್ಳೆ ಬರ್ತಾ ಉಂಟು ಮಾತ್ರ, ಅವರ ವಾಯ್ಸ್ ವಾಯ್ಸ್ ಔಟ್ಪುಟ್.
0: ಏನು ಹೇಳಿ ತಂದೆ ಬಗ್ಗೆ ಒಂದಷ್ಟು ಮಾತು ಹೇಳಿ, ಹೇಗಿದ್ದಾರೆ ತಂದೆಯ ವ್ಯಕ್ತಿತ್ವ ಬಗ್ಗೆ ಹೇಗೆ ಹೇಳಿ?
4: ಅವರು ನಾನು ಸ್ಟೇಜ್ ಹತ್ತಕ್ಕೆ ಕಾರಣವೇ ನಮ್ಮ ತಂದೆ. ನಂಗೆ ಗೈಡೆನ್ಸ್ ಕೊಟ್ಟಿದ್ದು ಎಲ್ಲ ತಂದೆ. ನಂಗೆ ಸ್ಟೇಜ್ ಫಿಯರ್ ಎಲ್ಲ ಹೋಗ್ಲಿಕ್ಕೆ ಕಾರಣವೇ ನನ್ನ ತಂದೆ. ಮಿಮಿಕ್ರಿ ಮಾಡಿದ್ರು ಕೂಡ ನಂಗೆ ಎಲ್ಲ ಗುರುಗಳಾಗಿ ನನಗೆ ಹುಮ್ಮಸ್ಸು ಕೊಟ್ಟದ್ದು ನನ್ನ ತಂದೆ.
0: ತಂದೆ ತಾಯಿ ಮೊದಲ ಗುರು ಆಗ್ತಾರೆ, ಆದರೆ ತಂದೆ ಗುರು ಆಗಿದ್ದಾರೆ. ಓಕೆ, ಧನ್ಯವಾದಗಳು ಸರೋಜ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಮಗ ನೋಡಿ ಕಾಲ್ ಮಾಡಿದ, ಒಂದು ಮನೆಯವರು ಕಾಲ್ ಮಾಡಿದಾಗ ಹೇಗೆ?
2: ಅವನು ಹೇಳಿದ್ನಲ್ಲ, ಅವನೇ ಎಲ್ಲರಿಗೆ ಕಳಿಸಿದ್ದ, ಫ್ರೆಂಡ್ಸ್ಗಳಿಗೆಲ್ಲರಿಗೆ ಕಳಿಸಿದ್ದ, ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಹಾಕಿ ಕಳಿಸಿದ್ದ. ಹಾಗೆ ಇವತ್ತು ನಾನು ಗೆಸ್ ಮಾಡಲಿಲ್ಲ, ಅವ ಮಾಡ್ತಾನೆ ನಿದ್ದೆ ಮಾಡಿ ಅಂತ ಬಯಸಿದ್ದೆ, ಸುದ್ದಿಲ್ಲದೆ ಬಂದೆ ನಾನು ಈ ಸ್ಟುಡಿಯೋಗೆ.
0: ಓಕೆ, ಕೆ ಬಿ ಸುದರ್ಶನ್ ಅವರೇ, ಇಷ್ಟು ಹೊತ್ತು ನಿಮ್ಮ ಮಿಮಿಕ್ರಿ ಕಲೆ ಬಗ್ಗೆ, ನಿರೂಪಣೆ ಬಗ್ಗೆ ಒಂದಷ್ಟು ಮಾತಾಡಿದಿರಿ, ಮನೆಯವರ ಪ್ರೋತ್ಸಾಹ ಕೂಡ ನಿಮಗೆ ಖಂಡಿತ ಇದೆ, ಇನ್ನಷ್ಟು ನಿಮ್ಮಲ್ಲಿ ಆ ಕಲೆ ಇನ್ನು ಕೂಡ ಉಜ್ವಲವಾಗಿದೆ ಈಗ ನೋಡಿದಾಗ ಅನಿಸ್ತು. ನಿಮಗೆ ತುಂಬ ಗ್ಯಾಪ್ ಕೊಟ್ಟಾದರೂ ಪ್ರಥಮ ಒಂದು ರೇಡಿಯೋ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನೀವು ಬಂದದ್ದು ನಮಗೆ ನಿಮ್ಮ ಮಾತು ಕೇಳಿ ಧನ್ಯತೆ ಅನಿಸಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆ ಎಲ್ಲ ಸಾರಂಗ್ ಕೇಳುಗ ಬಾಂಧವರ ಪರವಾಗಿ, ಈ ಸಾರಂಗ್ ರೇಡಿಯೋದ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
2: ಧನ್ಯವಾದಗಳು ಸರ್, ಧನ್ಯವಾದಗಳು.
5: ಇದುವರೆಗೆ ಕೆ ಬಿ ಸುದರ್ಶನ್, ನಿರೂಪಕ ಹಾಗೂ ಮಿಮಿಕ್ರಿ ಕಲಾವಿದ, ಇವರ ಜೊತೆ ನಡೆಸಿದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರವನ್ನು ಕೇಳಿದೆವು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೋದರಿಗೆ ನಮಸ್ಕಾರ.
3: ಕೊಡೋದಕ್ಕೆ ಎಷ್ಟು ಸುಲಭ ಇದೆ ಅಂತ ಹೇಳ್ತೀನಿ. ದಿಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಐ ರೋಟ್ ಅಬೌಟ್ ಅಂಡ್ ಈಸ್ ಬಿಕಮ್ ವೆರಿ ಪಾಪ್ಯುಲರ್. ಐ ವಾಸ್ ಇನ್ ಸೌತ್ ಆಫ್ರಿಕಾ, ಜೋಹಾನ್ಸ್ಬರ್ಗಲ್ಲಿ. ಸೌತ್ ಆಫ್ರಿಕಾದಲ್ಲಿ ಬಿರುಗಾಳಿ ಭಾಳ ಬರ್ತದೆ, ಸಡನ್ನಾಗಿ ಯು ಗೆಟ್ ಟೊರ್ನೆಡೋಸ್, ವೆರಿ ಪಿಕ್ಯೂಲಿಯರ್. ಐ ವಾಸ್ ಟು ಗೋ ಟು ಎ ಪ್ಲೇಸ್ ಕಾಲ್ಡ್ ಜಾರ್ಜ್. ಜಾರ್ಜ್ ಅನ್ನೋ ಜಾಗಕ್ಕೆ ಹೋಗಬೇಕು. ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಅನೌನ್ಸ್ಮೆಂಟ್ ಬಂತು, ಟೊರ್ನೆಡೋ ಬರ್ಬೋದು, ಹ್ಯೂಜ್ ವಿಂಡ್ ಬರ್ತದೆ, ಹುಷಾರಾಗಿರಿ ಅಂತ ಎಲ್ಲ ಬಂತು. ನಾ ಏರ್ಪೋರ್ಟ್ ಮುಟ್ಟಿದೆ, ಮಳೆ ಶುರು ಆಯಿತು, ಸಮಥಿಂಗ್ ಸ್ಪೆಕ್ಟ್ಯಾಕ್ಯುಲರ್ ಅಲ್ಲಿ, ಮಳೆ ನೋಡಬೇಕು. ಆ ಮಳೆ ಬಂದರೆ 10 feet ಏನೂ ಕಾಣಿಸಲ್ಲ ರೀ, ಆ ಕಡೆ ಏನೂ ಕಾಣಿಸಲ್ಲ, ಅದು ಏನು ಬಕೆಟ್ ಏನು ಸುರಿದಂಗಿರುತ್ತೆ. ಇಂಗ್ಲೀಷಲ್ಲಿ ಪ್ರವರ್ಬ್ ಇದೆಯಲ್ಲ, ರೈನಿಂಗ್ ಲೈಕ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್ ಅಂತ. ಐ ಓನ್ಲಿ ಡಿಡ್ ನಾಟ್ ಸೀ ದೆಮ್, ಬಟ್ ಇಟ್ ವಾಸ್ ರೈನಿಂಗ್ ದ್ಯಾಟ್ ಮಚ್. ಮಳೆ ಅಂತೂ ಲೈಟ್ ಹೋಗ್ಬಿಡ್ತು, ಕರೆಂಟ್ ಇಲ್ಲ, ಬಿರುಗಾಳಿ ಬಿಟ್ಟೆಲ್ಲ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಬಿದ್ದೋಯ್ತು. ಏರ್ಪೋರ್ಟ್ ಕೇಪ್ಟು ಸ್ಟ್ಯಾಂಡ್ ಸ್ಟಿಲ್, ಮುಂದೇನು ಮಾಡೋಂಗಿಲ್ಲ. ನಮ್ಮದು ಏರ್ಪೋರ್ಟ್ ಅಂದರೆ ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಆದಂಗೆ ಆಗ್ಬಿಡ್ತು. 2,000 ಜನ, ಕ್ಯಾಂಟೀನ್ ಇಲ್ಲ, ಏನೂ ಇಲ್ಲ, ನೀರಿಲ್ಲ, ಕುಡಿಯೋಕೆ ತಿನ್ನೋದಕ್ಕೇನಿಲ್ಲ, ಅಲ್ಲೇ ಮಲ್ಕೋಬೇಕು, ರೋಡ್ ಗ್ರೌಂಡ್ ಮೇಲೆ ಕೂತ್ಕೋಬೇಕು. ಹೋಲ್ ಡೇ ಹಾಗೆ 24 hours ಇದ್ವಿ. ಆಮೇಲೆ ಸ್ವಲ್ಪ ಟಾರ್ನೆಡೋ ಕಮ್ಮಿ ಆಯಿತು, ಕರೆಂಟ್ ಬರಲಿಲ್ಲ, ಕಂಪ್ಯೂಟರ್ ವರ್ಕ್ ಆಗಲ್ಲ. ಅವ್ರು ಹಾಗೇ ಕೈಯಿಂದ ಬರೆದು ಕೊಡೋಕೆ ಶುರು ಮಾಡಿದರು. ಪ್ಲೇನ್ ಸರ್ವಿಸ್ ಶುರು ಆಯಿತು, ಅನೌನ್ಸ್ ಮಾಡಿದರು, ಪೀಪಲ್ ಟು ಗೋ ಟು ಜಾರ್ಜ್, ಫಾಲ್ ಇನ್ ಲೈನ್ ಅಂದರು. ನಾವೆಲ್ಲ ಲೈನಲ್ಲಿ ನಿಂತ್ಕೊಂಡ್ವಿ, ಬೋರ್ಡಿಂಗ್ ಪಾಸ್ ಇಟ್ಕೊಂಡ್ರು. ಪಾಪ ಹುಡುಗಿ ಒಬ್ಬಳು ಕೈಯಿಂದ ಬರೆದು ಕೊಡ್ಬೇಕು, ಕಂಪ್ಯೂಟರ್ ಕೆಲಸ ಮಾಡ್ತಾ ಇಲ್ಲ, ಬರೆದು ಕೊಡ್ಬೇಕು ಬೋರ್ಡಿಂಗ್ ಪಾಸ್. ಇಟ್ ಟೇಕ್ಸ್ ಲಿಟ್ಲ್ ಮೋರ್ ಟೈಮ್. ನಾನು ಮುಂದೆ ಒಬ್ಬ ಮನುಷ್ಯ ಇದ್ದ, 6'3" ದೈತ್ಯ, ಅವನು ನೀರು ಸಿಕ್ಕಿಲ್ಲ ಕುಡಿಯೋದಕ್ಕೆ, ಇನ್ನೇನೋ ಕುಡಿದು ಬಿಟ್ಟಿದ್ದಾನೆ. ನೀರಿಲ್ಲ ಅಂತ ಏನು ಮಾಡಪ್ಪ, ಅವನು ಏನು ಸಿಕ್ಕಿದ್ರೆ ಕುಡಿದಿದ್ದಾನೆ. ಆ ಅಮಲಲ್ಲೇ ಇದ್ದಾನೆ, ಜೋಲಿ ಹೊಡಿತಿದ್ದಾನೆ, ಕಣ್ಣು ಕೆಂಪಾಗಿದೆ. ಆಕೆಗೆ ಬೈತಾನೆ ಹುಡುಗಿಗೆ, ಏಯ್ ಬ್ಲ್ಯಾಕಿ, ಡೂ ಫಾಸ್ಟರ್, ವಾಟ್ ಆರ್ ಯು ಈಡಿಯಟ್ ಅಂತೆಲ್ಲ ಬೈತಾನೆ. ಆ ಹುಡುಗಿ ಪಾಪ ಕಣ್ಣಲ್ಲಿ ನೀರು ಬಂತು, ಯಾಕೆ ಬೈತೀರಿ ಸರ್, ವೈ ಆರ್ ಯು ಶೌಟಿಂಗ್ ಎಟ್ ಮೀ, ಐ ಆಮ್ ಡೂಯಿಂಗ್ ಮೈ ವರ್ಕ್ ಸರ್, ಪ್ಲೀಸ್ ಸರ್ ಹ್ಯಾವ್ ಪೇಷನ್ಸ್ ಸರ್ ಅಂತ ಕೇಳ್ಕೊತಾ ಹುಡುಗಿ. ಅದು ಯು ಈಡಿಯಟ್, ಯು ಶುಡ್ ಬಿ ಸ್ಯಾಕ್ರ್ ಫ್ರಮ್ ದ ಜಾಬ್ ಅಂತ 5 minutes. ನಾವೆಲ್ಲರೂ ಹೋಗಿ ಅವನು ಸಮಾಧಾನ, ಯಾಕೆ ಬೈತೀವೋ ಮಾರಾಯ, ಪಾಪ ಮಾಡ್ತಿದ್ದಾಳೆ ಆಕೆ ಕೆಲಸ, ಬಿಟ್ಬಿಡು ಅಂತ ನಮಗೆ ಬೈಯೋಕೆ ಶುರು ಮಾಡಿದ. ಆವಾಗ ಅನಿಸ್ತು ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಇದು ರಿಪೇರ್ ಮಾಡೋಕ್ಕಾಗಲ್ಲ, ರಿಪೇರ್ ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟು ಇದನ್ನು ಅಂತ. ಅವನು ಹಾಗೆ ಬೈಕೊಂಡೇ ಬಂದ ಕೊನೆವರೆಗೂ. ಕೊನೆಗೆ ಕೌಂಟರ್ ಬಂದು ನಿಂತ್ಕೊಂಡ, ಇಷ್ಟೆತ್ತರ ಮನುಷ್ಯ, ಹಿಂಗೆ ಕೈ ಇಟ್ಕೊಂಡಾಕೆನು ಹಿಂಗೆ ನೋಡ್ತಾ ಇದ್ದ, ನೋಡಿಬಿಟ್ಟು ಡೂ ಇಟ್ ಫಾಸ್ಟರ್ ಐ ಸೇ ಇಡಿಯಟ್ ಅಂತ ಬೈದ. ಆಕೆ ಪಾಪ ಬರೆದು ಕೊಟ್ಟಮೇಲೆ ಕೈಯನ್ನು ಕಿತ್ಕೊಂಡ, ಅದನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋದ, ಸಿಟ್ಟಲ್ಲೇ ಹೋದ. ಆಕೆ ಪಾಪ ಅಳು ಬಂದುಬಿಟ್ಟಿರಬೇಕು, ಬೈಸ್ಕೊಂಡು ಬೈಸ್ಕೊಂಡು. ಅವನು ಇದ್ದೆ ನಾನು, ನಾ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಅಂದೆ. ಫಸ್ಟ್ ಟೈಮ್ ಯಾರು ಅಂದಿರಬೇಕು ಗುಡ್ ಮಾರ್ನಿಂಗ್, ಆಕೆಗೆ ತಲೆ ಎತ್ತಿ ನೋಡಿದ್ದು, ಥ್ಯಾಂಕ್ ಯು ಸರ್ ಗುಡ್ ಮಾರ್ನಿಂಗ್ ಅಂದ್ಲು. ಯು ಆರ್ ವಂಡರ್ಫುಲ್ ಐ ಸೇ ಅಂದೆ, ಯು ಆರ್ ವಂಡರ್ಫುಲ್, ಯು ಆರ್ ಮ್ಯಾನೇಜಿಂಗ್ ದಿಸ್ ಸೋ ಬ್ಯೂಟಿಫುಲಿ, ಭಾಳ ಕಷ್ಟ ಮಾ ಕೆಲಸ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಿದ್ದೀಯ ನೀನು, ವಂಡರ್ಫುಲ್, ಐ ಥಿಂಕ್ ಯು ಆರ್ ಎ ರೋಲ್ ಮಾಡೆಲ್ ಫಾರ್ ಪೀಪಲ್ ಲೈಕ್ ಯು ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಪಟ ಪಟ ಬೋರ್ಡಿಂಗ್ ಪಾಸ್ ಕೊಟ್ಲು. ಅಷ್ಟೇ ಅಲ್ಲ, ಡಿಸೆಂಬರ್ ತಿಂಗಳದು, ಡ್ರಾಯರ್ ತೆಗೆದ್ಲು, ಎಷ್ಟುದ್ದ ಚಾಕ್ಲೇಟ್ ಬೋರ್ಡಿಂಗ್ ಪಾಸ್ ಜೊತೆಗೆ ಇನ್ಸೆಂಟಿವ್ ನನಗೆ. ಬೋರ್ಡಿಂಗ್ ಪಾಸ್ ಕೊಟ್ಟು ಮೆರಿ ಕ್ರಿಸ್ಮಸ್ ಸರ್ ಅಂದ್ಲು. ಥ್ಯಾಂಕ್ ಯು, ಮೆರಿ ಕ್ರಿಸ್ಮಸ್ ಟು ಯು ಅಂದೆ. ಕೊಡೋಕೆ ನನ್ನ ಕಡೆ ಏನಿರಲಿಲ್ಲ, ಜೇಬಲ್ಲಿ 2 pens ಇತ್ತು, 2 pens ಕೊಟ್ಬಿಟ್ಟೆ, ಕೊಟ್ಟಕ್ಕೆ ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಕ್ರಿಸ್ಮಸ್ ಅಂದೆ.

0: Radio Sarang 107.8 FM.
1: ಹೋಗೋ ಹೊತ್ತಿಗೆ ಸುಮ್ಮನೆ ಹೋಗ್ಬೇಕಲ್ಲ, ನಾನು ನನ್ನ ಮೈಂಡೇ ಒಂಥರ ವಿಚಿತ್ರ. ಆ ಹುಡುಗಿನ ಕೇಳಿದೆ, ಆ ಮನುಷ್ಯ ತುಂಬ ಬೈತಿದ್ನಲ್ಲ ನಿಮ್ಮನ್ನು, ತುಂಬ ಬೈತಾ ಇದ್ನಲ್ಲ ನಿಮ್ಮನ್ನು, ಬೇಜಾರಾಗಿರ್ಬೇಕಲ್ಲ ಅಂದೆ. ಆಕೆ ಅದು, ಯಸ್ ಸರ್, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್ ಸರ್, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್, ಇಟ್ ವಾಸ್ ಕಾನ್ಸ್ಟೆಂಟ್ಲಿ ನ್ಯಾಗಿಂಗ್ ಮೀ ಆ್ಯಂಡ್ ಕರ್ಸಿಂಗ್ ಮೀ, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್ ಅಂದ್ಬಿಟ್ಟು ನನ್ನ ಕಿವಿಗೊಂದು ಸುದ್ದಿ ಹೇಳಿದ್ದು, ಬಟ್ ಐ ಹ್ಯಾವ್ ಟೇಕನ್ ಕೇರ್ ಸರ್ ಅಂದು. ಐ ಹ್ಯಾವ್ ಟೇಕನ್ ಕೇರ್, ಏನು ಕೇರ್ ತೊಗೊಂಡು ಅಂತ ಕೇಳಿದೆ. ಆಕೆ ಹೇಳಿದ್ದು, ಇವನು ಜಾರ್ಜಿಗೆ ಹೋಗ್ತಾನಲ್ಲ, ಇವನ ಲಗೇಜು ಬೇರೆ ಕಡೆ ಹೋಗ್ತದೆ. ನಿಮಗೆ ಸೌತ್ ಆಫ್ರಿಕಾದಲ್ಲಿ ಬ್ಯಾಗ್ ಕಳ್ಕೊಂಡ್ರೆ ಗೊತ್ತು ಏನಾಗ್ತದೆ ಅಂತ. ನಿಮ್ಮ ಪುನರ್ಜನ್ಮ ಅದು, ಬ್ಯಾಗ್ ಸಿಗಬೇಕಾದ್ರೆ ಬಹಳ ಕಷ್ಟ. ತಮಾಷೆ ನೋಡಿ, ಇವನು ಜಾರ್ಜಿಗೆ ಹೋಗ್ತಾನೆ, ಇವನು ಲಗೇಜ್ ಇನ್ನೆಲ್ಲೂ ಹೋಗ್ತದೆ, ಒದ್ದಾಡಿ ಹೋಗ್ತಾನೆ, ಕುಡಿದದ್ದೆಲ್ಲ ಇಳಿದು ಹೋಗುತ್ತೆ ಅಲ್ಲಿ ಹೋಗೋತ್ತಿಗೆ. ಏನು ಉಳಿಯ ಲಕ್ಷಣನೇ ಉಳಿಯಲ್ಲ ಒಂದು, ಯಾಕಂದರೆ ಬ್ಯಾಗ್ ಇಲ್ಲ, ಹುಡುಕಾಡಿದ್ರೆ ಸಿಗಲ್ಲ ನಿಮಗೆ ಅದು ಎಲ್ಲಿ ಹೋಗ್ತದೆ ಅಂತ. ಯಾಕಂದರೆ ಒಂದೇ ಟೈಮಿಗೆ ಮೂರು ನಾಲ್ಕು ನಾಲ್ಕು ಫ್ಲೈಟ್ ಹೋಗ್ಬೇಕಾದ್ರೆ ಯಾವುದಕ್ಕೂ ಟ್ಯಾಗ್ ಹಾಕಿ ಕಳಿಸ್ಬಿಡ್ತಾಳೆ, ಆ ಊರು ಹೋಗ್ಬಿಡುತ್ತೆ ಲಗೇಜ್ ಅದು. ಯಾಕೆ ಬೇಕಾಗಿತ್ತಪ್ಪ ಇದು, ಬೈಯೋದ್ಯಾಕೆ, ಲಗೇಜ್ ಕಳ್ಕೊಳ್ಳೋದ್ಯಾಕೆ ಅಲ್ವಾ? ಒಂದು ಒಳ್ಳೆ ಮಾತು ಹೇಳಕ್ ಬರಲ್ವಾ, ಜಾಯ್ ಆಫ್ ಗಿವಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ಶೇರಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ದ್ಯಾಟ್ ಮೇಕ್ಸ್ ಯುವರ್ ಲೈಫ್ ವರ್ತ್ ಲಿವಿಂಗ್ ಆ್ಯಂಡ್ ಫಾರ್ ಅದರ್ಸ್ ಆಲ್ಸೋ, ನಾಟ್ ಓನ್ಲಿ ಫಾರ್ ಯು ಆ್ಯಂಡ್ ಫಾರ್ ಅದರ್ಸ್.

0: Radio Sarang 107.8 FM.
1: ಒಂದು ಇನ್ಸಿಡೆಂಟ್ ಆದದ್ದು ನನ್ನ ಗೆಳೆಯನ ಮನೇಲಿ. ಹ್ಯೂಲೆಟ್ ಪ್ಯಾಕರ್ಡ್ ಅಂತ ಕಂಪ್ನಿ, ನನ್ನ ಸ್ನೇಹಿತ ಮ್ಯಾನೇಜರ್ ಆಗಿದ್ದಾನೆ. ಅವನ ಮನೆಯಲ್ಲಿ ಆದಂಥ ಘಟನೆ ಬರೆದು ಹಾಕಿದ್ದೆ ನಾನು ಸುಮಾರು ಇಂಟರ್ನೆಟ್ಟಲ್ಲಿ 12 ವರ್ಷ ಆಯಿತು. ಮೇ ಬಿ ಈಸ್ ಪಾಸಿಬಲ್ ದಟ್ ಸಮ್ ಆಫ್ ಯು ಹ್ಯಾವ್ ರೆಡ್ ಇಟ್. ಐ ಹ್ಯಾವ್ ರಿಸೀವ್ಡ್ ಮೋರ್ ದ್ಯಾನ್ 27,000 ಮೇಲ್ಸ್ ಟೆಲ್ಲಿಂಗ್ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಟಚ್ಡ್ ಅವರ್ ಲೈಫ್ಸ್. ದಟ್ ಇಸ್ ದ ಲಾಸ್ಟ್ ಇನ್ಸಿಡೆಂಟ್ ಐ ಎಮ್ ಗೋಯಿಂಗ್ ಟು ಕೋಟ್ ಅಂಡ್ ಸ್ಟಾಪ್, ಬಿಕಾಸ್ ದ್ಯಾಟ್ ಇಸ್ ದ ಜಾಯ್ ಆಫ್ ಗಿವಿಂಗ್, ಶೇರಿಂಗ್. ದ್ಯಾಟ್ ಮೇಕ್ಸ್ ಯುವರ್ ಲೈಫ್ ಟು ಬಿ ರಿಮೆಂಬರ್ಡ್ ಬೈ ಪೀಪಲ್ ಆಲ್ ದ ಟೈಮ್. ಅವನ ಮನೇಲಿ ಒಂದು ದಿವಸ ಕೂತ್ಕೊಂಡು, ಶನಿವಾರ ಭಾನುವಾರ ರಜೆ ಅಲ್ವಾ ಐ ಟಿ ಮಂದಿಗೆ, ಆರಾಮಾಗಿ ಪೇಪರ್ ಓದ್ತಾ ಇದ್ದ. ಅವನ ಹೆಂಡತಿ ಬಂದಳು, ಸಾಕ್ಬಿಡ್ರಿ ಪೇಪರ್ ಎಷ್ಟು ಓದ್ತೀರಿ, ಸಾಕು ಮಾಡಿನ ನೋಡಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳೆ. ಇದು ಎಲ್ಲರ ಮನೆಯಲ್ಲಿ ಇರೋದೆ. ಮಗ ಮಗಳು ಒಳ್ಳೆ ಕೆಲಸ ಮಾಡಿದರೆ ಅಪ್ಪ ಅಮ್ಮ ಇಬ್ಬರು ಜೋರಾಗಿ ಹೇಳ್ಕೋತಾರೆ, ನನ್ನ ಮಗ ನನ್ನ ಮಗಳು. ಏನಾದರೂ ಮಕ್ಕಳು ತಪ್ಪು ಕೆಲಸ ಮಾಡಿದ್ರೆ ನೋಡಿ ನಿಮ್ಮ ಮಗ ನಿಮ್ಮ ಮಗ ನಿಮ್ಮ ಮಗಳು ಅಂತ ಬಂದರೆ ಏನೋ ತಕರಾರು ಇದೆ ಅಂತ ಗ್ಯಾರಂಟಿ. ಆಕೆ ಬಂದು ನೋಡಿ ಲುಕ್ ಆಟ್ ಯುವರ್ ಡಾರ್ಲಿಂಗ್ ಡಾಟರ್ ಅಂದಲ್ಲ, ನೋಡ್ದ ಪುಟ್ಟ ಹುಡುಗಿ 6 ವರ್ಷ ಹುಡುಗಿ ಅಳ್ತಾ ಇತ್ತದು. ಯಾಕೆ ಅಳ್ತಾಳೆ ಇವಳು ಅಂತ ನೋಡ್ದ, ಗೊತ್ತಾಯ್ತು ಅವನಿಗೆ. ಆ ಮಗು ತಾಯಿ ಇವನ ಹೆಂಡತಿ ಮೊಸರನ್ನ ತಿನ್ನಲಿ ಮಗಳು ಅಂತ ಕಲಿಸ್ಕೊಂಬಂದಿದ್ದ ಬಟ್ಲಲ್ಲಿ. ಆ ಮಗುಗೆ ಮೊಸರನ್ನ ಕಂಡ್ರೆ ಆಗಲ್ಲ, ಬೇಡ ಅಂತ ಮಗು ತಿನ್ನು ಅಂತ ಅಮ್ಮ ಒಂದು ಟಗ್ ಆಫ್ ವಾರ್. ಆ ಮಗು ಅಳ್ತಾ ಇತ್ತು. ಅಪ್ಪ ಏನು ಮಾಡ್ದ, ಪೇಪರ್ ಕೆಳಗಿಟ್ಟ, ಹೋಗಿ ಮಗು ಪಕ್ಕ ಕೂತ್ಕೊಂಡ. ಆಕೆ ಭುಜದ ಮೇಲೆ ಕೈ ಹಾಕಿ, ಅಮ್ಮ ನನಗೋಸ್ಕರ 2 ಚಮಚ ತಿಂದ್ಬಿಡಮ್ಮ, ನೀ ತಿಂದೆ ಹೋದ್ರೆ ನಿಮ್ಮಮ್ಮ ನನ್ನ ಬೈತಾಳೆ,

0: Radio Sarang 107.8 FM.
1: ಮಕ್ಕಳು ಎಷ್ಟು ಬುದ್ಧಿವಂತರಿರ್ತಾರೆ ಗೊತ್ತಾ? ಫಂಟ್ಯಾಸ್ಟಿಕ್. ಐ ಹವ್ ಡನ್ ಲಾಟ್ ಆಫ್ ರಿಸರ್ಚ್ ಆನ್ ಇಮೋಷನ್ಸ್ ಆಫ್ ಚಿಲ್ಡ್ರನ್. ಐ ಗಾಟ್ ಸೋ ಮೆನಿ ವಿಡಿಯೋಸ್ ರೆಕಾರ್ಡೆಡ್. ವಿ ಕಾಲ್ ಚಿಲ್ಡ್ರನ್ ಆರ್ ವೆರಿ ಇನೋಸೆಂಟ್ ಅಲ್ಲ, ಡೋಂಟ್ ಟೇಕ್ ದೆಮ್ ಸೋ ಈಸಿಲಿ. ದೇ ಆರ್ ವೆರಿ ಶ್ರೂಡ್, ವೆರಿ ಶ್ರೂಡ್. ಹೋಗಿ ಪಕ್ಕದ ಕೂತ ತಕ್ಷಣ ಹುಡುಗಿ ಕೇಳ್ತು, ಅಪ್ಪ ಎರಡು ಚಮಚ ಅಲ್ಲ ಇಡೀ ಬಟ್ಲನ್ನ ತಿನ್ಬಿಡ್ತೀನಿ, ಅದನ್ನು ಕೇಳಿದ್ದು ಕೊಡಿಸ್ತೀಯಾ? ಮಕ್ಕಳಿಗೆ ಯಾವಾಗ ಹುಕ್ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅಪ್ಪ ಜನ್ರಸ್ ಮೂಡಲ್ಲಿದ್ನಲ್ಲ, ನೀ ತಿನ್ ಮಗಳೇ, ಏನು ಬೇಕಾದ್ರೂ ಕೊಡಿಸ್ತೀನಿ ನಿನಗೆ ಅಂದ. ಆಕೆ ಗೊತ್ತಾಯ್ತು ಬರೀ ಎಫರ್ವೆಸೆನ್ಸ್ ಇದು. ಕೀಲಿ ಕೈ ಅಮ್ಮನ ಕಡೆ ಇದೆ. ಅಮ್ಮನ ನೋಡಿದ್ಲು, ಅಮ್ಮ ಇನ್ನೂ ಸಿಟ್ಟಲ್ಲಿ ಗುರ್ರ ಅಂತ ಇದ್ರು. ಅಮ್ಮ ನೀನು ಪ್ರಾಮಿಸ್ ಮಾಡು, ಒಂದ್ರೆ ತಿಂತೀನಿ ಅಂತ, ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ನಿನಗೆ ಅಂತ ಅಮ್ಮ ಅಂದರು. ಆ ಮಗು ಕಣ್ಣು ಒರೆಸ್ಕೊಂಡು ಗಬ ಗಬ ಇಡೀ ಬಟ್ಲನ್ನ ತಿಂತು. ಅಪ್ಪಗೆ ಸಂಕಟಾಯ್ತು, ಆ ಮಗುಗೆ ಮೊಸರನ್ನ ಕಂಡ್ರೆ ಆಗಲ್ಲ ಪಾಪ, ಅದು ಏನು ಬೇಕೋ ಏನೋ, ಅದರ ಆಸೆಗೋಸ್ಕರ ತಿಂತಾ ಇದೆ ಇದು. ಆ ಮಗು ತಿಂದು ಹೋಗಿ ಕೈ ತೊಳ್ಕೊಂಡು ನೀರು ಕುಡಿದು ಓಡಿ ಬಂತು. ಅಪ್ಪ ಸೋಫಾದ ಮೇಲೆ ಕೂತಿದ್ದ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಆ ಪುಟ್ಟ ಹುಡುಗಿ ಓಡಿ ಬಂದು ತೊಡೆ ಮೇಲೆ ಹಾರಿ ಕೂತ್ಕೊಳ್ತು. ಚಿಲ್ಡ್ರನ್ ಆರ್ ವೆರಿ ಸ್ವೀಟ್ ವೆನ್ ದೇ ವಾಂಟ್ ಸಮಥಿಂಗ್ ಏನೋ. ಆ ತನ್ನ ಪುಟ್ಟ ಕೈಯನ್ನು ಅಪ್ಪನ ಕೊತ್ತಿಗೆ ಸುತ್ತ ಹಾಕಿ, ಅಪ್ಪ ನಾ ಕೇಳಿದ್ದು ಕೊಡಿಸ್ತೀಯಾ ಅಂದ್ಲು. ಎದೆ ದಾಸ್ ಅಂದ್ಬಿಡ್ತೀವಿ ಅಂದು. ಏನೋ ಉತ್ಸಾಹದಲ್ಲಿ ಬ್ಲ್ಯಾಂಕ್ ಚೆಕ್ ಕೊಟ್ಬಿಟ್ಟಿದ್ದಾನೆ, ತೊಗೊಂಬಿಡ್ತೀನಿ, ತೊಗೊಬೇಕಾ ತಗೋ ಅಂತ. ಏನಾದರೂ ಕೇಳಿಬಿಟ್ರೆ ಅವ್ನು ಹೇಳ್ದ, ಅಮ್ಮ ನೋಡಮ್ಮ ನಿಮ್ಮ ಅಪ್ಪ ಭಾಳ ಶ್ರೀಮಂತ ಅಲ್ಲ, ಚೀಪಾಗಿರೋದು ಏನಾದರೂ ಕೇಳು, ಭಾಳ ಕಾಸ್ಟ್ಲಿ ಕೇಳಬೇಡ ಅಂತ. ಇಲ್ಲಪ್ಪ ನಾ ಕೇಳೋದು ಭಾಳ ಚೀಪಾಗಿದೆ ಇದು, ಹಂಗಾರೆ ಕೇಳು ಮಗಳೇ ಕೇಳು ಅಂದ. ಆ ಹುಡುಗಿ ಭಾಳ ಕಾನ್ಷಿಯಸ್ ಆಗಿಬಿಟ್ಲು, ಎಲ್ಲರೂ ತನ್ನೇ ನೋಡ್ತಿದ್ದಾರೆ ಅಂತ. ಇರೋರು ಯಾರು ಮನೆಯಲ್ಲಿ? ಅಪ್ಪ, ಅಮ್ಮ, ಅಮ್ಮನ ಅಮ್ಮ, ಅಜ್ಜಿ. ಮೂರು ಜನ ಮಗು ಏನು ಕೇಳುತ್ತೆ ಅಂತ ಹಿಂಗೆ ನೋಡ್ತಾ ಇದ್ದಾರೆ. ಅದೇನು ಮಾಡ್ತು ಹುಡುಗಿ? ಇನ್ನೂ ಕೈ ಬಿಗಿ ಮಾಡಿ ಅಪ್ಪನ ಕಿವಿ ಹತ್ರ ತನ್ನ ಬಾಯಿ ತಂದು, ಅಪ್ಪ ಅಪ್ಪ ನಾಳೆ ಭಾನುವಾರ ಅಲ್ವಾ ಅಂದು. ಭಾನುವಾರ ಅಮ್ಮ, ಕಾಸ್ಟ್ಲಿ ಇಲ್ಲ ಅಪ್ಪ, ಇದು ಭಾಳ ಚೀಪ್ ಆಗಿದೆ ನಾ ಕೇಳಿದ್ದು, ಹಂಗಾರೆ ಕೇಳು ಅಂದ. ನಾಳೆ ಭಾನುವಾರ, ನಿನಗೇನು ಕೇಳೋದು ಕೇಳಮ್ಮ, ಭಾನುವಾರ ಮಂಗಳವಾರ ತೊಗೊಂಡು ಏನು ಮಾಡ್ತಿ ಅಂದ. ಆ ಹುಡುಗಿ ಹೇಳ್ತು, ಹಾಗಾದರೆ ನನ್ನ ಸಲೂನ್ ಕರ್ಕೊಂಡು ನನ್ನ ತಲೆ ಬೋಳಿಸ್ಬರ್ತೀಯಾ ಅಂದ್ಲು. ಸಲೂನಿಗೆ ಕರ್ಕೊಂಡು ಹೋಗಿ ನನ್ನ ತಲೆ ಬೋಳಿಸ್ಕೊಂಬರ್ತೀಯಾ ಅಂತ. ಇವನಿಗೆ 230 ಸಾಕೆಟಲ್ಲಿ ಬರಳು ಹಾಕಿದಂಗೆ ಆಯ್ತು. ಅಮ್ಮ ಅಜ್ಜಿ ನೆಲ ಬಿಟ್ಟು 3 ಮೇಲೆ ಹಾರಿದ್ರು ಒಂದೇ ಸಲ. ಏ ಆ ಹುಡುಗಿ ತಲೆ ಬೋಳಿಸ್ಕೊಡೋದು ಅಂದ್ರೆ ಅಸಹ್ಯ ಅದು, ಏ ಅದ್ಯಾಕೆ ತಲೆ ಬೋಳಿಸ್ಕೋಬೇಕು, ಯಾಕೆ ಅಂತ ಕೇಳ್ದ. ತರಬೇಕು ಅಂದ್ಲು. ಯಾಕೆ? ನಾ ಹೇಳೋಲ್ಲ, ನನಗೆ ಬೇಕು. ಮೊದಲು ಲಾಜಿಕ್ ಶುರು ಮಾಡ್ದ ಅಪ್ಪ. ಅಲ್ಲಮ್ಮ ಎಷ್ಟು ಪುಟ್ಟ ಚಂದ ಮಗು ನೀನು, ಗುಂಡು ಮುಖ, ದೊಡ್ಡ ಕಣ್ಣು, ಉದ್ದು ಕೂದಲು ಎಷ್ಟು ಚೆನ್ನಾಗಿದೆ ಗೊತ್ತಾ? ತಲೆ ಬೋಳಿಸ್ಕೊಂಡ್ರೆ ಚೆನ್ನಾಗಿರ್ತಾ ಹುಡುಗಿಯರು? ಚೆನ್ನಾಗಿ ಕಾಣಿಸಲ್ಲ, ಕಾಣಿಸುತ್ತೋ ಬಿಡುತ್ತೋ, ನಾ ಬೋಳಿಸ್ಕೋಬೇಕು. ಯಾಕೆ? ನನಗೆ ಬೇಕು, ಹೇಳಲ್ಲ. ಇದೆ ಅವಂಡತನ. ಸಾರಿ ಆಗೋಲ್ಲ ಅಂದ ಅಪ್ಪ. ಆ ಹುಡುಗಿ ಅಳೋಕೆ ಶುರು ಮಾಡ್ತು. ಅತ್ಕೊಂಡು ಹೇಳಿದ್ದು, ಅಪ್ಪ ನನಗೆ ಹೋದ ವಾರ ನೀನು ಹರಿಶ್ಚಂದ್ರ ಕತೆ ಹೇಳಿದ್ದಿ. ಅವಾಗೇನು ಹೇಳಿದ್ದಿ ಕತೆ ಹೇಳಿ? ಒಂದ್ಸಲ ಮಾತು ಕೊಟ್ರೆ ಹಾಗೆ ನಡ್ಕೋಬೇಕು ಅಂತ ಹೇಳಿದ್ದೆಲ್ಲ. ಈಗ ನೀ ಮಾತು ಕೊಟ್ಟಿದ್ದಿ, ಮತ್ತು ನಾನು ಕೇಳಿದ್ದು ಕಾಸ್ಟ್ಲಿ ಇಲ್ಲ, ಚೀಪ್ ಆಗಿದೆ ಇದು. ಅಪ್ಪ ಅಪೋಸಿಷನ್ ಪಾರ್ಟಿ ನೋಡ್ದ. ಹೆಂಡ್ತಿ ಅತ್ತೆ, ಆಯ್ತಮ್ಮ ಮಾತು ಕೊಟ್ಟಿದ್ದೀನಿ, ಮಾಡ್ತೀನಿ ನಾಳೆ ಅಂದ. ಮನೆಯಲ್ಲಿ ಕೋಲಾಹಲ ಆಗಿರ್ಬೇಕು, ರಾತ್ರಿ ಕುರುಕ್ಷೇತ್ರ ಆಗಿರಬೇಕು. ಆದರೆ ಮರುದಿನ ಅಪ್ಪ ಮಾತು ಕೊಟ್ಟಂಗೆ ಹುಡುಗಿನ ಕರ್ಕೊಂಡು ಹೋಗಿ ಸಲೂನ್ಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ. ಚಿತ್ರ ಕಾಣ್ತಾ ಇತ್ತು ಹುಡುಗಿಯದು. ಮರುದಿನ ಸೋಮವಾರ ಶಾಲೆಗೆ ಹೋಗಿ ರೆಡಿ ಆಗಿದೆ ಹುಡುಗಿ.

0: Radio Sarang 107.8 FM.
1: ನಿಮ್ಮ ಕಣ್ಣು ಒಂದು ಚಿತ್ರ ಬರ್ತದೆ. 6 ವರ್ಷದ ಬ್ಯೂಟಿಫುಲ್ ಚೈಲ್ಡ್, ಯೂನಿಫಾರ್ಮ್ ಹಾಕೊಂಡಿದೆ, ಹೆಗಲಿಗೊಂದು ಬ್ಯಾಕ್ ಪ್ಯಾಕು, ವಾಟರ್ ಬಾಟಲ್, ಟಿಫಿನ್ ಕ್ಯಾರಿಯರ್, ಬೋಳತಲೆ. ಅಪ್ಪ ಕರ್ಕೊಂಡು ಹೋದ ಕಾರಲ್ಲಿ, ಶಾಲೆ ಹತ್ತಿರ ಬಿಟ್ಟ. ಆ ಮಗು ಹೋಗಿ ಗೇಟ್ ಹತ್ತಿರ ನಿಂತ್ಕೊಳ್ತು. ಆಕೆ ನೋಡೋಕ್ಕೆ ಆಗ್ತಾ ಇಲ್ಲ ಅವನಿಗೆ. ಒಳಗೋಗೋ ಅಂದ. ಇಲ್ಲಪ್ಪ, ನನ್ನ ಫ್ರೆಂಡ್ ಬರ್ತಾನೆ, ಕಾಯ್ತೀನಿ ಅಂದು. ಅದು ಯಾವ ಫ್ರೆಂಡಪ್ಪ ಅವನು, ನಾನು ಹೊಡೆಬಿಡ್ತೀನಿ. ಇವನು ಕೂತ್ಕೊಂಡ ಕಾರಲ್ಲಿ. ಒಂದು ನಿಮಿಷಕ್ಕೆ ಇನ್ನೊಂದು ಕಾರ್ ಬಂತು ಹಿಂದೆ. ಆ ಕಾರಿಂದ ಪುಟ್ಟ ಹುಡುಗ ಇಳ್ಕೊಂಡ. ಇಷ್ಟೇ ವಯಸ್ಸಿನ ಹುಡುಗ, ಅಂಥದ್ದೇ ಯೂನಿಫಾರ್ಮು, ಅಂಥದ್ದೇ ಬ್ಯಾಕ್ ಪ್ಯಾಕು, ಅಂಥದ್ದೇ ವಾಟರ್ ಬಾಟ್ಲು, ಅಂಥದ್ದೇ ಟಿಫಿನ್ ಕ್ಯಾರಿಯರು, ಅವಂದು ಬೋಳ್ತಲೆ. ಅವನು ನಿಧಾನಕ್ಕೆ ಹುಡುಗಿ ಹತ್ರ ಮಾತಾಡ್ತಾ ಇದ್ದ. ಈ ಹುಡುಗಿ ಅವ ಅಪ್ಪ ನೋಡ್ದ ಇಬ್ಬರು ಮಾತಾಡೋದನ್ನು. ಅವನೊಂದ ಶಾಲೆ ಯೂನಿಫಾರ್ಮ ಚೇಂಜ್ ಆಯಿತೋ ಏನೋ, ಯಾಕಂದರೆ ಅವನು ಹಂಗೆ ಇವ್ರದಂಗೆ ಅಂತ ಏನಾಯ್ತಪ್ಪ. ಒಬ್ಬ ಹೆಣ್ಮಗಳು ಹಿಂದಿನ ಕಾರ್ ಓಡಿಸ್ಕೊಂಡು ಬರ್ತಾ ಇದ್ರಲ್ಲ, ಅವ್ರು ಇಳ್ಕೊಂಡ್ರು, ಇವನ ಕಡೆ ಬರ್ತಾ ಇದ್ದಾರೆ. ಇವನು ಆಕೆ ನೋಡ್ತಾನೆ ಇಲ್ಲ. ಅವ್ರು ಒಂದೇ ಸಮ ಕಣ್ಣಲ್ಲಿ ನೀರು ಸುರಿತಾ ಇದೆ ಆಕೆಗೆ. ಆಕೆ ಬಂದು ಕೇಳಿದ್ಲು, ಸರ್ ಆ ಮಗು ನಿಮ್ಮ ಮಗಳಾ ಅಂತ ಕೇಳಿದ್ಲು. ಹೌದು, ನನ್ನ ಮಗಳಾಕೆ. ತಕ್ಷಣ ಆಕೆ ಹೇಳಿದಂತೆ, ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ನೀವು ದೇವರಿಗೆ ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ, ಒಬ್ಬ ದೊಡ್ಡ ದೇವತೆ ನಿಮ್ಮ ಮಗಳಾಗಿ ಬಂದಿದ್ದಾಳೆ, ನೀವು ಭಾಗ್ಯಶಾಲಿಗಳಿದ್ದೀರಿ ಅಂತ. ಇವನು ಲಕ್ಷ ಇಲ್ಲ ಅದ್ರ ಬಗ್ಗೆ. ಅದು ಹೋಗಲಿ, ಇಸ್ ದ್ಯಾಟ್ ಯುವರ್ ಸನ್, ನಿಮ್ಮ ಮಗನ ಅವನು ಅಂತ ಕೇಳ್ದ. ಹೌದು ನನ್ನ ಮಗ. ಏನು ವಿಚಿತ್ರ ನೋಡ್ರಿ ಅಂದ ಇವನು. ಮೊನ್ನೆ ಶನಿವಾರ ದಿವಸ ನನ್ನ ಮಗಳು ಹಠ ಹಿಡಿದ್ಲು ಅಂತ ಹೇಳಿ ಆಕೆ ತಲೆ ಬೋಳಿಸ್ಕೊಂಡು ಕರ್ಕೊಂಬಂದಿದ್ದೀನಿ, ಇವತ್ತು ನಿಮ್ಮ ಹುಡುಗನೂ ತಲೆ ಬೋಳಿಸ್ಕೊಂಡಿದ್ದಾನೆ, ಏನು ಸ್ಪೆಷಲ್ಲು ಅಂದ್ಬಿಟ್ಟು ಆ ತಾಯಿ ನೋಡ್ದ. ಅಲ್ಲಿವರು ನೋಡಿರಲಿಲ್ಲ ಸರಿಯಾಗಿ. ಆಕೆ ಮೊದಲೇ ಅಳ್ತಾ ಇದ್ಲಲ್ಲ, ಇವನಿಗೆ ಕೇಳಿದ ತಕ್ಷಣ ಆಕೆ ದುಃಖ ತಡ್ಕೊಳೋಕ್ಕಾಗಲಿಲ್ಲ. ಶಿ ಸ್ಯಾಂಕ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಟಾರ್ಟೆಡ್ ಸಾಬಿಂಗ್ ಲೈಕ್ ಎ ಚೈಲ್ಡ್. ಅಳೋಕ್ಕೆ ಶುರು ಮಾಡಿಬಿಟ್ರು ಬಿಕ್ಕಿ ಬಿಕ್ಕಿ. ಇವನಿಗೆ ಗಾಬರಿ ಆಯಿತು, ಸಾರಿ ನಾನೇನಾದರೂ ಅಂದ್ಬಿಟ್ಟ. ಆಕೆ ಕಣ್ಣು ಒರೆಸ್ಕೊಂಡು, ಇಲ್ಲ ಸರ್ ತಪ್ಪು ತಿಳ್ಕೊಬೇಡಿ, ನನಗೆ ನನ್ನ ಭಾವನೆಗಳನ್ನು ತಡ್ಕೊಳೋಕ್ಕಾಗಲಿಲ್ಲ, ಐ ಆಮ್ ಸಾರಿ. ನಮ್ಮ ಮಗ ಒಬ್ಬನೇ ಮಗ ಸರ್, ನನಗೆ ಹುಟ್ಟಿದ್ದೇ ಒಂದು ಮಗು, ಅದು 3 ವರ್ಷಗಳ ಕೆಳಗೆ ಜ್ವರ ಬರ್ತಾ ಇತ್ತು ಅವನಿಗೆ. ಡಾಕ್ಟ್ರಿಗೆ ತೋರಿಸಿದೆ, ಯಾವುದೋ ಒಂದು ಔಷಧಿ ಕೊಟ್ಟರು ಕಮ್ಮಿ ಆಗ್ತಾ ಇತ್ತು. ಈಗೊಂದು 7 ತಿಂಗಳ ಹಿಂದೆ ಡಾಕ್ಟರ್ ಕಡೆ ಹೋದಾಗ ಹೇಳಿದರು, ಯುವರ್ ಚೈಲ್ಡ್ ಹ್ಯಾಸ್ ಬ್ಲಡ್ ಕ್ಯಾನ್ಸರ್ ಆ್ಯಂಡ್ ಈಸ್ ಇನ್ ದಿ ಫೈನಲ್ ಸ್ಟೇಜಸ್ ಆಫ್ ಬ್ಲಡ್ ಕ್ಯಾನ್ಸರ್. ಅವನು ಗೆಸ್ಟ್ ಥರ ಇರ್ತಾನೆ ನಿಮ್ಮ ಮನೆಯಲ್ಲಿ, ಯಾವಾಗ ಹೋಗ್ತಾನೋ ಹೋಗ್ತಾನೆ, 2 ದಿವಸ ಕಾಪಾಡ್ಕೊಳ್ಳಿ ಅಷ್ಟೇ ಅವನ ಅಂದರು. ಕೆಮೊಥೆರಪಿ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ, ಅದಾದಮೇಲೆ ಕೂದಲು ಉದುರು ಹೋಗಿದೆ, ಮೈಯೆಲ್ಲ ಒಣಗಿ ಹೋಗಿದೆ. ಕೆಮೊಥೆರಪಿ ಮುಗಿದಾಗ ಆತ ಬದುಕ್ತಾನೆ ಅಂತ ಅನಿಸೋಲ್ಲ, ಆ ಥರ ಒದ್ದಾಡ್ತಾನೆ. ನಿಮ್ಮ ಮಗಳಿದ್ದಾಳಲ್ಲ ದೇವತೆ ಅಂತ ಹೇಳಿದ್ನಲ್ಲ, ನಮ್ಮ ಮನೆಗೆ ಬರ್ತಾಳೆ, ಅವನ ಪಕ್ಕ ಕೂತ್ಕೋತಾಳೆ, ಬಾರೋ ಶಾಲೆಗೆ ಬಾರೋ, ಆರಾಮ ಅನ್ನಿಸ್ತದೆ ನಿನಗೆ ಅಂತ. ಇವು ನಾನು ಶಾಲೆಗೆ ಬರೋಲ್ಲ, ನನಗೆ ಬರ್ಕೊಳ್ಳೋಕ್ಕಾಗಲ್ಲ ಅಂದ. ನೀ ಬೇಡ, ನಾ ಬರ್ಕೋತೀನಿ ಬಾ ಅಂದ್ಲು. ಮೊನ್ನೆ ಶುಕ್ರವಾರ ದಿವಸ ಕೆಮೊಥೆರಪಿ ಮುಗಿಸ್ಕೊಂಡು ಬಂದ ದಿವಸ ಅಂತಲೂ ಡಾಕ್ಟರ್ ಕೂಡ ಹೇಳಿದರು, ಇವತ್ತು ಬದುಕಿದ್ರೆ ಮಿರಾಕಲ್ ಅದು. ನಾವೆಲ್ಲ ಆಸೆ ಬಿಟ್ಟು ಕೂತಿದ್ವಿ, ನಿಮ್ಮ ಹುಡುಗಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು 2 ತಾಸು ಮಾತಾಡಿ ಸೋಮವಾರ ಶಾಲೆಗೆ ಬಾರೋ, ಫ್ರೆಂಡ್ ಜೊತೆಗಿದ್ರೆ ಸ್ವಲ್ಪ ಆರಾಮ ಅನಿಸುತ್ತೆ ಅಂತ. ನನ್ನ ಮಗ ಹತ್ಕೊಂಡು ಹೇಳಿದ, ನಾ ಬರೋಲ್ಲ, ನಾನು ನೋಡಿ ನಗ್ತಾರೆ ಮಕ್ಕಳೆಲ್ಲ. ಆಗ ನಿಮ್ಮ ಮಗಳೇನು ಮಾಡಿದ್ಲು ಗೊತ್ತಾ, ತನ್ನ ಪುಟ್ಟ ಕೈಯನ್ನು ನನ್ನ ಮಗನ ಕೈ ಮೇಲೆ ಹಾಕಿ ಹೇಳಿದ್ದು, ನಾ ಪ್ರಮಾಣ ಮಾಡಿ ಹೇಳ್ತೀನಿ ಬಾ, ಯಾರೂ ನಗಲ್ಲ, ನನ್ನ ನೋಡಿ ನಕ್ರು ಅಡ್ಡಿ ಇಲ್ಲ, ನೀನು ನೋಡಿ ನಗಲಾರ್ದಂಗೆ ಮಾಡ್ತೀನಿ ಬಾ ಅಂದ್ಲು. ಆಕೆ ನಂಬಿಕೊಂಡು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಮಗ ಇವತ್ತು ಶಾಲೆಗೆ ಬಂದಿದ್ದಾನೆ. ನಾ ಕಾರಲ್ಲಿ ಬರುವಾಗ ನಿಮ್ಮ ಮಗಳು ಗೇಟ್ ಹತ್ರ ನಿಂತದ್ದು ನೋಡಿದೆ. ಆಕೆ ಬೋಳ್ತಲ್ಲೇ ನೋಡಿದ ತಕ್ಷಣ ನನಗೆ ಅರ್ಥ ಆಯಿತು, ಇದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ ಗೊತ್ತಾಯಿತು. ಹಾಗೆ ಇವನು ತಂದೆ ಗೊತ್ತಾಯ್ತಂತೆ, ಆ ಹುಡುಗಿ ಯಾಕೆ ಹಠ ಹಿಡಿದಿದ್ಲು ಅಂತ. ಅವನು ನೋಡಿ ನಗಬಾರ್ದು ಅಂಥೇಳಿ ತನ್ನ ತಲೆ ಬೋಳಿಸ್ಕೊಂಡು ಬಂದಿದೆ ಹೋಗು ಇದು. ಅವನು ಈ ಹೆಲ್ಡ್ ಈಸ್ ಫೇಸ್ ಇನ್ ದ ಪಾಮ್ ಆಫ್ ಈಸ್ ಹ್ಯಾಂಡ್ ಆ್ಯಂಡ್ ಕ್ರೈಡ್, ಅಬ್ಬ ಈ ಜನ್ಮದಲ್ಲೇನೋ ನನಗೆ ಮಗಳಾಗಿ ಹುಟ್ಟಿಬಿಟ್ಟಿದ್ಯಮ್ಮ ನೀನು, ಮುಂದಿನ ಜನ್ಮದಲ್ಲಿ ಖಂಡಿತ ಮಗಳಾಗಿ ಹುಟ್ಟಬೇಡ, ತಾಯಿಯಾಗಿ ಹುಟ್ಟಿ ಬಾ, ಇನ್ನೊಬ್ಬರಿಗೆ ಜೀವನ ಹಂಚಿಕೊಂಡು ಬದುಕೋದು ಹೇಗೆ ಅಂತ ನನಗೆ ಕಲಿಸ್ಕೊಡು ಅಂತ ಕೇಳಿದ್ನಂತೆ. ದಿಸ್ ಚೈಲ್ಡ್ ಈಸ್ ನೌ ಎ ವೆರಿ ಫೈನ್ ಚೈಲ್ಡ್, ನೌ ಶಿ ಈಸ್ ಗ್ರೋನ್ ವೆಲ್, ಶಿ ಈಸ್ ಸ್ಟಡಿಯಿಂಗ್ ಇನ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಲವ್ಲಿ ಚೈಲ್ಡ್, ಈವನ್ ಟುಡೇ ಶಿ ಈಸ್ ಶೇರಿಂಗ್ ಅ ಲೈಫ್ ವಿತ್ ಎವ್ರಿಬಾಡಿ.

0: रेडियो सारंग 107.8 FM
1: ಜೀವನ ಸಕ್ಸಸ್ ಆಗೋದು ಯಾವಾಗ ಅಂತ, ಸಕ್ಸಸ್ ಆಗೋದು ಅಧಿಕಾರದಿಂದ ಅಲ್ಲ, ಹಣದಿಂದ ಅಲ್ಲ, ನೀವು ಇರುವಂಥ ಸ್ಥಾನದಿಂದ ಅಲ್ಲ, ಶಕ್ತಿಯಿಂದ ಅಲ್ಲ. ನೀವು ಜಗತ್ತಿಗೆ ಏನು ಕೊಡ್ತೀರೋ ಅದ್ರ ಮೇಲೆ ನಿಮ್ಗೆ ಯಶಸ್ಸಾಗುವಂಥದ್ದು. ದ ಹೋಲ್ ವರ್ಲ್ಡ್ ರಿಮೆಂಬರ್ ಸೀರೀಸ್ ಆಫ್ ಪೀಪಲ್ ಹು ಆರ್ ಗಿವನ್ ಟು ದ ವರ್ಲ್ಡ್ ಅದರ್ ದೆನ್ ಟೇಕನ್ ಅವೇ ಫ್ರಮ್ ಪೀಪಲ್. ಸಾಕ್ರೆಟಿಸ್ ಸೇಸ್ ಇಟ್ ವೆರಿ ಟಫ್ ಲ್ಯಾಂಗ್ವೇಜ್. ಸಾಕ್ರೆಟಿಸ್ ಆಲ್ವೇಸ್ ಸ್ಪೋಕ್ ಟಫ್ ಲ್ಯಾಂಗ್ವೇಜ್. ಸಾಕ್ರೆಟಿಸ್ ಸೇಸ್ ದ ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ. ಇಫ್ ನೋಬಡಿ ಕ್ರೈಸ್ ಅಂಡ್ ಸೇಸ್ ಯು ಡೈಡ್, ವೆರಿ ಗುಡ್, ಇಸ್ ದ ಮೋಸ್ಟ್ ಫೇಲ್ಯೂರ್ ಲೈಫ್. ಇಫ್ ಅಟ್ ಲೀಸ್ ಸಮ್ ಪೀಪಲ್ ಸೇ ದಿಸ್ ಮ್ಯಾನ್ ಶುಡ್ ಐ ಲಿವ್ಡ್ ಫಾರ್ ಲಿಟಲ್ ಲಾಂಗರ್, ದನ್ ಲೈಫ್ ಇಸ್ ಟು ದ್ಯಾಟ್ ಎಕ್ಸ್ಟೆಂಡ್ ಸಕ್ಸಸ್ಫುಲ್. ಲೈಫ್ ಸಕ್ಸಸ್ ಈಸ್ ಮೆಜರ್ಡ್ ಬೈ ವಾಟ್ ಯು ಗಿವ್ ರಾದರ್ ದೆನ್ ವಾಟ್ ಯು ಟೇಕ್. ಥ್ಯಾಂಕ್ ಯು ಸೋ ಮಚ್.
0: ರೇಡಿಯೋ ಸಾರಂಗ್ 107.8 FM.

0: ಇದು ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃಗಳೇ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ನಮ್ಮ ಸಾರಂಗದಲ್ಲಿ ಒಂದು ರೀತಿಯಲ್ಲಿ ಸಾರಂಗ ತುಂಬಿ ತುಳುಕ್ತಿದೆ ಅಂತ ಹೇಳ್ಬೋದು. ನಮ್ಮ ನಾಡಿಗಾಗಿ, ಅದರಲ್ಲೂ ಕೂಡ ಜಲದ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ ನಾವು ಮಾತಾಡುವಾಗ ನಮಗೆ ಬಹಳ ಮುಂಚೂಣಿಯಲ್ಲಿ ಕಾಣುವಂಥ ವ್ಯಕ್ತಿತ್ವಗಳು ಇವತ್ತು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಇದ್ದಾರೆ. ಪ್ರಮುಖವಾಗಿ ಒಬ್ಬರು ಪತ್ರಕರ್ತರಾಗಿ, ಅದರಲ್ಲೂ ಕೂಡ ಯಾರ ಬಗ್ಗೆ ಆದರೂ ನಾವು ಮಾತಾಡಬೇಕು ಅಂತೇಳಿ ನಮಗೆ ಮೊದಲು ನಮ್ಮ ಮನಸ್ಸಿಗೆ ಬರುವಂಥ ಹೆಸರೇ ಅದು ಶ್ರೀ ಪಡ್ರೆ ಅವರು. ಅಡಿಕೆ ಪತ್ರಿಕೆ ಒಂದು ಕೃಷಿ ಸಂಬಂಧಿತವಾದಂಥ ಪತ್ರಿಕೆ. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತನ್ನಂತಾನು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಶ್ರೀ ಪಡ್ರೆ ಅವರು. ಇವತ್ತು ನೀವು ಹೊತ್ತು ನಮ್ಮ ಜೊತೆ ಅವರು ಸ್ಟುಡಿಯೋದಲ್ಲಿದ್ದಾರೆ, ಅವರನ್ನು ಬಹಳ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್ ನಮಸ್ಕಾರ.
1: ನಮಸ್ತೆ.
0: ನಮಸ್ಕಾರ. ಹಾಗೆಯೇ ಮತ್ತೋರ್ವರು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀನಿ, ಪದ್ಮಶ್ರೀ ಅಮ್ಮಯ್ಯ ಮಹಾಲಿಂಗ ನಾಯ್ಕರು ನಮ್ಮ ಜೊತೆಗಿದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ರೇಡಿಯೋ ಸಾರಂಗ್ನಲ್ಲಿ ಅವರ ಮನೆಗೆ ಹೋಗಿ ನಾವು ಒಂದಿಷ್ಟು ಅವರ ಜೊತೆ ಮಾತಾಡಿದ್ವಿ. ನೀರಿಗೋಸ್ಕರ ಸುರಂಗವನ್ನು ಮಾಡಿ ಆ ಮೂಲಕವಾಗಿ ಅವರು ಪದ್ಮಶ್ರೀಯನ್ನು ಗಳಿಸಿದಂಥ ಒಬ್ಬ ಕೃಷಿಕ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅಲ್ಲಿ ನಮ್ಮ ತುಳುಟೆ ಒಂಜಾತ ಪುಡ್ತು ಪಾತ್ರರಂಡು. ಸೊ ನಮಸ್ಕಾರ ನಾಯ್ಕರಿಗೆ. ನಮಸ್ಕಾರ. ಅವರ ಧರ್ಮ ಪತ್ನಿಯಾಗಿರುವವರು, ಅವರ ಜೀವನದ ಪರ್ಮನೆಂಟ್ ಪದ್ಮಶ್ರೀ ಅಂತ ಹೇಳಬಹುದು, ನಮ್ಮ ಶ್ರೀಮತಿ ಲಲಿತಾ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅಮ್ಮ ನಮಸ್ಕಾರ. ಪಡ್ರೆ ಸರ್, ನಾನು ಹೀಗೆ ಒಂದಿಷ್ಟು ವಿಷಯಗಳನ್ನು ಮಾತಾಡೋಣ. ತುಂಬ ಆಳವಾಗಿ ಹೋಗೋದಕ್ಕಿಂತಲೂ ಅದಕ್ಕಿಂತ ಬೇರೆ ಕೂಡ ಇನ್ನಷ್ಟು ವಿಚಾರಗಳಿದೆ. ಸರ್, ನೀವು ಅನೇಕ ವರ್ಷಗಳಿಂದ ನೀರಿನ ಬಗೆಗಿನ ಜಾಗೃತಿಯನ್ನು ಮೂಡಿಸ್ತಾ ಇರುವ ಒಂದಿಷ್ಟು ಕೆಲಸಗಳನ್ನು ನೀವು ಮಾಡಿದವರು. ಹಾಗೆಯೇ ನೀರಿನ ಬಗ್ಗೆ ಅನೇಕ ಜನರು ಈ ರೀತಿಯ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಅನಿಸುತ್ತೆ ಸರ್, ಈಗ 2022 ಜನರು ನೀರಿನ ವಿಷಯದಲ್ಲಿ, ನೀರಿನ ಬಳಕೆಯ ವಿಷಯದಲ್ಲಿ ಸಾಕ್ಷರರಾಗಿದ್ದಾರೆ ಒಂದು ಮಟ್ಟಿಗೆ ಅಂತ ನಿಮ್ಗೆ ಅನಿಸುತ್ತಾ ಹೇಗೆ?
1: ನೀವು ದೇಶಮಟ್ಟದ ರಾಜ್ಯಮಟ್ಟದ ಚಿತ್ರ ತೆಗೆದು ನೋಡಿದರೆ ಧನಾತ್ಮಕವಾದ ಬದಲಾವಣೆಗಳು ಇವೆ ಒಂದು ಬದಿಯಲ್ಲಿ. ಆದರೆ ನಮ್ಮ ಕರಾವಳಿಯ ಮಟ್ಟಿಗೆ ಬಂದರೆ, ಹೆಚ್ಚು ಮಳೆ ಬೀಳುವ ನಮ್ಮ ಪ್ರದೇಶ ಕರಾವಳಿ ಕರ್ನಾಟಕ ಆಗಲಿ ಕಾಸರಗೋಡು ಈ ಥರ ನೀವು ತಗೊಂಡ್ರೆ ಸುಧಾರಣೆ ಇದೆ, ಅವೇರ್ನೆಸ್ ಇದೆ. ಆದರೆ ಆಗಿರುವಂಥ ಅವೇರ್ನೆಸ್ ಈ ಒಂದು ಕಳೆದ 10-15 ಎಷ್ಟೋ ವರ್ಷದ ಒಂದು ಪರ್ಸ್ಪೆಕ್ಟಿವ್ ತೆಗೆದು ನೋಡಿದರೆ ಇಲ್ಲಿ ಇರುವ ಸಮಸ್ಯೆಗಳಿಗೆ ಹೋಲಿಸಿ ನೋಡಿದರೆ ಎಲ್ಲೆಲ್ಲೂ ಆಗಿರುವಂಥದ್ದು ಸಾಲದು. ಅದರಲ್ಲೂ ನಮ್ಮ ಕರಾವಳಿಯಲ್ಲಿ ಜಲಸಾಕ್ಷರತೆಯ ಮಟ್ಟ ಮತ್ತು ನೀರಿನ ಬಗ್ಗೆ ಜನ ತಗೊಳ್ತಾ ಇರುವ ಕಳಕಳಿ, ಎಚ್ಚರ, ಆದ್ಯತೆ ತೀರಾ ಅತೃಪ್ತಿಕರ ಅಂತ ಹೇಳಬೇಕು. ದೇಶಮಟ್ಟದಲ್ಲಿ ನೀವು ನೋಡಿದರೆ, ರಾಜ್ಯ ಮಟ್ಟದಲ್ಲಿ ನೋಡಿದರೆ ಹೊಸ ಈವರೆಗೆ ನೀರಿನ ಅಂತ ಪ್ರಜ್ಞೆ ಇಲ್ಲದಲ್ಲಿ ಯಶೋಗಾಥೆಗಳು, ಊರಿಗೆ ನೀರ ಪಾಠ ಹೇಳುವವರು ಸಾಕಷ್ಟು ಮಂದಿ ಉದಯಿಸಿದ್ದಾರೆ. ನಾವು ಹೆಮ್ಮೆ ಪಡಬೇಕಾದ್ದು ದೇಶಮಟ್ಟದಲ್ಲಿ ನಮ್ಮಲ್ಲಿ ಅದ್ಭುತವಾದಂಥ ಸಾಧನಗಳಿವೆ. ಅದು ದಾಖಲೀಕರಣ ಆಗಿದೆಯೋ ಇಲ್ಲೋ ಅಂತ ಹೇಳುವಂಥದ್ದು ಬೇರೆ ಪ್ರಶ್ನೆ. ವಿಶ್ವದ ಎದುರೇ ನಾವು ಯಾರೋ ಒಂದು ವಿಶ್ವದ ನೀರಿನ ಬಗ್ಗೆ ಆಸಕ್ತಿ ಇರುವಂತಹ ತಂಡ ಬಂದರೆ ಅವರಿಗೆ ಹೆಮ್ಮೆಯಿಂದ ತೋರಿಸುವಂತಹ ಕೆಲಸಗಳು ನಮ್ಮಲ್ಲಿ ಇವೆ, ಕರ್ನಾಟಕದಲ್ಲೂ ಇವೆ. ಆದರೆ ನನ್ನ ಜಿಲ್ಲೆ, ನನ್ನ ಊರು ಅಂತ ಹೇಳುವಾಗ ಅಷ್ಟು ಧೈರ್ಯದಿಂದ ಆ ಮಾತನ್ನು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಇನ್ನು ಬಹಳ ಸರಳವಾಗಿ ಹೇಳಬೇಕಿದ್ರೆ ನಮ್ಮ ದಕ್ಷಿಣ ಕನ್ನಡ ಅಂತ ನಾನು ಹೇಳಿದಾಗ ನಮ್ಮ ಹಿಂದಿನ ಈ ಭಾಗ ಎಲ್ಲ ಬಂತು, ಕಾಸರಗೋಡು ಸೇರಿಕೊಂಡು. ನಮ್ಮ ಜನರ ತಲೆಯಲ್ಲಿ ನೀರಿದೆ, ಎಷ್ಟು ಸಾರಿ ಬಾವಿಯಲ್ಲಿ ಇರೋದಿಲ್ಲ.
0: ಸೊ ಇಂಥ ಒಂದು ಕಾಲಮಾನದಲ್ಲಿ ಸರ್, ನೀವು ಅಮೈ ಮಹಾಲಿಂಗ ನಾಯಕರ ಸಾಧನೆಯನ್ನು ಹೇಗೆ ನೋಡ್ತೀರಿ ಅಂತ?
1: ಅಮೈ ಮಹಾಲಿಂಗ ನಾಯಕರ ಸಾಧನೆ ಅಂತ ಹೇಳಿದ್ರೆ ಆಕ್ಚುಲಿ ಅದು ಪೂರ್ತಿ ಹೆಚ್ಚು ಕಡಿಮೆ ಅದರಲ್ಲಿ ಅದರ ಶ್ರೇಯ ಹೆಚ್ಚು ನಾಯಕರಿಗೆ ಸಲ್ಲಬೇಕು. ಸಪೋರ್ಟಿಂಗ್ ರೋಲ್ ಎಲ್ಲ ಸಾಕಷ್ಟು ಮಾಡಿದ್ದಾರೆ ಲಲಿತಾ ಅವರು. ಅದು ಒನ್ ಮ್ಯಾನ್ ಒಂದು ರೀತಿಯ, ನಾನು ಒಂದು ಪುಸ್ತಕನೂ ಬರೆದೆ, ಗುಡ್ಡದ ಮೇಲೆ ಏಕ ವ್ಯಕ್ತಿಯ ಸೈನ್ಯ ಅಂತ. ಅವರು ಅದರಲ್ಲಿ ಎರಡು ಕಾಂಪೊನೆಂಟ್ಗಳಿವೆ, ಒಂದು ಅವರ ಶ್ರಮಶೀಲತೆ ಮತ್ತು ಅಚಲವಾದಂಥ ಒಂದು ವಿಶ್ವಾಸ. ಎರಡನೆಯದ್ದು ಆ ವಿಶ್ವಾಸ ಅಂತ ಹೇಳುವಾಗಲೂ ಕೂಡ ಸಾಧಾರಣ ಊರವರೆಲ್ಲರೂ ಗೇಲಿ ಮಾಡ್ತಾ ಇರುವಾಗ ಒಂದರ ನಂತರ ಒಂದು ತೆಗೆದಂಥ ಸುರಂಗಗಳು, ಜನರ ಅಲ್ಲಿ ಸುರಂಗದಲ್ಲಿ ನೀರು ಸಿಕ್ಕಲಿಕ್ಕಿಲ್ಲ ಅಂತಲೇ ಊರಿಡೀ ತೀರ್ಮಾನ ಜಜ್ಮೆಂಟ್ ಕೂಡ ಕೊಟ್ಟಂಥ ಕಾಲದಲ್ಲಿ ಅವರು ಅದಕ್ಕೆ ಕಿವಿಯೇ ಕೊಡದೆ ತೆಗಿತಾ ತೆಗಿತಾ ಹೋಗಿ 6ನೇ ಸುರಂಗದಲ್ಲಿ ನೀರು ಸಿಕ್ಕಿತಲ್ಲ, ಅದರ ಹಿಂದಿನ ಆ ಒಂದು ಅವರ ಅಮಿತ ವಿಶ್ವಾಸ ಮತ್ತು ಆಶಾವಾದ, ಆಪ್ಟಿಮಿಸಮ್, ಏನಂದರೆ ಇದು ಶಿಯರ್ ಆಪ್ಟಿಮಿಸಮ್, ನನಗೆ ಅದು ಇವತ್ತಿನ ದೇಶಕ್ಕೆ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ಅವರಿಗೆ ಪದ್ಮಶ್ರೀಯನ್ನು ಪ್ರಶಸ್ತಿ ಬಂತು ಅಂತ ಹೇಳಿದ್ರೆ ನನ್ನ ದೃಷ್ಟಿಯಿಂದ ಅವರು ಯಾರು ಕೊಟ್ಟವರು ಯಾವ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಮಗಿನ್ನೂ ಅದು ನಮ್ಮಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಬಂದಿಲ್ಲ. ನನ್ನ ದೃಷ್ಟಿಯಿಂದ ಇವತ್ತು ಈ ದೇಶಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವುದು ಆ ನಿರಾಶಾವಾದವನ್ನು ಕಡಿಮೆ ಮಾಡುವಂತಹ ವಿಚಾರಗಳೇನಿವೆ ಅವು ತುಂಬ ಬೇಕು. ನಮ್ಮ ನಿರಾಶಾವಾದವೇ ನಮ್ಮನ್ನು ತುಂಬ ಸೋಲಿಗೆ ತಳ್ತಾ ಇದೆ ಅಂತ ಹೇಳುವ ಒಂದು ಅಭಿಪ್ರಾಯಕ್ಕೆ ನಾನು ಬರ್ತಾ ಇದ್ದೇನೆ. ಯಾವುದೇ ಹೊಸ ವಿಚಾರ ತಂದಾಗ ಸಿನಿಸಿಸಮ್ ನಿಮ್ಮ ಹತ್ರ, ಆಮೇಲೆ ನಿರಾಶಾವಾದ, ಅವು ಆ ಥರದ ಏನು ಋಣಾತ್ಮಕ ಅಂಶಗಳು ತುಂಬ ಮಂದಿ ಅಂತ ತುಳುಕ್ತಾ ಇದೆ. ನೀವು ಅವಿರತ ಪ್ರಯತ್ನ ಮಾಡದೆ, ಒಂದು ಜಿಮ್ ಗುಡ್ವಿನ್ ಹೇಳೋ ಒಬ್ಬ ವ್ಯಕ್ತಿ ಒಂದು ಕಡೆ ಹೇಳಿದ್ದಾನೆ, ದಿ ಇಂಪಾಸಿಬಲ್ ಈಸ್ ಆಫನ್ ಅನ್ಟ್ರೈಡ್ ಅಂತ. ನಾವು ಪ್ರಯತ್ನ ಮಾಡದೇ ಇರುವಂಥದ್ದು ಕೆಲವು ಸರ್ತಿ ಅಸಾಧ್ಯ ಅನ್ನಿಸ್ತೇವೆ. ಅವರು ಆ ಪ್ರಯತ್ನದಲ್ಲಿ ಒಂದಿಷ್ಟು ಕೂಡ ಕಾಂಪ್ರಮೈಸ್ ಮಾಡದೆ ಮುಂದೆ ಹೋಗಿದ್ದಾರೆ. ಅದ್ಭುತವಾದ, ಅಪ್ರತಿಮವಾದ, ಸಾಮಾನ್ಯರಲ್ಲಿ ಇಲ್ಲದಂಥ ಒಂದು ಆಶಾವಾದ, ಅವರಲ್ಲಿ ಕಂಡಂಥ ಆಶಾವಾದ. ಮತ್ತು ನಾವು ಒಂದು ಮಾತನ್ನು ಹೇಳ್ತೀವಿ ಏನಂತ ಹೇಳಿದರೆ, ಪರದೂಷಣೆ ಅಂತ. ನಾನು ಬಹುಶಃ ಅವರನ್ನು ಇವತ್ತು ಭೇಟಿ ಆಗ್ತಾ ಇರೋದು 23ನೇ ಸಾರಿಯೋ ಏನೋ ನನಗೆ ಗೊತ್ತಿಲ್ಲ. ಇಷ್ಟೊಂದು ಸಂದರ್ಭದಲ್ಲೂ ಅವರು ಯಾವುದು ಅವರಿಗೆ ನೋವು ಮಾಡಿದವರನ್ನು ಕೂಡ ಅವರು ಆ ಬಗ್ಗೆ ಏನೂ ಹೇಳಿಲ್ಲ. ಅವರು ಬಹಳ ಅವರ ತನ್ನದೇ ಆದಂಥ ಒಂದು ಪುಟ್ಟ ನೆಮ್ಮದಿಯ ಲೋಕದಲ್ಲಿ ಅವರು ಮುಂದೆ ಹೋದ ಕಾರಣ ಅವರು ಈ ಸಾಧನೆ ಮಾಡಲಿಕ್ಕೆ ಆಯಿತು. ಅದ್ಭುತ ಆಶಾವಾದ ಇದೆ, ಅದ್ಭುತ ಶ್ರಮಶೀಲತೆ ಇದೆ. ಅದೆರಡೂ ಸೇರಿದಾಗ ಆ ಗುಡ್ಡ ಸುತ್ತಮುತ್ತಲಿನ ಜಾಗ ಎಲ್ಲ ಇವತ್ತು ಮುಳಿಗುಡ್ಡ ಆಗಿದ್ದರೂ ಕೂಡ ನಾಯಕರದ್ದು ಹಸಿರಾಗಿ ಜನರನ್ನು ಸೆಳೀತಾ ಇದೆ. ನೀವು ಸುರಂಗದ ಒಂದು ರೋಲ್ ನೋಡಬೇಕಿದ್ರೆ, ಒಂದು ಅಪ್ರತಿಮ ಆಶಾವಾದದ ರೋಲ್ ನೋಡಬೇಕಿದ್ರೆ ಅಲ್ಲಿ ಹೋಗಿ ನೋಡಬೇಕು. ಅವರಂಥ ಒಂದು ಆಶಾವಾದಿ ಸಾಹಸಿಗೆ ಇನ್ನೂ ಹುಟ್ಟಿ ಬಂದಿಲ್ಲ ಅಂತ ಸುತ್ತಮುತ್ತಲಿನ ಗುಡ್ಡೆಯಲ್ಲಿ ಬೆಳೆಯುವ ಮುಳಿ ನಮ್ಮನ್ನು ಹೇಳ್ತಾ ಇದೆ
0: ಅಂತ ನಮ್ಮ ಮಾಲಿಂಗ್ ನಾಯ್ಕರೆ ಬರೀ ಶು ಬಾರಿ ಪೂರ್ಲದ ಪಾತ್ರ ಬಂಡೇರು ನಮ್ಮ ಫಡ್ರೆ ಸರ್ ಇನ್ನ ಬಗೆಟ್ ಎಂಕುಲ ಬೈದ ಎನ್ನ ಸುರಂಗ ಇಂಕ್ಲಿನ್ ಏತ್ ಇಂಪ್ರೆಸ್ ಮಾಲ್ದನ ಅವತ್ ವಿಷಯ ಈ ಸುರುಕು ಬನ್ನಾಗ ಒಂಜಿ ಬೆಲ್ಲ ನೀರು ಕೊಡುದು ಇಂಕ್ಲಿನ್ ಎದುಕೊನ್ನೆ ರೀತಿ, ಇಂಕ್ಲಿಗೆ ಬೊಂಡ ಕೊರ್ನೆಂಚಿನ ರೀತಿ, ಬೊಕ ಪಾತ್ರ ನೆಟ್ಟಿರಡು ಉಪ್ಪುನ ಮುಗ್ಧ ಇರ್ನ ಪಾತ್ರ ಬಾರಿ ಖುಷಿ ಕೊಡು. ಇಂತ ಈ ದಿನ ಮಾತ ಕಡೆ ಇಟ್ಲ ಇರೇಗ ಒಂಜಾತಿರ ಕಡೆ ಲೆಪ್ಪುಯರ್ ಇರ ಮಲ್ದಿನಂಚಿನ ಸಾಧನೆಗೆ ಮಾತ್ರ ಪ್ರೋತ್ಸಾಹ ಕೊರೊಂದು. ಸೊ ಎಂಚ ಏನೊಂದುಂಡು ಇರೇಗ ಜನ ಕುಡ್ಲಾಗ ಬಾರಿ ಕಮ್ಮಿ ಬರ್ಪಿನಿ
2: ಕುಡ್ಲಾಗ ಒಂದೋಟು ಕಮ್ಮಿ ಒಂದ ಅಪೂರ್ ಪಟೋರ ಪಂಡ ಹಿಂಗ ಎಡ್ಡ ಖುಷಿ ಅಣ್ಣ ಪಂಡ ಹಿಂಚ ಮಾಂತ ಊರ್ತಾಕ್ಲ ಅಂಜಿ ಗುರುತಿಸ ಅಣ್ಣಾಗ ಬಾರಿ ತುಂಬ ಏರ್ಲ ಗುರುತಿಸ
0: ಅಣ್ಣ
2: ಗುರುತಿಸ ಕಾರಣ ಏನಾರು ವರ್ಣ ಸುಬ್ರಾಟ್ರಿ ಆಗಿ ಮೂರ್ತಿ ಅಣ್ಣರು ಫಸ್ಟ್ ಆಯಿರ್ದಕ್ಕೋ ಮಾಂತೆಲ್ಲ ಗುರುತಿಸಾರ್ತ ಹಾಕಿರಿ ಅಲ್ಲಿ ಇರ್ದು ಡಿಲ್ಲಿ ಉಂಟ ಫೋಪ್ಲೆಕ್ಕ ಮೋದಿ ಸರ್ಕಾರ ಗುರುತಿಸಾರ ಆರ್ಯಾಗ ಒಂದು ಇನ್ನೂ ನಮಸ್ಕಾರ ಮಾಡ್ತಾರಲ್ಲ ಯಾರ ನಮ್ಮ ಅಲ್ಲಿ ದಾಖಲೆ ಒಂದು ಗುರುತಿಸಾರ
0: ಹತ್ತೋದು ಸುರಂಗದ ನೀರು ಮತ್ತೆ
2: ನೀರು ತೊಂದರೆ ಇದೆ ನೀರು ಎಡ್ಡ ಉಂಟು ಹೆಂಗ ಆಯ್ತು ಸಂತೋಷ ಅಂತ ಈತ ಜನ ಬರ್ತದೆ ನೀರು ಇದ್ಯಾದ್ರ ಜಾಗ ಇರ್ತದೆ ಒಂದು ಗ್ಲಾಸ್ ನೀರು ಬಾರದು ಉಪ್ಪಿರುತ್ತೆ ಅವು ಸಂತೋಷ ಪಂಡ ಇದ್ದಿ ನೀರೇ ಇದ್ದಿನ ಬಣ್ಣ ಜಾಗ ಹೇಳ್ತು
0: ಅವತ್ತು ಇತ್ತ ಇನ್ನ ಜಾಗ ಅಲ್ಪ ನೀರು ಇದೆ ಚಾಂಡಲ್ಲ ನೀರು ಬರ್ಪಿಲ್ಲ ಕಮಲ್ತಾರ ಇತ್ತ ನೀರಿನ ಸುತ್ತಮುತ್ತದ ಜಾಗ ಇತ್ತರ ನೀರಿಗೆ ಬಂಗಪ್ಪನ ಏರಿಯಲ್ಲಿ ಉಲ್ಲ ನಮಸ್ತೆ ಎಂಚ
2: ಅಲ್ಪ ಹಿಂಜ ಬಂಗ ಇತ್ತಿನ ಸಿತ್ತು ತುಂಬು ಬಯಲ್ಟ್ ನೀರು ಇದ್ಯಾಂಡ್ ಹೆಂಕ್ ಸಿಕ್ಕ ನೋಡ್ದಕ್ಕ ಅಕ್ಕಲ್ಲ ಬಯಲ್ದ ಹಾಕಲ್ಲ ಒತ್ತದ ನೀರು ಕೊಂಡು ಅಂತ ಆ ಟೈಮ್ ಉಡ್ಲ ನೀರು ಅಲ್ಪ ಇತ್ತು ಅಲ್ಲಿ ತೊಂದರೆ ಆತಿಜಿ ಹೆಂಕ ನೀರು ಸಿಕ್ಕ ಮೂಜಿ ವರ್ಷ ನೀರಿಗೆ ಓಡತ್ತೆ ಎತ್ತೋ ಬಂಗ ಆತ್ತೆ ಒಂಜಿ ಐನಾಜಿ ಸೊರಂಗದ ಎತ್ತದು ಐಟ್ಲ ನೀರು ಸಿಕ್ಕಂದ್ರೆ ಒಂಜಿ ಮೂಜಿ ಗೋಲ್ ಎತ್ತೆ ಐಟ್ಲ ಸಿಕ್ಕಿಜಿ ಮುಖ ಏಲೇನ ಸೊರಂಗ ಐಟ್ ನೀರು ಒದಕತ್ತು ಕೊರಿಯದು ಐಡ್ದು ಬುಕ್ಕ ಕೃಷಿಗೆ ಬಿದ್ದಾಡ್ರೆ ನಿಮ್ಮಂಜಿ ಸಾರಾಗ ಬಾಡಲ್ಲ ಹನ್ನೆರಡು ನಾಲ್ಕು ನೋಡ ಇನ್ನೇ ಹಂಚಿನ ಅಣ್ಣಪ್ಪ ನಾವು ಸಾರಾಗೆ ಅಂತ ನಮ್ಮ ಟೆನ ಉಂಟು ಅಂತ ಮಿಶ್ರ ಬುಳೆ
0: ಆತು
2: ಅವು ಐಡ್ದು ಬುಕ್ಕ ಒಂಜಿ 10 ವರ್ಷ ಕರಿ ನಡೆದುಕೋ ಬೇರೆ ವಾರಣಾಸಿ ಸುಬ್ರಾಟ್ರ ಮಗೆ ಗುರುತಿಸಾಯಿ ನಡೆದು ಬುಕ್ಕೋ ಶಿವ ಬೇರೆ ಪಟ್ಟಿರದ ಅಣ್ಣರೆಲ್ಲ ಇತ್ತಾರೆ ಆರೋಜಿ ಲೇಖನ ಸಮೇತ ಬರೀ ಯಾರು ಮಾಡಿ ಹೆಂಕು ಬೂರ್ಸಿ ಮಾಡಿ ಹೆಂಕು ವಿದ್ಯಾಭ್ಯಾಸ ತುಂಬದಾಗ್ಲೂ ದಾಳ ಗುರ್ತಿಜರು ಬೋರ್ಚಿ ಎಂದು ಅವ ವಿದ್ಯಾಭ್ಯಾಸ
0: ವಿದ್ಯಾಭ್ಯಾಸ ಕೊಡ್ತುಂಡ ನಂಗೆ ಅಮ್ಮ ಮಾದಿಗರ
1: ಸಾಧನೆ
2: ಅಲ್ಪ ಆ ಜಾಗ ನೀರು ಉಂಡೋದ್ಯೋಡು ಇತ ಕೆಲವು ಪುಟ್ಟ ಸೊರಂಗ ಪೂರ ಪೆರಪಾಯಿನ ನೀರು ಹಿಂಗ್ ಪುಲ್ಲಕ್ಕ ಮಾಡ್ತಾರೆ ಮರಿಯಲ್ದ ನೀರು ಎನ್ನ ಜಾಗ ಎತ್ತು ಬರ ಊರುಂಡು ಅಯ್ಯ ಪೂರ ಹಿಂಗ್ ಪುಲ್ಲಕ್ಕ ಮಾಡ್ತಿದ್ದಾರೆ ಪಂಟ ಸೊರಂಗ ಗುಹೆಲ್ ನಿಗಿತ್ತು ಗುಹೆಲ್ ತವಳಾಡ್ತು ಸೊರಂಗ ಪಡೊಂದು ಪೋಯಿಂಡ್ ಅಂಚೆ ಏನ್ ಹೇಳ್ತಾರ ನೀರಿಗೆ ನಂಕ ದುಂಬ ಅಂತ ಕಾರ್ಟ್ ಕಟ್ಟ ನೀರಿತ್ತು ಇನ್ನೀತ ಈ ಬೋರ್ವಲ್ದ ಎತ್ತದು ಏತೋ ಅಡಿತ ಹಿರಿಯಾಕ್ಲ ಇಡ್ನ ನೀರ್ನು ಇತ್ತ ನಮ್ಮ ಇತ್ತು ಅಡ್ಪು ನಿಜವಾದ ಅಂಚಾಯರ ಬಳ್ಳಿ ನಮ್ಮ ಭೂಮಿಗೆ ನೀರು ಹಿಂಗು ಸಾವುಡು ಪಂಟ ನಮ್ಮ ಅಂತ ಫೀಲ್ಡ್ಗೆ ಹಾಕ್ಲಿಲ್ಲ ಅಯ್ಯ ನೀರ್ನ ಒರಿಪೋಡು ಅನ್ನೋ ಒಂದು
0: ಉದ್ದೇಶ
2: ಎಂಕೆ ಸಿಕ್ಕಂದತ್ತು ನಮ್ಮ ಮಾಡ್ದ ನಂಕೆ ಹತ್ತು ಮಾ ಅಂತ ಪಕ್ಕಿ ಮಾ ಅಂತ ತಿಂದು ಓರಿ ನಾವು
0: ನಂಕೆ
2: ಪಂಟ ನಮ್ಮ ಮಾಡ್ತಾರ ನಂಕೆ ಹತ್ತು ಒಂದು ಪೆಳತ್ತ ಮಾರದಂಡು ಆಯ್ತು ಕುಂಡಾಚಾರು ಪಕ್ಕೀಲು ಮಾ ಅಂತ ಸಿಂದದ್ದು ಒರಿನ ನಂಕ ಅವಳ ಬದುಕು ನಮ್ಮ ಮಣ್ಣಿಟ್ಟು ಹೋ ಮಾ ಅಂತ ಉಂಡು ಅವು ಮಾ ಅಂತ ಇತ್ತು ನಂಕಿಂದು
0: ಎಂತ ಮನಸ್ಸು ಅಲ್ವಾ.
3: ಅಷ್ಟು ಮಾತ್ರ ಅಲ್ಲ, ನಿಮ್ಮ ಎದುರಿಗೆ ತೆರ್ಕೊಂಡಿದ್ದ ಗೊತ್ತಿಲ್ಲ, ಒಂದೆರಡು ಮೂರು ಕತೆ ಹೆಸಳುಗಳನ್ನ ನಿಮ್ಗೆ ಹೇಳ್ತೀನಿ, ಎತ್ತಿಕೊಳ್ತೀನಿ ಭಾಗವತರ ಎತ್ತು ಹಾಗೆ. ಒಂದೇನಂದ್ರೆ ಅವರ ಇನ್ನೊಂದು ತತ್ವ ಇದೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಸಾಮಾನ್ಯವಾಗಿ ಜೀವನದಲ್ಲಿ ಕಷ್ಟ ಇರುವವರು ತಕ್ಷಣ ಯೋಚನೆ ಮಾಡೋದು ಸಾಲದ್ದು, ಅವರು ಈವರೆಗೆ ಸಾಲಕ್ಕೆ ಕೈ ಒಡ್ಲೇ ಇಲ್ಲ. ಆನ್ ಪ್ರಿನ್ಸಿಪಲ್ಸ್ ಕೇಳಿ ಅವರನ್ನ,
2: ಸಾಲ ಕೈ ಇತ್ತು ಪಂಡ ಇತ್ತು
0: ಖುಷಿ
2: ಖುಷಿ ಟಿಪ್ಪಣ ಪಂಡ ಪನ್ನೆರಡು ಸಾಲ ಎತ್ತದು ಅವು ಮಲ್ಪಳ ಬೋಡಿಸಿ ಸಾಲ ಎತ್ತದು ವೈವಾಟು
0: ಬೋಡಿಸಿ
2: ಪಂಡ ನಂಗೆ ಒಂದು ಕೃಷಿಗಳಂಜನ ನೀರು ನಮ್ಮ ನೀರು ಬೋಡ್ತನಾತ ಪಾಡಿರವಲ್ಲಿ ಒಂಜಿ ಕಂಗಾಡು 17 ಲೀಟ್ರ್ ನೀರು ಯಾರು ವಾರೋಟು ಸಾರೆ ಒಂಜಿ 30 ಲೀಟ್ರ್ ಆಯ್ತು ತೆಚ್ಚ ಬೋಡುದು ಕೆಲವು ಅಂಚೆತ್ತಿ ಇಡೀ ನೀರು ಪಾಡೊಂದು ಇಪ್ಪರು ಪಿಂಕ್ಲಾರ್ ಉಂಡು ನೀರು ಉಂಡು ನಿಜವಾದ ಅಗತ್ಯ ಐತಿ ಸೇರವಂಡ ಪಂಡ ನಂಗೆ ನೀರು ತೇತ್ ನಮ್ಮ ಒಣಸು ಅನ್ಪುನಾಗ ಒಂದಿನ ಗಮ್ಮತ್ತು ಒಣಸು ಅನ್ಸು ಮಣದಿ ಅಜ್ಜಿರ್ನ ಅಂಚೆನೆ ನೀರಿಗಾಡು ಹೂವಾಡ್ಲ ನಾವು ಮಾಡ್ಪುಣ ಇತ್ತ
0: ಐನಾತು
2: ಉತ್ತಮ
0: ಹೂಳಾಯ್ತು. ಒಳ್ಳೆ ವಿಷಯ ಹೇಳಿದ್ರಿ ಸರ್.
3: ಇಲ್ಲ ಅಷ್ಟು ಮಾತ್ರ ಅಲ್ಲ ನೋಡಿ, ನೀವು ಮಾಲಿಂಗ ನಾಯಕರ ಕೆಲವು ತಿಳಿಯದ ಮುಖಗಳನ್ನ ಈ ಸಂದರ್ಭದಲ್ಲಿ ಬಹುಶಃ ನಿಮ್ಗೆ ಹೇಳ್ತೀನಿ. ಅವರು ಅವರ ಮನೆಯನ್ನ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅವರ ಆ ಬಂಧುಗಳು ಇರುವ ಆ ರೀತಿ ಅಲ್ಲ. ಅಲ್ಲಿ ಒಂದು ಮನೆಗೆ ಒಂದು ಕೃಷಿ ಕುಟುಂಬಕ್ಕೆ ಬೇಕಾಗುವ ವ್ಯವಸ್ಥೆಗಳು, ನಲ್ಲಿ ನೀರು, ಮನೆವರೆಗೆ ಮಾರ್ಗ, ಆಮೇಲೆ ಒಂದು ಟ್ಯಾಂಕಿ, ಆಮೇಲೆ ಆ ಕಡೆ ಈ ಕಡೆ ತಗೊಂಡು ಹೋಗ್ಲಿಕ್ಕೆ ಒಂದು ಸೈಕಲ್ ಗಾಡಿ. ಮೀಟಿಂಗ್ ಗಳಿಗೆ ಹೋಗ್ತಾರೆ, ಮೀಟಿಂಗ್ ಗಳಲ್ಲಿ ಹೋದದಲ್ಲಿ ಏನಾದ್ರೂ ತನಗೆ ಉಪಯೋಗ ಆಗುವಂತದ್ದನ್ನ ಇದ್ರೆ ತಕ್ಷಣ, ಆಮೇಲೆ ಅಜೋಲಾ ಕೃಷಿ ಮಾಡ್ತಾರೆ, ಜೇನು ಸಾಕಣೆ ಉಂಟು, ಹೊಸ್ತೇನಾದ್ರೂ ಕೇಳಿದ್ದಿದ್ದರೆ ಅದನ್ನ ಅವರಿಗೆ ಅದು ಒಪ್ಪಿತ ಆದ್ರೆ ಅದನ್ನ ಬಳಸ್ತಾರೆ ಅಂತದನ್ನ ಬಹಳ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ನನಗೆ ಎರಡು ವಿಚಾರಗಳು ನೆನಪಾಗ್ತದೆ. ಒಂದು ನನಗೆ ನೋವಾಗಿದ್ದೇನಂತ ಹೇಳಿದ್ರೆ, ಬಹುಶಃ ಇವರ ಪರಿಧಿಯಲ್ಲೆಲ್ಲೋ ಯಾರೋ ಬೋರ್ವೆಲ್ ತೆಗೆದ ಕಾರಣ ಇವರಿಗೆ ಸ್ವಲ್ಪ ನೀರಿನ ಕೊರತೆ ಬಂದ ಕಾರಣ ಅವರೊಂದು ಕೊಳವೆ ಬಾವಿ ತೆಗಿಬೇಕಾಗಿ ಬಂತು. ಅವರು ಕೊಳವೆ ಬಾವಿ ತೆಗೆಯುವ ಮನಸ್ಸಿನವರಲ್ಲ, ಅನಿವಾರ್ಯವಾಗಿ ತೆಗಿಬೇಕಾಗಿ ಬಂತು. ಹಾಗೊಂದು ಪರಿಸ್ಥಿತಿ ಬಾರದೇ ಹೋಗಿದ್ರೆ ಅವರು ಪೂರ್ತಿಯಾಗಿ ಈ ಸರ್ಫೇಸ್ ವಾಟರ್ ಇಂದ ಈ ಸುರಂಗ ನೀರಿನಿಂದ ಕೂಡ ನಿಭಾಯಿಸ್ತಾ ಇದ್ರು. ಅದೊಂದು ಅವರ ನಿರೀಕ್ಷೆಗೆ ವಿರುದ್ಧವಾಗಿ ಅವರೊಂದು ಬೋರ್ವೆಲ್ ತೆಗಿಬೇಕಾಗಿ ಬಂತು. ಒಂದು ಎರಡನೇದು, ಒಂದು ಸಿಹಿ ಮತ್ತು ನೋವಿನ ಮಿಶ್ರಣವಾಗಿರುವಂತಹ ಒಂದು ಅದ್ಭುತವಾದಂಥ ಒಂದು ಕತೆ ಇದೆ ಅದರೊಳಗಡೆ. ಅವರು ಒಂದು ನಾಯಿ ತಂದು ಸಾಕಿದ್ರು, ಎಲ್ಲಿಂದ ತಂದ್ರು ಅವ್ರ ಹತ್ರ ಕೇಳಬೇಕು, ಬೊಳ್ಳು ಅಂತ. ನನಗಂತೂ ಆ ಬೊಳ್ಳು ಮಾಲಿಂಗ ನಾಯಕರು ಅಂತ ಹೇಳುವಾಗ ಪಕ್ಕನೆ ಅವರ ಮೊಮ್ಮಗ ಉದಯ ನೆನಪಾಗದಿದ್ರು ಬೊಳ್ಳು ನೆನಪಾಗ್ತದೆ. ಯಾಕೆಂತ ಹೇಳಿದ್ರೆ, ಆ ಬೊಳ್ಳು ಅಂತ ಹೇಳುವ ಒಂದು ನಾಯಿ, ಒಂದು ಸಾಧಾರಣ ನಾಯಿ ಅದು. ಅದು ಅವರನ್ನ ಎಷ್ಟರ ಮಟ್ಟಿಗೆ ಅವರ ಜೊತೆ ಹಿಂದೆ ಹೋಗ್ತಾ ಇತ್ತು ಅಂದ್ರೆ, ಅವರಿಗೆ ಬೆಳಿಗ್ಗೆ ಇವರು ದೋಸೆ ತಯಾರು ಮಾಡ್ತಾ ಇದ್ದ ಹಾಗೆ ನಾಯಿ ಇದರ ಜೊತೆಯಲ್ಲಿ ಹೋಗಿ ಅಡಿಕೆ ಹೆಕ್ಕಿ ಕೊಡ್ತಿತ್ತು, ತೆಂಗಿನಕಾಯಿ ತರ್ತಾ ಇತ್ತು ಇವರಿಗೆ. ಅಷ್ಟು ಅದ್ಭುತವಾಗಿ ಅವರು ಕೊಟ್ಟ ಆರ್ಡರ್ ಅನ್ನು ತಗೊಂಡು ಮಾಡ್ತಿದ್ರು. ಅದೇ ಆರ್ಡರ್ ಅನ್ನು ಮೊಮ್ಮಕ್ಕಳು ಕೊಟ್ಟರೆ ಮಾಡ್ತಿರ್ಲಿಲ್ಲ. ಪ್ರತಿ ದಿವಸ ಬೆಳಿಗ್ಗೆ ಹೋಗಿ ಅಡಿಕೆ ಹೆಕ್ಕಿ ಇವರ ಜೊತೆಯಲ್ಲಿ ಹೋಗಿ ಇವರ ಜೊತೆಯಲ್ಲಿ ಹೋಗ್ತಾರೆ, ಅದೆಲ್ಲ ಆದ್ಮೇಲೆ ಇವರು ದೋಸೆ ಕೊಡೋದು. ಬಹಳ ಸುಂದರವಾದ ನಾಯಿ. ಅದರೊಂದು ನಾವೊಂದು ಪರ್ಸನಾಲಿಟಿ ಅಂತ ಏನು ಹೇಳ್ತೇವೆ, ವ್ಯಕ್ತಿತ್ವ. ನಾನು ಫೋಟೋ ತೆಗ್ದಿನಿ ತರಂಗಕ್ಕೊಂದು ಲೇಖನ ಬರೆದೆ, ಬಟ್ ಆ ನಾಯಿ ಏನೋ ಒಂದು ಕಾರಣಾಂತರದಿಂದ ಆ ನಾಯಿ ತೀರಿ ಹೋಯ್ತು. ಅದೊಂದು ಅವರಿಗೂ ತುಂಬಾ ನೋವಾಗದ ಘಟನೆ ಕೇಳಿ ಅವರ. ಬೊಳ್ಳು ಬೊಳ್ಳುವಿನ ಕತೆ
2: ಐಕೆ ಹೆಂಚಿನ ಸಾರೆ ಅಂಡ ಗೊತ್ತಾವ ಎಡ್ಡೆ ಉಂಚಿ ಅಂಡ ಹೆಂಚಿನ
0: ಗೊತ್ತುಂಡು,
2: ಬೀಜ ಅಂಡನ ಗೊತ್ತುಂಡು, ಬಜ್ಜೆ ಅಂಡ ಹೆಂಚಿನ ಒಂದು ಮಡಲು ಅಂಡ ಹೆಂಚಿನ
0: ಒಂದು ಒಟ್ಟು ಬತ್ತ ಬದೇ ಗೊತ್ತಾಯ್ತು.
2: ಬಕೆಟ್ ಪಾಡು ಪೆಜ್ಜಿತ್ ಗುಂಡಿ ಹಿಡಿತನೋ ಪೂರಾ ಪೆಜ್ಜಿತ್
3: ಪಾಡು. ನೋಡಿ ಅವರಿಗೆ ಸೊಂಟ ನೋವಿದೆ, ಅವರಿಗೆ ಬಗ್ಲಿಕ್ಕೆ ಆಗೋದಿಲ್ಲ. ಅವರು ಬುಟ್ಟಿ ಹಿಡಿಯುವ ಕೆಲಸವನ್ನ ಇವರು ಮಾಡ್ತಾರೆ, ಆದ್ರೆ ಒಳಗೆ ಹಾಕುವ ಕೆಲಸ ಬೊಳ್ಳು ಬಹಳ ಚೆನ್ನಾಗಿ ಮಾಡ್ತಾ ಇತ್ತು. ಆ ಕಾಲಕ್ಕೆ ಯೂಟ್ಯೂಬರ್ ಗಳೆಲ್ಲ ಅಷ್ಟಾಗಿ ಇದ್ದಿರಲಿಲ್ಲ. ಅವ್ರ ಮನೇಲಿ ಇವತ್ತು ತರಂಗದಲ್ಲಿ ಬಂದಂತ ಬೊಳ್ಳುವಿನ ಕತೆ ಹಾಕೊಂಡಿದೆ.
2: ಅವೆಣ್ಣ ಫುಲ್ಲಿ ಅಣ್ಣೆ ಪಟ್ಟಣದ ಅಣ್ಣರು ಬಣ್ಣಾಗ ಬೊಳ್ಳು ಇಂಚ ಬಜ್ಜೆ ವೇಜ್ಪುಂಡು ಸಾರ ವೇಜ್ಪುಂಡು ಅಂದ ಫುಲ್ಲಿ ಬಂಡದಾನ ಗೊತ್ತಾಗ
0: ಎನ್ನೋಟಿಗೆ
2: ಸಾಧಾರಣ ಒಂದು ಎಣ್ಮೂ ಹತ್ತು ವರ್ಷ ಇತ್ತು. ಆಯ್ತು ಬೈಯಾಟ ಬುಡ್ನ ನಾ ಇದಾಯ್ತ ಇದ್ದೇ ಇದ್ದಿ ಹಿಂಗ ಆತ ಆತ ಬೇಜಾರು ಕೊಂಡ
3: ನನ್ನ ಮಿತ್ರ ವರ್ಗದಲ್ಲಿ ಈಗಲೂ ಕೆಲವರು ಮಾಲಿಂಗ ನಾಯಕರ ಕತೆ ಹೇಳುವಾಗ ಬೊಳ್ಳುವಿನ ನೆನಪು ಮಾಡ್ಕೊಳ್ತಾರೆ. ಮೊನ್ನೆ ಯಾರೋ ಹೇಳಿದ್ರು ಅದಲ್ಲಿ ಅಂಟಿಸಿಕೊಂಡು ಉಂಟು ಅವ್ರ ಗೋಡೆಯಲ್ಲಿ ಅಂತ ಹೇಳಿ
0: ಬೊಳ್ಳುವನ್ನು ನೀವು ಕೂಡ ನೆನಪು ಮಾಡಿಕೊಂಡದ್ದು ಇನ್ನೂ ಒಳ್ಳೇದಾಯ್ತು. ಇನ್ನು ಸರ್ ನಾನು ನಿಮ್ಮತ್ತೊಂದು ಕೇಳಬೇಕು, ಈಗ ಸುರಂಗದ ಮೂಲಕ ನೀರನ್ನ ಇದಕ್ಕೊಂದು ಇತಿಹಾಸ ಅನ್ನೋದು ಇದೆಯಾ ಸರ್? ಹೇಗೆ
3: ಇತಿಹಾಸ ಇದೆ? ಆದ್ರೆ ದುರದೃಷ್ಟವಶಾತ್ ನಮ್ಮಲ್ಲಿ ಯಾರು ಈ ಸುರಂಗ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಇದೆ, ಇದು ನಮ್ಮಲ್ಲಿ ದಾಖಲೀಕರಣ ಆಗಿದ್ದು ಇಟ್ ಇಸ್ ಎ ವೆರಿ ವೆರಿ ಲೆಸರ್ ನೋನ್. ಹೊರಗಡೆಯವರಿಗೆ ಬಿಡಿ, ವಿದೇಶ ಅಥವಾ ಪರರಾಜ್ಯ ಬಿಡಿ, ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಊರಲ್ಲೇ ನಮ್ಮ ಜಿಲ್ಲೆಗಳಲ್ಲಿ, ಇದು ಕಾಸರಗೋಡು ಜಿಲ್ಲೆಯ ಒಂದು ವಿಶೇಷ. ಅವರು ದಕ್ಷಿಣ ಕನ್ನಡ ನೆರೆಯ ದಕ್ಷಿಣ ಕನ್ನಡದಲ್ಲಿದ್ದಾರೆ, ಮಾಣಿಲ ಗ್ರಾಮದಲ್ಲಿದೆ. ನನ್ನ ಕಾಸರಗೋಡು ಜಿಲ್ಲೆಯಲ್ಲಿ ಬಹುಶಃ ಒಂದು ಗೆಸ್ಟಿಮೇಟೆಡ್ ಒಂದು ಅಂದಾಜು ಮಾಡಿದ ಒಂದು 10,000 ಸುರಂಗಗಳಿರಬಹುದು. ಇದು ಸುರಂಗದ ಇತಿಹಾಸ ಸ್ವಲ್ಪ ಯಾರೋ ರಿಸರ್ಚ್ ಮಾಡಿ ಒಂದು ಪಿ ಎಚ್ ಡಿ ಮಾಡುವಂಥ ವಿಷಯ. ನಮ್ಗೆ ಅಷ್ಟಾಗಿ ಅದರ ಬಗ್ಗೆ ಬೆಳಕು ಇಲ್ಲ. ಎರಡು ಸ್ಕೂಲ್ ಆಫ್ ಹೆಚ್ಚು ರಿಸರ್ಚ್ ಈ ಸುರಂಗದ ಬಗ್ಗೆ ಪ್ರಥಮ ದಾಖಲೀಕರಣ ಆಗಿದ್ದೇ ಸಾಮಾನ್ಯ 1970 ಆ ದಶಕದಲ್ಲಿ ಸಿ ಡಬ್ಲ್ಯೂ ಆರ್ ಡಿ ಎಂ ಹೇಳುವ ಸಂಸ್ಥೆ ಒಂದು ಅಧ್ಯಯನ ಮಾಡಿ ಅದು ಈಗಲೂ ಸಿಗಬಹುದು. ಆದರೆ ಅವರು ದೊಡ್ಡ ರೀತಿಯಲ್ಲಿ ಆ ಅಧ್ಯಯನದಲ್ಲಿ ಎಡವಿ ಬಿದ್ದಿದ್ದಾರೆ. ಸುರಂಗ ಒಟ್ಟು ಸುರಂಗ ಎಷ್ಟಿದೆ ಅಂತ ಲೆಕ್ಕ ಹಾಕುವ ಆ ಒಂದು ಸಂದರ್ಭದಲ್ಲಿ ಅವರು ಬಹಳ ದೊಡ್ಡವಾಗಿ ಎಡವಿದ್ದಾರೆ. ಒಂದು 600 ಸುರಂಗ ಇದೆ ಇಡೀ ಕಾಸರಗೋಡು ಜಿಲ್ಲೆಯಲ್ಲಿ. ಆದರೆ ನಿಜವಾಗಿ ಆ ಕಾಲಕ್ಕೆ ಒಂದು 6,000 ಹೇಗೂ ಇದ್ದಿರಬಹುದು. ನನ್ನ ಪಡ್ರೆ ಗ್ರಾಮದಲ್ಲಿ 1,000 ಸುರಂಗ ಎಷ್ಟು ವರ್ಷದಿಂದ ಇದೆ. ಆದರೆ ಆ ಚರಿತ್ರೆ ಮೇಲೆ ಅಷ್ಟಾಗಿ ಹೆಚ್ಚು ಬೆಳಕು ಬಿದ್ದಿಲ್ಲ. ಆದರೆ ಒಂದು ಸ್ಕೂಲ್ ಆಫ್ ಥಾಟ್ ಏನಿದೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ಥರ ಸಮಾನ ರಚನೆಗಳಿವೆ. ಉದಾಹರಣೆಗೆ ಇರಾನ್ನಲ್ಲಿ, ಪರ್ಷಿಯಾದಲ್ಲಿ ಕನಾಟ್ ಅಂತ, QANAT ಕನಾಟ್. ಕನಾಟ್ ಬಗ್ಗೆ ನಿಮಗೆ ಗೂಗಲ್ನಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತದೆ. ಇರಾನ್ನಲ್ಲಿ ಇರಾನ್ ರಾಜಧಾನಿಗೆ ಇತ್ತೀಚೆಗಿನ ಕೆಲವು ದಶಕಗಳ ಹಿಂದೆವರೆಗೂ ಕೂಡ ನೀರು ಪೂರೈಕೆ ಆಗ್ತಾ ಇದ್ದದ್ದೇ ಕನಾಟಿಂದ. ಆ ಕನಾಟ್ನ ಉದ್ದ ಎಷ್ಟು ಗೊತ್ತಾ? ಇಡೀ ಜಗತ್ತಿನ ಲಾಂಗೆಸ್ಟ್ ಕನಾಟ್ ಇವತ್ತು ನಿಮಗೆ ಸಿಗುತ್ತೆ ಮಾಹಿತಿ, 70 ಕಿಲೋಮೀಟರ್. ಯೋಚನೆ ಮಾಡಿ, 70 ಕಿಲೋಮೀಟ್ರು ಮನುಷ್ಯರು ಭೂಗತವಾಗಿ ಅಗೆದು ಒಂದು ನೀರಿನ ರಚನೆ ಮಾಡಿದ್ದು ಯೋಚನೆ ಮಾಡಿ. ಈ ಕನಾಟು ಪರ್ಷಿಯಾದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ. ದಿ ಟನೆಲ್ ವಿಷನ್ ಅಂತ ಒಂದು ವಿಡಿಯೋ ಬಂದಿದೆ, ಅದ್ಭುತವಾದ ಒಬ್ಬ ಸುರಂಗ ಕರ್ಮಿಯ ಜೀವನದ ಒಂದು ಸಣ್ಣ ಕತೆ. ಬಹುಶಃ ಅದನ್ನು ತಯಾರು ಮಾಡಲಿಕ್ಕೆ 2 ಬೇಕಾಯಿತು ಅಂತ ಕೇಳಿದ್ದೇನೆ. ಚೀನಾದಲ್ಲಿ ಕರೇಜ್ ಅಂತಿದೆ. ಇನ್ನೂ ಒಂದು ತಮಾಷೆ ಅಂತ ಹೇಳಿದ್ರೆ, ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಇಷ್ಟೊಂದು ಇರುವಂಥ ಸುರಂಗಗಳು, ಅದು ಅದರ ಒಂದು ಸಣ್ಣ ಶಾಖೆ, ಒಂದು ಸ್ವಲ್ಪ ಸುರಂಗಗಳು ಗೋವಾದಲ್ಲಿ ಆಗಿವೆ. ನಮ್ಮ ಕಾಸರಗೋಡಿನವರೇ ಹೋಗಿ ಸುರಂಗದಲ್ಲಿ ಒಂದಿಷ್ಟು ತೆಗೆದುಕೊಟ್ಟಿದ್ದು ಸುರಂಗ. ಅದು ಒಂದು ನಿಶ್ಚಿತವಾದಂಥ ಗಟ್ಟಿ ಇರುವಂಥ ಮುರಮಣ್ಣು, ಲ್ಯಾಟ್ರೈಟ್ ಸಾಯಿಲ್ನಲ್ಲಿ ಮಾತ್ರ ಈ ಸುರಂಗವನ್ನು ತೆಗಿಲಿಕ್ಕೆ ಸಾಧ್ಯ, ಉಳಿದ ಕಡೆ ಆಗೋದಿಲ್ಲ. ಇವತ್ತು ಸುರಂಗ ನಿರ್ಮಾಣ ಮಾಡುವವರ ಸಂಖ್ಯೆ ಬಹಳ ಬಹಳ ಕಡಿಮೆ, ಆದರೂ ಒಂದಷ್ಟು ಕುಶಲಕರ್ಮಿಗಳು ಪ್ರೊಫೆಷನಲ್ ಆಗಿ ಮಾಡುವವರು ಇದ್ದಾರೆ. ಕುಂಯಂಬು ಅಂತ ಒಬ್ಬರು ಇದ್ದಾರೆ ಕಾಂಜಂಗಾಡ್ ಹತ್ರ, ಕುಂಡಂಕುಳಿ ಹತ್ರ. ಬಹುಶಃ ಅತ್ಯಂತ ಹೆಚ್ಚು ಜೀವಿತ ಕಾಲದಲ್ಲಿ ಅತ್ಯಂತ ಹೆಚ್ಚು ಸುರಂಗ ತೋಡಿದವರು ಅವರು, ಈಗಲೂ ತೋಡ್ತಾ ಇದ್ದಾರೆ ಅವರು. ಕಳೆದ 50
0: ಅಂತ ಯಾವ ಕಾರಣಕ್ಕಾಗಿ ಸರ್?
3: ಅಲ್ಲ, ಅವರು ಸಣ್ಣ ಪ್ರಾಯದಲ್ಲಿ ಕೆಲಸ ಶುರು ಮಾಡಿದ್ದಾರೆ, ಈಗಲೂ
0: ನೀರಿಗಾಗಿಯೇ ಮಾಡೋದು.
3: ಅಲ್ಲ, ಸ್ವಂತಕ್ಕಾಗಿ ಅಲ್ಲ,
0: ಪ್ರೊಫೆಷನಲ್.
3: ಕುಂಯಂಬು ಅವ್ರ ಬಗ್ಗೆ ಸಾಕಷ್ಟು ದಾಖಲೆಗಳೆಲ್ಲ ಬಂದಿವೆ. ಒಂದು ಎಲ್ಲೋ ಒಂದು ಕಡೆ ನಾನು ವಿವರಿಸಿದೆ, ಯಾಕೆಂದ್ರೆ ಈ ಸುರಂಗವನ್ನು ನೀವೊಂದು ನಾವೆಲ್ಲ ಪ್ರಿಂಟ್ ಜರ್ನಲಿಸ್ಟ್ಗಳು, ಅಚ್ಚು ಪತ್ರಕರ್ತರು ನೀವು ವಿಜುವಲ್ ಆಗಿ ತೋರಿಸುವಾಗ ಬೇರೆ ರೀತಿ ತೋರಿಸಬಹುದು. ಇದರ ಒಂದು ಇದರಲ್ಲಿರುವ ರಿಸ್ಕು, ಇದರಲ್ಲಿರುವ ಸಾಹಸ ಹೇಗೆ ಹೊರಗಡೆ ತೋರಿಸೋದು? ಅದಕ್ಕೆ ನಾನು ಒಂದು ಕಡೆ ಬರೆದೆ, ನಾವೊಂದು ಇವರನ್ನು ಅವರ ಕುಂಯಂಬು ಅವರ ಜೊತೆ ಕೂತ್ಕೊಂಡ್ಬಿಟ್ಟು ಲೆಕ್ಕಾಚಾರ ಹಾಕಿ ಒಂದು ಎಸ್ಟಿಮೇಷನ್ ಮಾಡಿದೆ, ಅವರು 50 ಎಷ್ಟು ಸುರಂಗ ತೆಗೆದಿರ್ಬೋದು, ಎಷ್ಟು ಉದ್ದ ತೆಗೆದಿರ್ಬೋದು. ಹಾಗೆ ನನ್ನ ಇಂಗ್ಲಿಷ್ ಒಂದು ಲೇಖನದ ಪ್ರಥಮ ವಾಕ್ಯ ಹೀಗೆ ಇದೆ: ಕುಂಯಂಬು ಅವರು ತನ್ನ ಮನೆ ಹತ್ರ ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ, ಕಾಸರಗೋಡಿಗೆ ಹೋಗಬೇಕಾಗಿದೆ, ಅವರಿಗೆ 48 ಕಿಲೋಮೀಟರ್ ದೂರದ್ದು. ಅವರು ಈವರೆಗೆ ತೋಡಿದ ಎಲ್ಲ ಸುರಂಗಗಳನ್ನು ಒಂದರ ನಂತರ ನಮಗೆ ಒಂದು ಜೋಡಿಸಲಿಕ್ಕೆ ಸಾಧ್ಯ ಆದರೆ ಅವರು ಭೂಗತವಾಗಿಯೇ ಕಾಸರಗೋಡಿಗೆ ಹೋಗಿ ಬರ್ಬೋದಾಗಿತ್ತು. 48 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಇನ್ ಇಸ್ ಲೈಫ್, ಯು ಜಸ್ಟ್ ಇಮ್ಯಾಜಿನ್. ದೊಡ್ಡ ಸಾಹಸ. ಆಮೇಲೆ ಅದರ ಮೇಲೆ ಎಂಜಿನಿಯರಿಂಗ್ ಫೀಟ್ ಇದೆ. ಶೇಣಿ ಹೇಳುವ ಒಂದು ಶಾಲೆ ಹತ್ರ ಇರುವ ಸುರಂಗದಲ್ಲಿ ಏರ್ ವೆಂಟ್ ಅಂತ ಮೇಲೆ ಬಾವಿ ತರದ ರಚನೆಗಳಿವೆ. ಸುರಂಗ ಇನ್ನೂ ಕೂಡ ಅಧ್ಯಯನ ಆಗಿದ್ದು ಸಾಲದು. ಮಾತ್ರ ಅಲ್ಲ, ಸುರಂಗವನ್ನ ಇವತ್ತು ನನಗೆ ಇನ್ನೊಂದು ಬರೀಲಿಕ್ಕೆ ಹೋಗುವಂತ ಒಂದು ಲೇಖನ, ಸುರಂಗ ಟೂರಿಸಂ ವೈ ನಾಟ್ ಅಂತ. ಸುರಂಗ ಬೇಸ್ಡ್ ಆಗಿ ಒಂದು ಸಸ್ಟೈನೇಬಲ್ ಆಗಿ ನಾವೊಂದು ಒಂದು ಪ್ರವಾಸಿಗಳನ್ನ ಆಕರ್ಷಿಸಿ ಸುರಂಗವನ್ನ ತೋರಿಸೋದಕ್ಕೆ 1/2 ಸಾಕು. ಆದ್ರೆ ಈಗ ನೀವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅದರ ಚಿತ್ರಗಳನ್ನ ಇತ್ಯಾದಿ ತೋರಿಸಿ ನಾವು ಬರೇ ಅದಕ್ಕಾಗಿ ಒಂದಷ್ಟು ಒಳ್ಳೆಯ ಪ್ರಜ್ಞಾವಂತಹ ಇದು ಏನು ಆಸಕ್ತರನ್ನ ಅವರಿಗೊಂದು ಒಂದು ಒಂದು ಟೂರಿಸಂ ಅಗ್ರಿ ಟೂರಿಸಂ ಒಂದು ಭಾಗವಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ. ಈಗ ಒಂದು ಹೊಸ ಒಂದು ಖುಷಿಯ ಅಂಶ ಅಂದರೆ ಕಾಸರಗೋಡಿನಲ್ಲಿ ಜಿಲ್ಲಾ ಡಿಸ್ಟ್ರಿಕ್ಟ್ ಪ್ರಮೋಷನ್ ಕೌನ್ಸಿಲು, ಟೂರಿಸಂ ಪ್ರಮೋಷನ್ ಕೌನ್ಸಿಲು, ಆಮೇಲೆ BRDC ವೆಹಿಕಲ್ ರಿಸಾರ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನು ಇವರೆಲ್ಲ ಸುರಂಗದ ವಿಷಯದಲ್ಲೂ ಕೂಡ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಉದಾಹರಣೆ, ಈವರೆಗೆ ಇಲಾಖೆಗಳು, ಸರ್ಕಾರಿ ಇಲಾಖೆಗಳು ನಮ್ಮ ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆ ಬಗ್ಗೆ ಮೂಗಿ ಹಾಕಿದ್ದೇ ಇಲ್ಲ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಿಲ್ಲ. ಈಗ ಚಿತ್ರಣ ಬದಲಾಗ್ತಾ ಇದೆ. ಟೂರಿಸಂ ಪ್ರಮೋಷನ್ ಕೌನ್ಸಿಲ್ನವರು ಈವರೆಗೆ ಎರಡು ಕಾರ್ಯಕ್ರಮಗಳಲ್ಲಿ ಒಂದು ಸಣ್ಣ ಸುರಂಗದ ಪ್ರತಿಕೃತಿ ಮಾಡಿ ಜನರನ್ನು ಅದರೊಳಗೆ ನಡೆಸಿ ವಿವರಿಸಿದ್ದಾರೆ. ದಟ್ ವಾಸ್ ಸ್ಟಾರ್ ಅಟ್ರಾಕ್ಷನ್ ಇನ್ ದಟ್ ಶೋ. ಸುರಂಗದ ಒಳಗೆ ಒಮ್ಮೆ ಹೋಗಿ ಬಂದಾಗ ಎಂಥ ವ್ಯಕ್ತಿಯು ಈವರೆಗೆ ಹೋಗದವನ ಹತ್ರ ಸಿಗುವಂಥ ಒಂದು ಅನುಭೂತಿ ಅದು ಹೇಗಿರ್ತದೆ ಅಂದರೆ, ಸೆಂಟ್ರಲಿ ಏರ್ ಕಂಡೀಷನ್ಡ್ ಒಂದು ಬಿಲ್ಡಿಂಗ್ನೊಳಗೆ ನೀವು ಹೋಗಿ ಬಂದ ಹಾಗಿರುತ್ತೆ. ದಟ್ ಇಸ್ ಸಿಂಪ್ಲಿ, ಜನ ಒಮ್ಮೆ ಸುರಂಗವನ್ನು ನೋಡಬೇಕು, ನೋಡೋದು ಮಾತ್ರ ಅಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ತೆಗೆಯುವನ ಸಂಕಟ ಜ್ಞಾನ ಇದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಆ ಮೇಲ್ಭಾಗದಲ್ಲಿ ಭೂಮಿಯ ಮೇಲಿಂದ ಒಂದು ಬಾವಿ ಹಾಗೆ ತೆಗೆದಿರೋದು, ಎರಡು ಸಾಧ್ಯತೆಗಳಿವೆ. ಒಂದು, ಇಲ್ಲಿಂದ ಮಣ್ಣು ತುಂಬ ದೂರ ಕೊಂಡೋದಕ್ಕೆ ಬದಲಾಗಿ ಇಲ್ಲಿಯೇ ಪುಲ್ಲಿಗಳಲ್ಲಿ ಎತ್ತಿ ಹೊರಗೆ ಹಾಕೋ. ಎರಡನೇದು ಆಕ್ಸಿಜನ್ ಸಮಸ್ಯೆ ಏನಾಗುತ್ತೆ, ಅದಕ್ಕೆ ಗಾಳಿ ಕೊಡುವ ಹಾಗೆ. ಈ ಶ್ರೇಣಿಯಲ್ಲಿ ಏನು ಸುರಂಗ ಇದೆ ಅದರಲ್ಲೊಂದು ಮೂರು ನಾಲ್ಕು ಏರ್ವೆಂಟ್ಗಳಿವೆ. ಅದು ನಾವು ಖಾಸಗಿ ಆಸ್ತಿ, ನಮ್ಮ ಸುರಂಗಗಳೆಲ್ಲವೂ ಖಾಸಗಿ ಆಸ್ತಿ, ಆದರೆ ನಾವು ಅವರ ಖಾಸಗಿಯವರ ಜೊತೆ ಒಂದು ಏನೋ ಒಪ್ಪಂದ ಮಾಡಿಕೊಂಡು ಸೈಡ್ನಲ್ಲಿ ಲೈಟ್ ಹಾಕೊಂಡ್ಬಿಟ್ಟು ಅದನ್ನೊಂದು ಅದ್ಭುತ ಪ್ರವಾಸಿ ಆಕರ್ಷಣೆ, ಯಾವುದೇ ರೀತಿಯ ಶೋಷಣೆಗಳಿಲ್ಲದೆ, ಎಕ್ಸ್ಪ್ಲಾಟೇಷನ್ ಇಲ್ಲದ ಒಂದು ಎಕ್ಸ್ಪೀರಿಯನ್ಷಿಯಲ್ ಟೂರಿಸಂ ಆಗಿ ಬೆಳೆಸಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಜಗತ್ತಿನಲ್ಲಿ ಇರಾನ್ನಲ್ಲಿ ಟುಪಾನ್ ಹೇಳುವ ಜಾಗದಲ್ಲಿ, ಚೈನಾದಲ್ಲಿ ಯಾಜ್ ಹೇಳುವ ಜಾಗದಲ್ಲಿ ಸುರಂಗವನ್ನು ಈ ರೀತಿ ಆಕರ್ಷಣೆ ಆಗಿ ತೋರಿಸ್ತಾರೆ. ಅಲ್ಲಿ ಒಂದು ಕೆಫೆಟೇರಿಯಾ ಇಟ್ಟಿದ್ದಾರೆ. ಅಲ್ಲಿ ಒಮ್ಮೆ ಹೀಗೆ ಹೋಗಿ ಬಂದರೆ, ಈಗ ನೀವು ಎಲೋಸಿಸ್ ಕಾಲೇಜಿಗೆ ಹೋಗಿ ಬಂದರೆ ಇಲ್ಲಿ ಏನು ನಡೆಯುತ್ತೆ ಅಂತ ಒಂದು ಜಾಗದಲ್ಲಿ ಗೊತ್ತಾಗುವ ಹಾಗೆ ಸುತ್ತಮುತ್ತಲಿನ ಸುರಂಗಗಳೆಲ್ಲಿವೆ, ಅದರ ಬಗ್ಗೆ ಚಿತ್ರಗಳು, ಆಡಿಯೋ ವಿಜುವಲ್ಸ್ ಎಲ್ಲ ತೋರಿಸಿ ನಿಮಗೊಂದು ಪೂರ್ತಿ ಚಿತ್ರಣವನ್ನು ಕಟ್ಟಿಕೊಟ್ಟುವ ಕೆಲಸ ಮಾಡ್ತಾರೆ. ಅಂಥ ಕೆಲಸಗಳಲ್ಲಿ ಮಹಾಲಿಂಗ ನಾಯಕರ ಒಂದು ಯಶೋಗಾಥೆ ಏನಿದೆ ಅದು ಅಗ್ರಸ್ಥಾನದಲ್ಲಿ ನಿಲ್ಲುವಂಥದ್ದು. ಬದುಕು ಕಟ್ಟಿದ್ದು ಶ್ರಮದಿಂದ, ಆಶಾವಾದದಿಂದ, ಮತ್ತು ಏನಂದ್ರೆ ಆಚೀಚೆ ವ್ಯಕ್ತಿಗಳು ಚುಚ್ಚು ಮಾತು ಹೇಳಿದ್ರು ಅದರ ಬಗ್ಗೆ ಒಂದು ಮಾತು ಕೊಡದೆ ಇನ್ನು ಕೂಡ ಧನಾತ್ಮಕ, ಅವರ ಗೆಲುವು ಇರುವುದೇ ಅವರ ಧನಾತ್ಮಕ ಚಿಂತನೆಯಲ್ಲಿ ಅಂತ ನನಗೆ.
0: ಇನ್ನೊಂದು ಸರ್, ಈ ಒಂದೆರಡು ಮಾಡಿ ಸುಸ್ತಾಯ್ತು, ನನ್ನ ತಿಕ್ಕುಜಿಯಿಂದ ಸುಮ್ಮನೆ ಕೂತಿದ್ರೆ ಅವರು ಏಳುವರೆಗೆ ಮಾಡ್ತಾವ, ಏಳು ಎಂಟು ಸುರಂಗಗಳು ಮಾಡ್ತಾ ಹೋದ್ರು ಅದು.
3: ಹೌದು, ಅದು ಮಾತ್ರ ಅಲ್ಲ, ಅದು ತುಂಬಾ ಹೋಸ್ಟೈಲ್ ಕಂಡೀಷನ್ ಅಲ್ಲಿ ಸಿಗುತ್ತೆ ಅಂತ ಅವರ ಅಂತರಾತ್ಮ ಹೇಳ್ತಿತ್ತು, ಹೊರತು ಅವ್ರಿಗೆ ಬಹುಶಃ ಯಾರು ಕೂಡ ಇರ್ ಮಲ್ಪಲೆ ಖಂಡಿತ ಸಿಕ್ಕು ಅಂತ ಹೇಳಿದವರು ಇತ್ತರ.
0: ಅದೇ ಲಲಿತಮ್ಮ ಬನ್ನಿಯ ರೇಡಿಯೋ ಮತ್ತು ಕುಲ್ದಾರ್ ಎಂಚ ಒಂದುಂಡು ಹೇಗಿನಿ ಇನ್ನ ಇನ್ನ ದಿನದ ಕೆಲಸ ಎಂಚ ಮಾತಾಪುಂಡು ಇರ್ನ ಇಲ್ಲ ಅಡಿಗೆ ಮಲ್ಪುನು ಸುರಂಗ
4: ತೋಡ್ಲೆ
0: ನೀರ್ ತಿಕ್ಕೊಂಡು ಇನ್ನೊಟ್ಟಿಗೆ ಏನು ಇಲ್ಲ ಅಂತ ಬಂಡಾರ ಅದು ಹಾಗೆ ಒಕ್ಕಡೆ ಸುರಂಗ
4: ತೋಡುವಂಗ್ಳ ಅಲ್ಲಿ ಅಣ್ಣೇರ್ ನಡಿ ಜಾಗಿ ಕೊರ್ ಅಣ್ಣೇರ್ ನಡಿತು ಬುಕ್ಕ ಮಿತ್ತ ಇಲ್ಲ ಅರಳಿತು ಬುಕ್ಕ ಮಣ್ಣಿನ ನಕ್ಲೆ ಅಳಿತು ಅಂತ ನೀರು ಗೊತ್ತಿರಿಂಗ್ಲಿ ಆಗ್ಲಿ ಇಲ್ಲಿ ಜೋಕ್ಳು ನಾಲ್ಕು ಹಬ್ಬ ಬೆಳೆದು ಮದಿಪ್ಪದ ಇಲ್ಲಿಡಿತ್ತಂಗ್ಲ ಸುರುಗು ಆರು ತೋಟಗು ಅಂತೇರಿ ಇರ್ಲಿ ರಾತ್ರಿ ಅಪ್ಪ ಕರೆಂಟ್ ಲಜ್ಜಾನ ಕರೆಂಟ್ ಲಜ್ಜಾನ ಮಣಿ ಮಂಬು ಇದ್ದೇ ಗಿಟ್ಟ ಇಲ್ಲ ಜಾನ್ ಹಣ್ಣ ಲೈಟ್ ಊರು ಅಂದಂಗ್ಲ ಇಲ್ಲಿ ಇಲ್ಲ ಜೋಕ್ಳು ಅಂತ ಇತ್ತೇವಂಡ ನೀರುಂಡು ನೀರುಂಡು ಅನ್ನೊಟ್ಟಿಗೆ ಮಣ್ಣು ಉಂಬಿರಂತ ಪೋಂತೆ ಕಂಡೈತನು ಕಂಡೈತನ ಮಗಳ ಕೊರಿಕ ಹಣ್ಣು ಕೊದೈದಿನ್ನೆ ಒಂದು ಮುಟ್ಟಿರ ಜನ ಇದ್ದೀಯ ನಣ್ಣದು
0: ಗದ್ದೆ ಹೇಗೆ ಮಾಡಿದ್ರು ಕೇಳಿ ಎತ್ತುಗಳಿಲ್ಲ ಎಂಚ ಹಾಕ್ಯಾರೆ
2: ಪಂಡ ಆಡೆ ಇರ್ಲೇನು ಕೊಂಡಾರ ಸಾಧ್ಯ ಪಂಡ ಅವು ಗುಡ್ಡದ ಬೋರ್ ಐಕದಾನೆ ಅಂದೆ ಅಯ್ನು ಸಮತಟ್ಟು ಮಾಡ್ತದೆ ನೀರು ಸಿಕ್ಕನು ಹಿಡ್ದುಕು ಅಯ್ನು ಕಂಡ ಪೆರಸನು ಅಂತೇನೆ ಕಂಡ ಅಂತಂದ್ರೆ ಅಡ್ಡು ಬುಲೆ ಮುಟ್ಟ ಕೈ ಮಲ್ತೆ ಐಟು ಅವು ಜೋಕ್ಲು ಯಾಪ ಎಲ್ಲಿಲ್ಲ ಆಕ್ಲು ಸಾಲೇಮು ಅಂತಾರೆ ಜೋಕ್ಲು ರಜತ್ತಾನಿ ಮುಟ್ಟುಣೆ ಏನು ಸಜಪ್ಪುಣೆ ಅಂಚ ಸಜತ್ತದೆ ಎಲ್ಲೇನು ಮೂಡಿ ಬಾರದು ಐಟು ದೆತ್ತದ ಏನು ಬುಕ್ಕ ತರಕಾರಿ ಒಂದು ಕೊಯ್ಯಿಟ್ಟಿಗೆ ಬುಕ್ಕ ತರಕಾರಿ ಅನ್ಬಿಡ ಏನೆಲ್ಲ ಕೊಯ್ಯಿಂದು ತರಕಾರಿ ಅಂತ ಒಂಜಿ ಪನ್ನಿ ಕಂಡು ಅಂತಂತೆ ಸುರುಟು ಸುಗ್ಗಿ ಇಂದು ಅಂಚೆ ಐದುಕ ಮಗಳಿನ ಕೊರನೆ ಕಂಡು ಅನುಕೂಲ ಬುಡುತ್ತ ಐಕ ದೈವಾಡ್ನೆ ಅಪ್ಪಗೇ ಅಪ್ಪಗ ಒಣಸಿಗೆ ಬಾರಿ ಒಣಸಿಗೆ ಹೊಂಟ ಪಿತ ಬೆಲೆ ಪೊಂಟ ಮಾಂತೀರಿ ಅಲ್ಪ ದಾಲ ಇದ್ದಾಂಡ ಆ ಜಾಗ ಬಜ್ಜಿ ಮುಳಿತ ಗುಡ್ಡೆ ಏರು ಅಣ್ಣ ನಾಕ್ಲೆ ಮುಳಿತ ಗುಡ್ಡೆವು ಅವು ಎಂಕ ಕೇಂಡು ಬೆಟ್ಟಿ ಕೊರನೆ ಅಂಚ ಎಂಕ ಬಜ್ಜಿ ಪುನಃ ಮರದೂಡ್ ಪುನಃ ಬೇಲೆ ಆತ ಅಂಚೆ ಮುಳ್ಪಾಡು ಒಕ್ಕೆಲ್ಲ ಈ ಪೋರ ಬಳ್ಳಿ ಅಂಡದಾಕ್ಲೆ ಎಂಕ ಬಿಡ್ತೋರ್ನೆ ಅಪ್ಪ ನೀರು ಕೊಡತ್ತು ಯಾರು ಅಂತಾರ ನೀರು ದೀಲ್ ಅರ್ದು ಕೊಂಡತ್ತು ಪರೋಲ್ಲ ಅಂಡ್ಲ ಮುಳ್ಪ ಪೋರ ಬಳ್ಳಿ ಅಂಚೆ ಐದು ಬುಕ್ಕ ನೀರು ಕೊಡತ್ತು ಮೂಜಿ ವರ್ಷ ಬಂಗಾತ್ತೆ ಮೂಜಿ ವರ್ಷ ಮಟ್ಟ ನೀರೈತಿ ಐದು ಬುಕ್ಕ ಮುಜಾನೆ ವರ್ಷ ನೀರು
0: ಸಿಕ್ಕೊಂಡು
2: ನೀರು ಸಿಕ್ಕೊಂಡು ಕೃಷಿ ಬಿದ್ದಾಡ್ ಕೃಷಿ ಮರ್ಯಾದ ತಗೊಂಡ್ರೆ ಮಾಡ್ತಂತೆ
0: ಸರ್ ಯಾವ್ದು ಕೂಡ ಇವರಿಗೆ ತುಂಬಾ ಈಸಿ ಆಗಿ ಸಿಗ್ಲಿಲ್ಲ ಅಂತ
3: ಇಲ್ಲ
0: ಎಲ್ಲದರ ಹಿಂದೆ ಕೂಡ ಬಹಳ ದೊಡ್ಡ ಶ್ರಮ ಇದೆ
3: ಆದ್ರೆ ಅವರ ಜೀವನವನ್ನ ಹೇಗೆ ತಗೊಂಡು ಹೋಗಿದ್ದಾರೆ ಮತ್ತು ಆ ಒಂದು ಜೀವನದಲ್ಲಿ ಒಂದು ಮಿನಿಮಮ್ ಶಿಸ್ತುಗಳನ್ನ ಹೇಗೆ ಇಟ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಯಾರು ಇಟ್ಕೊಳ್ಳದೆ ಇರುವಂತದ್ದು ನಾನು ಒಂದು ಘಟನೆ ನೆನಪಾಗ್ತದೆ ನಾವು ಒಂದು ಪುಸ್ತಕ ಪ್ರಕಟ ಮಾಡಿದ್ದೆ ನಮ್ಮ ಕಾಮ್ ಇದು ಪರ್ಯಾಯ ಕೃಷಿ ಕೇಂದ್ರದ ಶಿವರಾಮ್ ಪೈಲೂರು ಅನಿತಾ ಪೈಲೂರು ಅವರು ಗುಡ್ಡದ ಮೇಲಿನ ಏಕವ್ಯಕ್ತಿಯ ಸೈನ್ಯ ಅಂತ ಧಾರವಾಡದಲ್ಲಿ ಆ ಪುಸ್ತಕ ಬಿಡುಗಡೆ ಆಯಿತು ನಾವು ಜೊತೆಯಲ್ಲಿ ರಾತ್ರಿ ಬಸ್ನಲ್ಲಿ ಜೊತೆಯಲ್ಲಿ ಹೋದ್ವಿ ಜೊತೆಯಲ್ಲಿ ಬಂದ್ವಿ ಹೋಗಿ ಬಂದಮೇಲೆ ಅವರು ಅವರ ಊರಿಗೆ ಹೋದರು ನನ್ನ ಊರಿಗೆ ಹೋದೆ ಸಾಮಾನ್ಯ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಗ್ತಾ ಇತ್ತು ಅದು ಒಂದು 4 ದಿವಸ ಆಗುವಾಗ ಪೈಲೂರು ಅವರಿಂದ ನನಗೊಂದು ಮೆಸೇಜ್ ಬಂತು ಒಬ್ಬ ಈ ನಾಯಕರೇ ಅಂತ ಏನು ಅಂತ ಕೇಳಿದೆ ಇವರು ಮನೆಗೆ ಬಂದವರು ರಾತ್ರಿ ಬಸ್ನಲ್ಲಿ ಬಂದವರು ಮರುದಿವಸನೋ ಅದರ ಮರುದಿವಸವೂ ಹೋಗಿ ನೋಡಿ ಅವರು ಅನಕ್ಷರಸ್ಥರು ಅವರು ಅಡ್ಡಿ ನಡಕಕ್ಕೆ ಬಹುಶಃ ಒಂದು 4 ಕಿಲೋಮೀಟರ್ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ಯಾರ ಹತ್ರ DTP ಕಂಪೋಸ್ ಮಾಡಿಸಿ ಒಂದು ಲೆಟ್ರು ನಿಮ್ಮ ಪ್ರೀತಿ ಆತಿಥ್ಯಗಳಿಗೆ ವಂದನೆಗಳು ಬಹಳ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ ಅಂತ ಅವರು ಟೈಪ್ ಮಾಡಿಸಿ ಒಂದು ಲೆಟರ್ ಕಳಿಸಿದ್ದಾರೆ ನಾವು ಗ್ರಾಜ್ಯುಯೇಟ್ಗಳು ಡಬಲ್ ಗ್ರಾಜ್ಯುಯೇಟ್ಗಳು ಬಹಳ ಶಿಷ್ಟಾಚಾರ ಇಟ್ಕೊಂಡವರು ಅಂತೆಲ್ಲ ನಮ್ಮನ್ನು ನಾವು ಹೇಳ್ಕೊಳ್ಳುವಂಥ ಮಧ್ಯಗೆ ಬರ್ತು ಹೋಗುವಂಥ ಒಂದು ಸಣ್ಣ ಶಿಷ್ಟಾಚಾರವನ್ನು ಅವರು ಪಾಲಿಸಿ ನಮ್ಮನ್ನು ಯಾವ ಥರದ ಒಂದು ತೋರಿಸಿಕೊಟ್ಟಿದ್ದಾರೆ ಪಾಠ ಅಂತ ಹೇಳಿದ್ರೆ ಇದೊಂದು ಸೆಳಕು ಅಂಥದ್ದು ಅವರ ಹತ್ರ ತುಂಬಾ
0: ಇದೆ ಅಂತ ಅವ್ರು ಮೊದಲಿಗೆ ಒಂದು ಮಾತನ್ನು ಹೇಳಿದ್ರೆ ಹೆಂಗಾರ ಕಲ್ಪಾದ ಜೀವ ಹೆಂಗ ವಿದ್ಯಾಭ್ಯಾಸ ಇಜ್ಜಿನ್ ಇದ್ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಇದ್ರೆ ಮುಂದೆ
3: ಮಾತ್ರ ಅಲ್ಲ ಈ ಇದು ಒಂದು ರೀತಿಯಲ್ಲಿ ಇವರ ಈ ಏನು ಪದ್ಮಶ್ರೀ ಬಂದಿರುವಂತದ್ದು ನಮ್ಗೆಲ್ಲರಿಗೂ ಹೆಮ್ಮೆ ಮಾತ್ರ ಅಲ್ಲ ಅದು ಒಂದು ರೀತಿಯ ದ್ಯೋತಕ ಏನಂತಾರೆ ಒಬ್ಬ ಜನಸಾಮಾನ್ಯನಿಗೂ ಒಬ್ಬ ಸಾಧಕನಿಗೂ ಈ ದೇಶದಲ್ಲಿ ಬರುತ್ತೆ ಅಂತ ಅದೊಂದು ಎತ್ತಿ ತೋರಿಸಿದೆ ಅದು ಬರೋದಕ್ಕಿಂತಲೂ ಮುಂಚೆ ಅಲ್ಲಿ ಬಂದವರಿಗೆ ಜನಮನ್ನಣೆ ಸಿಗ್ತಾ ಇತ್ತು ಜನ ಬರ್ತಾ ಇತ್ತು ಅಂತ ಹೇಳಿದ್ರೆ ಅವರ ಸಾವಯವ ಕೃಷಿಯ ಒಂದು ಒಂದು ದೊಡ್ಡ ಸಂದರ್ಶನ ಕೇಂದ್ರ ಆಗಿತ್ತು ಅವರ ಗೊತ್ತಿದ್ದವರು ಹೇಳಿಬಿಟ್ಟೆ ಅಲ್ಲಿಗೆ ತಂಡಗಳು ಸಾಕಷ್ಟು ಬರ್ತಾ ಇದ್ವು ಅಲ್ಲಿ ಅಲ್ಲಿ ಮಾಲಿಂಗ ನಾಯಕರ ಸಾಧನೆಯನ್ನ ನೀವು ಅರ್ಥ ಮಾಡ್ಕೋಬೇಕಿದ್ರೆ ನೀವು ಚೆನ್ನಾಗಿ ವಿಡಿಯೋ ಮಾಡಿದ್ದೀರಾ ಅದನ್ನ ನೋಡಿ ಒಂದಷ್ಟು ಅರ್ಥ ಮಾಡ್ಕೋಬಹುದು ಬಟ್ ಆ ಜಾಗಕ್ಕೆ ಹೋಗಿ ಅವರ ಸಾಧನೆ ಅರ್ಥ ಆಗುವ ರೀತಿಯಲ್ಲಿ ಅರ್ಥ ಆಗ್ಲಿಕ್ಕೆ ಬರೀ ಬಾಯಿ ಮಾತಿನಲ್ಲೋ ಇದು ಆಗೋದಿಲ್ಲ ಅಂತ ಒಂದು ಇಡೀ ಆ ಜಾಗಕ್ಕೆ ಹೋಗಿಬಿಟ್ರೆ ಅವರ ಇಡೀ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನನಗೆ ಬಹಳ ಆಶ್ಚರ್ಯ ಆಗುವ ರೀತಿಯಲ್ಲಿ OMG ಓ ಮೈ ಗಾಡ್ ಅಂತ ಅದು ಯಾವುದೋ ಒಂದು ದೆಹಲಿಯ ಚಾನೆಲ್ಲು ಇವರನ್ನ ಪರಿಮಳ ಗುರುತಿಸಿಬಿಟ್ಟು ಅವರು ಬಂದು ಅವರು ಅಂತ ಅದ್ಭುತ ಸಾಹಸಗಳನ್ನ ಮಾತ್ರ ಕವರ್ ಮಾಡುವುದು ನಾನು ಹೆಚ್ಚು ನೋಡಿಲ್ಲ ಬಟ್ ಅದನ್ನ ನೋಡಿದ್ದೇನೆ ಅದು ಮಹಾನಾಯಕ್ ಅಂತ ಟೈಟಲ್ ಕೊಟ್ಟು ತಂದಿದ್ದಾರೆ ಈಗಲೂ ಸರ್ಕ್ಯುಲೇಷನ್ ಅಲ್ಲಿ ಇದೆ ಅವರು ಒಂದು ರೀಕಿ ಮಾಡಿದ್ರು ಅದಕ್ಕಾಗಿ ಅವರು ನೇರ ಶೂಟಿಗೆ ಬರಲಿಲ್ಲ ರೀಕಿ ಮಾಡ್ಲಿಕ್ಕೆ ಬಂದಾಗ ನನ್ನನ್ನು ಜೊತೆ ಸೇರಿಸ್ಕೊಂಡು ನಾವು ಇದು ಮಾಡಿ ಒಂದು ಶೂಟ್ ಮಾಡಿದ್ದಾರೆ ಅದ್ಭುತವಾದಂತ ಅದು ಆ ವಿಜುವಲ್ಸ್ ಇವು ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅದು ದೊಡ್ಡ ರೀತಿಯಲ್ಲಿ ಅದು ದೇಶ ಮಟ್ಟಕ್ಕೆ ಪ್ರಸಾರ ಆಯ್ತು 1-2 ವರ್ಷದ ಹಿಂದೆ ಮಹಾನಾಯಕ್ ಅಂತ OMG ಅವರು ಸಾಮಾನ್ಯವಾಗಿ ಇಂಥ ಹಳ್ಳಿಯ ಇಂಥ ಗ್ರಾಮೀಣ ವಿಚಾರಗಳೆಲ್ಲ ಅರ್ಥ ಆಗಿ ಮಾಡುವಂಥವರೇ ಅಲ್ಲ ಅದು ಹೇಗೆ ಅವರಕ್ಕೆ ಪರಿಮಳ ಹಿಡಿದ್ರೋ ಇಲ್ಲ ಇವರ ಈ ಸಾಧನೆಯನ್ನ ಬಹಳ ಚೆನ್ನಾಗಿ ಅವರು ಬಿಂಬಿಸಿದ್ದಾರೆ
0: ಅಂತ ಸೊ ನಾಯಕಿ ಅದಲ್ಲ ಹೊಸ ಆಲೋಚನೆ ಉಂಡ
2: ಹೊಸ ಆಲೋಚನೆ ಉಂಡು ಇಯೋಡು ಅಂತರ್ದಾನೆ ಪನ್ನಿತ ಪೊಪ್ಪನ ಐಡಿಡ್ತಾರ ಪನ್ನಿತ ಕೃಷಿ ಅಂತಾರ ಪನ್ನಿತ ಇಂದು ಆತಂಡು ಪಂಡ ಹೊಸ ಆಲೋಚನೆ ದಲ ಇತ್ತೆ ಮಲ್ಪೇರಕ ಇಡತಿ ಕೂಜಿ ಉಕ್ಕ ಅನುಕೂಲ ಅನ್ನಾಗ ಉಕ್ಕಂದ
0: ಅದೇ ಸೊ ಪಟ್ರ ಸರ್ ಅನೇಕ ವಿಷಯಗಳನ್ನ ನಾವು ಮಾತಾಡಿದ್ವಿ ಒಂದಿಷ್ಟು ಅನ್ಟೋಲ್ಡ್ ಸ್ಟೋರೀಸ್ ಎಲ್ಲ ನೀವು ನಮಗೆ ಹೇಳಿದ್ರಿ ಒಂದು ನಾನು ನಿಮ್ಮ ಹತ್ರ ಕೇಳಬೇಕಾಗಿದೆ ಸರ್ ನಾವು ಈಗ ನಿಮ್ಮಲ್ಲಿ ನೀರಿಂಗೆ ಹಿಂಗೆ ಸುಖಯ ಬಗ್ಗೆ ಬೇರೆ ಬೇರೆ ವಿಷಯಗಳಲ್ಲಿ ನೀವು ಅನೇಕ ಟಾಕ್ಗಳನ್ನು ಕೊಟ್ಟವರು ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕೇಳುವಂಥ ಅವಕಾಶಗಳಿದೆ ಒಬ್ಬ ಸಾಮಾನ್ಯ ಈಗ ರೇಡಿಯೋನ ಕೇಳ್ತಿದ್ದಾನೆ ನಮಗೆ ನೀರಿಂಗಿಸುವಂಥ ಅವಕಾಶಗಳಿಲ್ಲ ಅಥವಾ ಬೇರೆ ಯಾವುದೇ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅವನ ಮನೆಯಲ್ಲಿ ನೀರನ್ನು ಬಳಸುವಂತಹ ರೀತಿಯಲ್ಲಿ ಪೋಲಾಗದಂತೆ ನೋಡುವಂತಹ ರೀತಿಯಲ್ಲಿ ಮನೆಯಲ್ಲಿ ಏನವನು ಮಾಡಬಹುದು ಅವನ ಜವಾಬ್ದಾರಿಗಳೇನು ಸಿಂಪಲ್ ಆಗಿ
3: ಬಹಳ ಸಿಂಪಲ್ ಆಗಿದೆ ಅದೇನಂತ ಕಷ್ಟದ ವಿಷಯ ಏನಲ್ಲ ಒಂದೇನಂದ್ರೆ ನೀರಿನ ಬಗ್ಗೆ ನಮ್ಮ ಹತ್ರ ಒಂದು ಲೆಕ್ಕ ಇರಬೇಕು. ನಾವು ಹಣದ ಬಗ್ಗೆ ಹೇಗೆ ಲೆಕ್ಕ ಇರ್ತೀವಿ, ನೀವು ಬೆಂಗಳೂರಿಗೆ ಹೋಗಿ ಬರೋದ್ರೊಳಗೆ ನಿಮ್ಮ ಕೈಯಲ್ಲಿರುವ 2000 ರೂಪಾಯಿ ಒಳಗೆ ಹೋಗಿ ಬರಬೇಕು,
0: ಬಜೆಟ್ ಬೇಕು,
3: ಬಜೆಟ್ ಬೇಕು. ಆಮೇಲೆ ನಮ್ಗೆ ಯಾವುದೇ ಕೆಲಸಕ್ಕೆ ನಾನು ಇಷ್ಟು ನೀರನ್ನ ಬಳಸಬಹುದು, ಅದಕ್ಕಿಂತ ಹೆಚ್ಚಾದ್ರೆ ಅದು ಅಮಿತ ಆಯ್ತು ಅಂತ ಹೇಳುವ ಭಾವನೆ ಇರಬೇಕು. ಅಷ್ಟಿದ್ರೆ ನಾವು ಈವರೆಗೆ ಆ ತರ ಪ್ರಯೋಗ ಮಾಡಿ ನೋಡಿಲ್ಲ. ನಾವು ಒಂದು ಪ್ರಶ್ನೆ ಹಾಕೊಳ್ಳುವ ಬೇಕಿದ್ರೆ, ನಾವು ಒಂದು ದಿನದಲ್ಲಿ ನಮ್ಮ ದೈನಂದಿನ ಬಳಕೆಗೆ ಎಷ್ಟು ಲೀಟರ್ ನೀರು ಬೇಕು ಅಂತ ಒಂದು ಪ್ರಶ್ನೆ. 135 liters ಅಂತೆಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. 40 liters ನಿಭಾಯಿಸುವವರು ಅಪರೂಪವಾಗಿ ಇದ್ದಾರೆ. ನಾವೊಂದು ಸಾಮಾನ್ಯವಾಗಿ 100 liters ಇದ್ದರೆ ಹಾಯಾಗಿ ನಿಭಾಯಿಸಲಿಕ್ಕೆ ಬರುತ್ತೆ. ನಾವು ತುಂಬ ನೀರು ಹಾಳು ಮಾಡ್ತಾ ಇದ್ದೀವಿ, ಅಗತ್ಯಕ್ಕಿಂತ ಹೆಚ್ಚು ನೀರು ಮಾಡ್ತಾ ಇದ್ದೀವಿ. ಇದು ಎಲ್ಲಿಂದ ಶುರು ಆಗಬೇಕು ಅಂದರೆ, ಇವತ್ತೆಲ್ಲ ತುಂಬ ಈ ನಾವು ಹಿಂದೆ ಫಾಲ್ಸ್ ಬಾಟಮ್ ಗ್ಲಾಸ್ ಅಂತ ಲೋಟ ಅಂತ ಬರ್ತಾ ಇತ್ತು, ಅದ್ರಲ್ಲಿ ಸ್ವಲ್ಪ ಕಾಫಿ ಹಾಕಿದ್ರು ತುಂಬಿದ ಹಾಕಿ ಕಾಣೋದು. ಹಾಗೆ ಇವಾಗ ನಲ್ಲಿಗಳು ಬಂದಿವೆ, ಈಗ ಅದು ಪುಸ್ ಅಂತ ನೀರು ಬಿಡೋದು, ಬರೋದು ಕಡಿಮೆ. ಅಲ್ಲಿಂದ ಆ ಥರದ ಚಿಂತನೆಗಳನ್ನು ಸ್ವಲ್ಪ ಮಾಡಿದ್ರೆ, ಇಲ್ಲಿ ನಮ್ಮ ಅಳಕೆಯ ಒಂದು ಹೈಸ್ಕೂಲ್ನ ಮೇಷ್ಟ್ರು ಅಲ್ಲೆಲ್ಲ ಸ್ವಲ್ಪ ಜಲ ಸಂರಕ್ಷಣೆ ಪಾಠಗಳು ಬಂದಿವೆ, ಅದು ಜಿಲ್ಲಾ ಪಂಚಾಯತ್ ಸ್ವಲ್ಪ ಪ್ರಯತ್ನ ಮಾಡಿದ್ರಿಂದ ಅವರು ಇಡೀ ಶಾಲೆಯಲ್ಲಿ ಮಕ್ಕಳ ಹತ್ರ ಹೊಸ ಟ್ಯಾಪ್ ತಗೊಂಡು ಬಂದರು, ಅದನ್ನು ಮತ್ತು ಇದನ್ನು ಜೋಡಿಸಿ ಮಕ್ಕಳ ಹತ್ರ ಅದರ ವ್ಯತ್ಯಾಸಗಳನ್ನು ಅಳಿಸಿದ್ರು, ಪ್ರಬಂಧ ಬರೆಸಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು, ಅವರನ್ನು ಇನ್ವಾಲ್ವ್ ಮಾಡಿ ಹೊಸ ಟ್ಯಾಪ್ಗಳನ್ನು ಹಾಕಿದರು. ಅಷ್ಟು ಟ್ಯಾಪ್ಗಳನ್ನು ಹಾಕಿದ್ರಿಂದಾಗಿ ಆ ಶಾಲೆಯಲ್ಲಿ ದೈನಂದಿನ ಬಳಕೆ ಬೇರೇನೂ ಪಾಠ ಹೇಳದೇನೆ, ಮಾರಲ್ ಸೈನ್ಸ್ ಕ್ಲಾಸ್ ತಗೊಳ್ಳೋದೇನೆ, ನೀರು ಬಳಕೆ ಕಡಿಮೆ ಆಯಿತು. ಹೀಗೆ ನಾವು ನಮ್ಮ ಮನೆಯಲ್ಲಿ ನೋಡಿದರೆ ಸೋರಿ ಹೋಗುವ ನಲ್ಲಿಯನ್ನು ಸೋರದ ಹಾಗೆ ಮಾಡುವುದು. ಆಮೇಲೆ ನಮ್ಮ ಮನೆಯಲ್ಲಿ ನಾವು ಅತ್ಯಂತ ಹೆಚ್ಚು ನೀರು ಬಳಕೆ ಮಾಡುವ ಒಂದು ಜಾಗ ಇದೆ, ಬಾತ್ರೂಮಿನ ಹತ್ತಿರ ಒಂದು ಕೋಣೆ ಇರುತ್ತೆ, ಚಿಕ್ಕ ಕೋಣೆ, ಅಲ್ಲಿ ನಾವು ಅತ್ಯಂತ ಹೆಚ್ಚು ನೀರನ್ನು ಬಳಸ್ತೀವಿ. ನಾವು ಒಂದು 100 ml ಮೂತ್ರ ಮಾಡಿಬಿಟ್ಟು ಒಂದು 6-10 liters ಹಿಂದೆ ಶುರುವಿಗೆ 30 liters ನೀರು ಕಕ್ಕುವಂತ ಇದಿತ್ತು, ಏನಂದ್ರೆ ಸಂಡಾಸು, ಅದು ಚೈನ್ ಹೀಗೆ ಎಳಿಬೇಕಾಗಿತ್ತು. ಈಗೆಲ್ಲ ಡಬಲ್ ಡ್ಯುಯಲ್ ಫ್ಲಷಿಂಗ್ ಎಲ್ಲ ಬಂದಿದೆ. ಮನೆ ಕಟ್ಟುವಾಗಲೇ ನಾವು ಆ ಥರ ಡ್ಯುಯಲ್ ಫ್ಲಷಿಂಗು ಎಲ್ಲ ಹಾಕೊಂಡ್ಬಿಟ್ರೆ ಮೂತ್ರ ಮಾಡೋದಕ್ಕೆ ಒಂದು ಸಣ್ಣ ಬಟನ್ ಒತ್ತೋದು, ಇನ್ನೊಂದು ಕೆಲಸಕ್ಕೆ ದೊಡ್ಡ ಬಟನ್. ಇದೆಲ್ಲ ಸಿಂತ ತತ್ವಗಳನ್ನೇನು ಕಲ್ತ್ಕೊಳ್ಳಿಕ್ಕೆ ಕಷ್ಟ ಇಲ್ಲ. ಮನೆಯಲ್ಲಿ ಕಡಿಮೆ ನೀರಲ್ಲಿ ಬಳಸೋದು, ನೀವು ಕಾರ್ ತೊಳಿವಾಗಲೂ ಕಡಿಮೆ ನೀರಲ್ಲಿ ಮಾಡಲಿಕ್ಕಾಗತ್ತೆ. ಒಂದು ಬಕೆಟ್ ನೀರು ಸ್ನಾನಕ್ಕೆ, 1 liter ನೀರು ಬ್ರಷ್ ಮಾಡೋದಕ್ಕೆ, ಶೇವ್ ಮಾಡೋದಕ್ಕೆ ಅಂತ ಇಟ್ಕೊಂಡ್ಬಿಟ್ರೆ ಅದರ ಹೆಚ್ಚಿನದೆಲ್ಲ ವೇಸ್ಟೇ, ಅದು ಸೆಕ್ಷನ್ ತಗೊಳ್ಳುವಂಥದ್ದು, ಅಪರಾಧ ಅಂತ. ಹಾಗಾಗಿ ನಾವು ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಶುರು ಮಾಡಿದ್ವಿ. ನೀರಿನ ಬಗ್ಗೆ ಒಮ್ಮೆ ಪ್ರೀತಿ ಹುಟ್ಟಿದ್ರೆ ಮತ್ತೆ ನಿಮಗೆ ಹೋದ ಜಾಗದಲ್ಲೂ ಕೂಡ ನೀರನ್ನು ಹಾಳು ಮಾಡಲಿಕ್ಕೆ ಮನಸ್ಸು ಬರುತ್ತೆ.
0: ಒಂದಿಷ್ಟು ಕಡೆಗಳಲ್ಲಿ ನಾವು ಓದುವಾಗ ಒಂದಿಷ್ಟು ಜನ ಬರಹರನ್ನು ನಾವು ಓದ್ತೇವೆ, ಮುಂದಿನ ಏನು ಮಹಾಯುದ್ಧ ಇದ್ರೆ ಅದು ನೀರಿಗಾಗಿ ಅದೆಲ್ಲ ಮಾತುಗಳನ್ನು ಕೇಳ್ತೀವಿ. ಅದು ನಿಮಗೆ ಏನು ಹೇಳ್ತೀವಿ?
3: ಅಲ್ಲ, ಮುಂದಿನ ಮಹಾಯುದ್ಧ ಅಂತ ಅದು ಸ್ವಲ್ಪ ಕ್ಲೀಶ್ ಆಗಿ ಬಿಟ್ಟು, ನಾವೇ ಈಗ ಯುದ್ಧ ಮಾಡ್ತಾ ಇಲ್ವಾ? ನಾವು ನೆರೆಯ ರಾಜ್ಯಗಳ ಜೊತೆ ಅನಗತ್ಯವಾಗಿ ಯುದ್ಧ ಮಾಡ್ತಾ ಇದ್ದೇವೆ. ಈ ಯುದ್ಧ ಮಾಡೋದಕ್ಕೆ ಬದಲಾಗಿ ನಾವು ಅದನ್ನ ಯುದ್ಧವನ್ನ ಪ್ರೀತಿಯಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ಯುದ್ಧ ಬೇಕಿತ್ತ? ಈಗ ನಾವು ಒಂದು ಬದಿಯಲ್ಲಿ ಇದು ಮಾಡ್ತಾ ಇದೀವಿ. ಆಮೇಲೆ ನೋಡಿ, ಈಗ ನೀರಿನ ಪಾಠ ಚೆನ್ನಾಗಿದ್ದ ಎಲ್ಲಿ ಹೋದ್ರೂ ಅದನ್ನು ಉಳಿಸ್ಕೊಳ್ತಾನೆ. ನಮ್ಮ ಇಡೀ ನೀವು ರಾಜ್ಯದಲ್ಲಿ ದೇಶದಲ್ಲಿ ನೋಡಿ, ಪಿಯಾವೊ ಈಗ ನಮ್ಮ ಬೆಂಗಳೂರಲ್ಲಿ ಇದೆ, ಮಂಗಳೂರಲ್ಲಿಯೂ ಹಿಂದೆ ಇತ್ತು. ಊರಿನವರಿಗೆ ದೊಂಡೆ ಕಟ್ಟುವಾಗ ನೀರು ಕುಡಿಸೋರು ಯಾರು? ಮಾರ್ವಾಡಿಗಳು, ರಾಜಸ್ಥಾನಿಗಳು, ಇಲ್ಲಿ ವ್ಯಾಪಾರಕ್ಕೆ ಬಂದವರು ಒಂದಿಷ್ಟು ಹಣ ಕೊಟ್ಟು. ನನಗೆ ಇಲ್ಲೊಬ್ಬರು ಪುತ್ತೂರಿನಲ್ಲಿ ನಾನು ಇಂಟರ್ವ್ಯೂ ಮಾಡಿದವರು ಹೇಳಿದ್ದಾರೆ, ಸರ್ ಬಟ್ಟೆ ಅಂಗಡಿ ಒಂದು ದಿವಸ ಕ್ಲೋಸ್ ಆದರೂ ತೊಂದರೆ ಇಲ್ಲ, ಅಲ್ಲಿ ನಮ್ಮ ನೀರು ಕುಡಿಯುವ ಜಾಗದಲ್ಲಿ ನೀರು ಸಿಕ್ಕದೆ ಆಗಬಾರ್ದು ಅಂತ ದನಿಗಳು ಆರ್ಡರ್ ಕೊಟ್ಟಿದ್ದಾರೆ ಅಂತ ಆ ಅಂಗಡಿಯವರು ಹೇಳಿದ. ಬಟ್ಟೆ ನೋಬಲ್ದು. ಈಗ ನಾವು ಉತ್ತರ ಭಾರತದಲ್ಲೆಲ್ಲ ಹೋದರೆ, ರಾಜಸ್ಥಾನಕ್ಕೆಲ್ಲ ಹೋದರೆ ನೀರು ಹಿಡ್ಕೊಂಡು ಬರ್ತಾರೆ. ನಮ್ಮಲ್ಲಿಯೂ ಆ ಸಂಸ್ಕೃತಿ ಇತ್ತು, ನೀರ ಕಟ್ಟೆಗಳಿದ್ದವು. ಬಾಯಾರಿ ಹೋಗುವವನಿಗೆ ನೀರು ಕೊಡುವುದು ಒಂದು ದೊಡ್ಡ ದಾನ, ಜಲದಾನ ಮಹಾದಾನ. ಅದೆಲ್ಲ ನಾವು ಆಲೋಚನೆ ಮಾಡಿದ್ರೆ ನಮಗೆ ನೀರಿನ ಬೆಲೆ ಗೊತ್ತಿದೆ. ನಮ್ಮ ಎಲ್ಲ ಪುರಾಣಗಳಿಗೆ ಅತ್ಯಂತ ಶ್ರೇಷ್ಠವಾದ ಜಾಗವನ್ನು ಕೊಟ್ಟಿದ್ದಾರೆ. ಈ ಪುರಾಣಗಳನ್ನು ಓದಿದ ಎಲ್ಲ ಮತದಲ್ಲಿಯೂ ಇದೆ ಇದೆ. ಆದರೆ ಅದನ್ನು ಓದ್ತೇವೆ ನಾವು, ಚಪ್ಪಾಳೆ ತಟ್ತೇವೆ, ಅದೇ ಮನುಷ್ಯರು ನೀರಿನ ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಪುನರ್ವಿಮರ್ಶೆ ಮಾಡಬೇಕು. ನಾನು ಹೇಳೋದು ಸಿಂಪಲ್ ಆಗಿ ಅಂದರೆ, ಮಕ್ಕಳ ಎಳವೆಯಿಂದಲೇ ಪ್ರಾಥಮಿಕ ಶಾಲೆಯಿಂದ ಪಾಠ ಮಾತ್ರ ಹೇಳಿದರೆ ಸಾಲದು, ಅವರನ್ನು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಅಮ್ಮ ಜಾಸ್ತಿ ನೀರು ಖರ್ಚು ಮಾಡ್ತಿದ್ರೆ ಮಕ್ಕಳೇ ಅವರ ಕಿವಿ ಹಿಂಡೋದಲ್ಲದೆ ಹೋದರೂ ಕೂಡ ಚುಚ್ಚು ಮಾತು ಹೇಳುವಂತಹ ಒಂದು ಇದು ಇರಬೇಕು. ಮಕ್ಕಳಿಂದ ಪಾಠ ಕಲಿಸುವ ಹಾಗಾಗಬೇಕು. ಜಾಹೀರಾತಿನವರು ಏನು ಮಾಡ್ತಾರೆ ಅದು ಆ ರೀತಿಯ ತತ್ವಗಳನ್ನು ಮಕ್ಕಳನ್ನು, ನಮ್ಮ ಮಕ್ಕಳನ್ನು ಸ್ವಲ್ಪ ಜಲಸಾಕ್ಷರಾಗಿ ಮಾಡುವ. ದೊಡ್ಡವರು ಬೆಳೆದು ಹೋದರು ಅದು ಸ್ವಲ್ಪ ಮೆಂಡಾಗೋದು ಇನ್ನೂ ಕಷ್ಟ. ನಮ್ಮ ಪೀಳಿಗೆ ಚಿಕ್ಕ ಪೀಳಿಗೆಯಿಂದ ಶುರು ಆಗಬೇಕು. ಅಂಥ ಪ್ರಯೋಗಗಳಲ್ಲಿ ಆಗಿವೆ, ನಮ್ಮಲ್ಲಿ ಕೆಲವು ಶಾಲೆಗಳಲ್ಲಿ ಆಗಿವೆ. ಅಲ್ಲಿ ಅವರು ಜಲಸಾಕ್ಷರ ಒಂದು ಪೀಳಿಗೆಯನ್ನು ಹೊರಗೆ ತರ್ತಾ ಇದ್ದಾರೆ. ನಮ್ಮ ಆಶಯ ಇರುವುದು ಅವರಲ್ಲಿ. ಇನ್ನೂ ಒಂದು ಮಾತೇನಂತ ಹೇಳಿದ್ರೆ, ನಮ್ಮ ಈ ದೇಶದಲ್ಲಿರುವ ಎಲ್ಲ ಜಲ ಕಾರ್ಯಕರ್ತರೇ ಒಟ್ಟಾಗಿ ಅವರು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ, ಏನು ಫಲಿತಾಂಶ ತರಲಿಕ್ಕೆ ಸಾಧ್ಯ ಇದೆ, ಅದಕ್ಕಿಂತ ಎಷ್ಟೋ ದೊಡ್ಡ ಫಲಿತಾಂಶ ತರುವ ಒಬ್ಬ ವ್ಯಕ್ತಿ ಇದ್ದಾನೆ, ಬರ ಮಹಾದೇವ ಅಂತ ಅವನಿಗೆ ಹೆಸರು. ಡ್ರಾಟ್ ಗಾಡ್. ಒಂದು ಬರ ಬಂದರೆ ಅದು ದೊಡ್ಡ ಪಾಠವನ್ನು ಕಲಿಸ್ತದೆ. 2019 ಬರದಲ್ಲಿ ನನ್ನ ಗ್ರಾಮ ಪಡ್ರೆ ಕಂಗೆಟ್ಟಿತು, 1983 ಆಯಿತು. ಹಾಗಾಗಿ ಬರ ಬಂದಾಗ ಒಂದಿಷ್ಟು ಪಾಠ ಕಲಿಸ್ತದೆ. ಹಾಗಾಗಿ ಅದಕ್ಕಾಗಿ ಬರಬೇಕು ಅಂತ ನಾನು ಹೇಳೋದಲ್ಲ, ನಾವು ಅದಕ್ಕೆ ಬರೀ ಕಾಯುವುದಕ್ಕಾಗಿ ಸೀಮ್ಸ್ ಭಾಳ ಸರಳ ಇದೆ ಇದನ್ನು ಎದುರಿಸುವಂಥದ್ದು. ಕಡಿಮೆ ಮಳೆ ಇರುವ ಊರಿನಲ್ಲಿ ಆದರೂ ಕೂಡ ಹೆಚ್ಚು ಮಳೆ ಬಿಡುವ ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳ ಜೊತೆ ನನ್ನ ನೀರು ಅಂತ ಸ್ವಾರ್ಥವನ್ನು ಬಿಟ್ಟು ಮಾಡಿದರೆ ನೀರಿನ ಅದ್ಭುತ ಕಥೆಗಳು ನಮ್ಮಲ್ಲಿದ್ವೆ. ಅದ್ಭುತ ನೀರಿಗಾಗಿ ನಾವು ಪ್ರೀತಿ ಎಷ್ಟೋ ಮಾಡಿದಂತಹ ಕಥೆಗಳಿವೆ. ನೀರಿಗಾಗಿಯೇ ಇದು ಕೆರೆಗಳನ್ನ ಕಟ್ಟಿ ರಾಜ ಮಹಾರಾಜರ ಕಾಲದ್ದು. ಇವತ್ತು ಕೆರೆ ಅಲ್ಲದೆ ಹೋದ್ರು ಕೂಡ ಒಂದು ಇಂಗು ಬಾವಿ, ನಿಮ್ಮ ಜ್ಯೋತಿ ಸರ್ಕಲ್ನ ಹತ್ರ ಇರುವ ಒಂದು ಇನ್ಸ್ಟಿಟ್ಯೂಟ್ನವರು ಒಂದು ಯಾರೋ ಮಹಾದಾನಿಗಳನ್ನ ತಕ್ಕೊಂಡು ಎರಡು ಇಂಗು ಬಾವಿ ಮಾಡಿದ್ರು ಅಂದ್ರೆ ಅಲ್ಲಿ ಅರ್ಬನ್ ಫ್ಲಡ್ಡಿಂಗ್ ಕಡಿಮೆ ಆಗತ್ತೆ, ಜಲ ಸಂರಕ್ಷಣೆ, ಹೆಚ್ಚು ನೀರು ಇಂಗ್ತದೆ. ಪಾಠಗಳಿವೆ ನಮ್ಮ ಹತ್ರ, ಎದುರುಗಡೆ ಪಾಠ ಇದೆ, ಮನಸ್ಸುಗಳು ಎಷ್ಟರ ಮಟ್ಟಿಗಿದೆ ಅಂತ ನೋಡ್ಬೇಕು
0: ನೋಡ್ಬೇಕಾಗುತ್ತೆ ಅಂತ. ನಾಯ್ಕರೆ ಮಸ್ತ್ ಜನ ಪಾತ್ರ ಕೇಳ ರೇಡಿಯೋ. ಸೊ ದಾದ ಬನ್ಪರ್ ಕೇಳಿ
2: ಮಾತಾಡ. ನೀರು ಏತು ನಂಕ್ ಒಂಜಿ ಬಿಂದು ನೀರುಗಳ ಬಂಗಾರದ ಬಿಲ್ಲೆ ಉಂಟು ಅಯ್ನ ಖರ್ಚು ಮಾಡ್ಪುನಾಡು ಜಾಗ್ರತೆ ಮಾಡ್ಪೋಡು. ನಮ್ಮ ಬುಕ್ಕದ ಪೀಳಿಗೆಗೆ ಅಯ್ನ ನಂಕ್ ನೀರು ಒರಿಪೋಡು. ನಮ್ಮ ಭೂಮಿ ದಾಡಿ ನೀರನ್ನು ಪೂರ ದಿತ್ತು ಮಿತ್ತು ಮಾಡ್ಬಿಡತ್ತು ಅಯ್ನು ನನತಾಕ್ಲೇ ಒರಿಪ್ಲಕ್ಕೋ ನಮ್ಮ ಮಾಡ್ಪೋಡು ಏನು
4: ಭಾರಿ
0: ಖುಷಿ ಭಾರಿ ಶೋಕ ಅಭ್ಯಾಸ ಜನಕ್ಕೂ ಪಾತ್ರ ಪಾತ್ರ
3: ಇಲ್ಲ ಅವರೊಂದು ಮರುಬಳಕೆ ಮಾಡ್ತಾ ಇದ್ರು ನೀರನ್ನು ಪೆರಪ್ಪ ಯೂಸ್
2: ಕಮ್ಮಿ ಪುನಃ ಈ ಕುಂಟೆ ನೀರು ಬುಕ್ಕ ಮೀನ ನೀರು ಪೂರ ಒಂಜಿ ಟ್ಯಾಂಕಿ ಆಳ್ತದೆ ಐನು ಒಂಜಿ ಅಯ್ಯೋ ಕಂಗು ವಾರೊಟ್ಟು ಬತ್ತು ಅಂತ ಮುದಲು ಮುದಲು ಪತ್ತೇರ ಪಂಡ ಆ ವೇಸ್ಟ್ ಆಪುನ ನೀರು ಇದೇನ ಒಂಜಿ ಸಾರದ ಮುದಲು ಪೋ ಅಂತ ಐ ಕೋಡ ಅದು ಒಂಜಿ ಟ್ಯಾಂಕಿ ಆಳ್ತಾನೆ
3: ಮರುಬಳಕೆ
0: ಮರುಬಳಕೆ
2: ಪೆರಪ್ಪ ಐನು ಉಪಯೋಗ
0: ಸುಮಾರು
2: ಇಂಗು ಉಂಡಿ ಮಾಂತ ಮಾಡುತ್ತೆ ಮಿತ್ತೆ ಮಾಂತ ಉಂಡು ಹಣ್ಣೆಲ್ಲ ಕೂತಾರೆ ಇತ್ತ ಮುರಾಣಿ ಒಂದು ಇಂಗು ಉಂಡಿ ಮಾಡುತ್ತೆ ಮಲ್ಲೇಕು ಇಲ್ಲ ಇಲ್ಲ ಅರ್ತಿ ಅಷ್ಟು ನೀರು ಎರ್ಕೋಡು ಭೂಮಿ ತಡಿಕ ನೀರು ಬೊದಲು ತಿಪ್ಪಾಡು ಭೂಮಿ ಏರೆಂಡು ಪ್ರಯೋಜನ ಆಡು ನಂಕು ಇದ್ದಾಂಡ್ಲ ಅಂತೆ ಸಂಚ ನಮ್ಮ ಮಾಡ್ತಾನ ಅಂಕಿ ಹತ್ತು ಹಾಕ್ಲಿಲ್ಲ ಪ್ರಯೋಜನ ಆಡಿ ಪತ್ತಿಯನ್ನಕ್ಕೆ ಉಪಕಾರ
0: ಸೊ ಈ ಅಲ್ಪರ್ದ ಅಂಚ ಮಂತಿ ನೀಡಿದೆ ಸುತ್ತಮುತ್ತಲ ಒಂಜಾತು ಗೋಯಲ್ಲಿ ನೀರ್ ಮತ ಅದು ಅಂದದೆ
2: ಅದೇ ಇಪ್ಪು
0: ಅದೇ ಅಲ್ವಾ ಸರ್ ಸಾಧ್ಯತೆ ಇದೆ
3: ಸಾಧ್ಯತೆ ಇದೆ ಆದ್ರೆ ಅದರ ಅಂತದನ್ನ ಗುರುತಿಸೋ ಸಾಧ್ಯತೆ ಇಲ್ಲ
0: ಅದರಿಂದಾಗಿ ಅಂತ ಹೇಳುವವರು ಯಾರು ಇಲ್ಲ ಅಂತ
3: ದೇವರ ಕೊರೆಯುತ್ತಿ ಬಕರಿ ವರ್ಷ ಬರ್ಸ ಜಾಸ್ತಿ ಇರ್ತಿ
0: ಹಂಚ
2: ಹಂಚ ಬಂಡು ಅಂತಾರೆ ಇತ್ತೆ ಹಿಂಗುಂಡಿ ಅಲ್ಪ ಅಲ್ಪ ಮಾಡ್ಬೋರು ಮಿತ್ರ ವರ್ಷ ಬತ್ತು ಜನದ ಆಯ್ತು ಮಾಡ್ಬೋರು ಅಂತ ಅವು ದೇವರು ಹೆಂಚ ಕೊರಿಯರು ಹಂಚ
0: ಹಂಚ
2: ಬತ್ತು ನೆನ್ನು ಬುಡ್ಡಿಯರ ಬಳ್ಳಿ ನಾವು ಒರಿಪೋಡು
0: ಇಂಥ ಮಾತುಗಳು ನಮ್ಮ ಶ್ರೀ ಫಡ್ರೆ ಸರ್ಗೆ ತುಂಬಾ ಬಂದಿರಬಹುದು.
3: ಅವರ ಮಲಿಂಗ ನಾಯಕರು ನನ್ನ ಜೊತೆಯಲ್ಲಿದ್ದರೆ ನನ್ನ ಕಂಠ ಶೋಷಣ ತಪ್ಪಿತ್ತು. ಅವರು ನಾನು ಹೇಳುದನ್ನ ಬಹಳ ಸುಲಭವಾಗಿ ಒಂದೇ ವಾಕ್ಯದಲ್ಲಿ
4: ಹೇಳ್ತಾರೆ.
0: ಬಾರಿ ಖುಷಿ ಅಂಡೆ ಮಲಿಂಗ ನಾಯಕರೆ ಕುಡ್ಲ ಮುಟ್ಟ ಬತ್ತಾರೆ ಬರೀ ಪೊರ್ಲುಡ್ ಬಾತೆರಿಯಾರು.
3: ಅವರ ಜೀವಮಾನದ ಪ್ರಥಮ ಭಾಷಣ ಏನೋ ಗೊತ್ತಾ ನಿಮಗೆ? ಅವರು ಭಾಷಣ ಮಾಡುವುದಿಲ್ಲ ಅಂತ ಕಂಡೀಷನ್ ಮೇಲೆ ಪ್ರಥಮ ಪ್ರಶಸ್ತಿಯನ್ನ ತಗೊಂಡದ್ದು 2004 ಅವರು ಪ್ರಶಸ್ತಿ ಕೊಡುವಾಗ ಅವರೊಂದು ಕಂಡೀಷನ್ ಹಾಕಿದ್ರು. ಕೊರ್ಪನೆಮ ಅಂತ ಅಂದು ನಿಕ್ಲಿನ ಒತ್ತಾಗೆ ಅಂದ ಎತ್ತೋಣವೆ ಅಂತ ಪಾತೆರ ಪಣ್ಯರ ಬಲ್ಲಿ ಅಂತ ಹೇಳಿದ್ರು. ಆ ಕಂಡೀಷನ್ ಮೇಲೆ ಒಪ್ಪಿ ಅವರು ಕೊಟ್ರು. ಕೊನೆಗೆ ನನಗೆ ಅಲ್ಲಿ ಅದನ್ನು ಸ್ವಲ್ಪ ಡಾಕ್ಯುಮೆಂಟೇಷನ್ ಇದಕ್ಕೆಲ್ಲ ನಾನು ಸೇರಿದ್ದೆ. ಅವರ ಪ್ರೆಸೆಂಟೇಷನ್ ಅವರು ಏನು ಮಾಡಿದ್ರು ಅಂತ ನಾನು ಪ್ರೆಸೆಂಟೇಷನ್ ಮಾಡಿದೆ. ಅವರ ಮುಖಭಾವ ನೋಡಿದಾಗ ದೇಹ ಭಾಷೆ ನೋಡಿದಾಗ ಈಗ ಒಂದು ಈ ಸಂದರ್ಭದಲ್ಲಿ ಒತ್ತಿ ಬಿಟ್ಟರೆ ಒಂದೆರಡು ಮಾತು ಹೊರಗೆ ಬರಬಹುದು ಅಂತ ವಿನಂತಿ ಮಾಡಿದೆ. ಕೂಡಲೇ ವಾರಣಾಸಿಯವರು ಓಡಿಕೊಂಡು ಬಂದರು. ಅವರು ಅಶ್ವಿನಿ ಅಕ್ಕ ಓಡಿಕೊಂಡು ಬಂದರು. ಅವರು ನಿಮ್ಗೆ ಮರ್ತೋಗಿದೆ ಅವರು ಮಾತಾಡೋದಿಲ್ಲ ಅಂತ ಕಂಡೀಷನ್ ಮೇಲೆ ನಾನು ಹೇಳಿದ್ದೆ ನೀವು ಸ್ವಲ್ಪ ಕೂತ್ಕೊಳ್ಳಿ ಬದಿಯಲ್ಲಿ ಅಂತ ಹೇಳಿದೆ ಅವರಿಗೆ. ತುಳುಟ್ಟು ಪಾತೆರಿ ಪಾತೆರೊಳ್ಳಿ ಅಂತ ಕೇಳಿದೆ. ಓ ತುಳು ಫಸ್ಟ್ ಅಂತ ಎಂದು ನಿಂತರು ಅವರು. ಮತ್ತೆ ಇದೆಲ್ಲ ಹೇಳಿಲ್ಲ ಅವರೇ ಇವರೇ ಯಾವುದು ಹೇಳಿಲ್ಲ. ಬರ್ಸದ ನೀರನ್ನು ಉಂತ ಅಂಟ ಬರ ಬರ ಅಂತ ನಾಕೇ ವಾಕ್ಯ ಇತ್ತದು. ಅದು ಅವರ ಫಸ್ಟ್ ಎವರ್ ಸ್ಪೀಚ್.
0: ಶೋಕದ ಪಾತ್ರ ಮಲಿಂಗ ನಾಯಕರ ಇರದ ಇರ್ನ ಬಗೆ ಜನ ಕೂಡ ಐನೇ ಪಾತ್ರ ಸುರಂಗ ಹೆಂಚ ತೋಡಿಯರು ಉಂಜಾತ ವಿಷಯ ಶ್ರೀ ಪಡ್ರ ಸರ್ ಇತ್ತಿನಿಟ್ಟು ಗೊತ್ತಿ ಜನ ವಿಷಯ ಉಂಜಾತ್ ತೆರೀಟು ಬಾರಿ ಸಂತೋಷ ಪಾತ್ರನ ಇನ್ನ ಈ ಪ್ರಯಾಣ ನಾತ್ ಮುಂದುವರಿಯಾಡು ಅದ ಆರೋಗ್ಯ ಬಾರಿ ಶೋಕು ತಿಕ್ಕಾಡು ಬಾರಿ ಸಂತೋಷ ಪಡ್ರೆ ಸರ್ ಕೊನೆಯದಾಗಿ ಏನ್ ಹೇಳ್ತೀರಿ?
3: ಇಲ್ಲ ಒಂದೇನಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಮಳೆಯ ಪರಿಸ್ಥಿತಿ ಏರುಪೇರು ತುಂಬಾ ಆಗ್ತಾ ಇದೆ. ಇದು ನಮ್ಮ ಕೈಯಲ್ಲಿ ಇಲ್ಲ. ಹಾಗಾಗಿ ನಾವು ಒಂದೇನಂತ ಹೇಳಿದ್ರೆ ನಮಗಿರುವ ಒಂದು ದೊಡ್ಡ ಸೌಭಾಗ್ಯ ಏನಂತ ಹೇಳಿದ್ರೆ ದೊಡ್ಡ ಪ್ರಮಾಣದ ಮಳೆ ಇದೆ ಇಲ್ಲಿ. 1.4 ಕೋಟಿ ಲೀಟರ್ ನೀರು 1 ಎಕರೆ ಮೇಲೆ ಬೀಳ್ತದೆ. ಸ್ವಲ್ಪ ನೀರಿಂಗಿಸುವ ರಚನೆಗಳನ್ನು ಮಾಡಿ ನೀರಿನ ವಿಜ್ಞಾನವನ್ನು ಸ್ವಲ್ಪ ಕಲಿತುಕೊಂಡು ಬಾವಿಗಳ ಮೇಲೆ ಸ್ವಲ್ಪ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ತೆರೆದ ಬಾವಿಗಳನ್ನು ಮುಚ್ಚದೆ ನನ್ನ ನೀರು ಅಂತ ನಾನು ಯೋಚನೆ ಮಾಡದೆ ನಮ್ಮೂರಲ್ಲಿ ಸ್ವಲ್ಪ ನೀರು ನಾಯಕರು ಹೇಳಿದಾಗೆ ನಾವು ಪರಸ್ಪರ ನನಗಲ್ಲದಿದ್ದರೆ ಇನ್ನೊಬ್ಬನಿಗೆ ನಮ್ಮಲ್ಲಿ ನೀರು ಇರಲಿ ಒಳಗಡೆ ಇಂಥ ಭಾವನೆಗಳನ್ನು ಇಟ್ಟುಕೊಂಡು ನಾವು ಮುಂದಕ್ಕೆ ಹೋದರೆ ಈ ಸಸ್ಟೈನೆಬಿಲಿಟಿ ಸುಸ್ಥಿರತೆ ಅಂತ ಹೇಳುವಂಥದ್ದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ. ಆದರೆ ಅದಕ್ಕೆ ನಾವು ಗಮನ ಕೊಡದೆ ಹೋದರೆ ಏನಾಗ್ತಾ ಇದೆ ಇವತ್ತು ಅಂತ ಹೇಳಿದರೆ ಸಮಸ್ಯೆ ಪರಿಹಾರ ನೀರಾಗಲಿ ಪ್ರಕೃತಿ ಆಗಲಿ ಪರಿಸರ ಆಗಲಿ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತವೆ, ಪರಿಹಾರ ಪ್ರಯತ್ನಗಳು ಅದರೆದುರು ಕಾಣಿಸ್ತಾ ಇಲ್ಲ. ಇವತ್ತಾಗುವಂಥ ಭೂಕುಸಿತಗಳಲ್ಲಿ ಕೂಡ ಮನುಷ್ಯನ ಪಾತ್ರ ದೊಡ್ಡದಾಗಿ ಕಾಣಿಸ್ತಾ ಇದೆ. ನಾವು ಹುಡುಕ್ತಾ ಹೋದರೆ ನಾವು ಇದನ್ನೆಲ್ಲ ಬಹಳ ಅರ್ಥ ಮಾಡಿಕೊಳ್ಳದೆ, ನಾವು ಬುದ್ಧಿವಂತರ ಜಿಲ್ಲೆ ಅಂತ ನಮಗೆ ನಾವು ಟೈಟ್ಲ್ ಹಾಕ್ಕೊಂಡಿದ್ದೇವೆ, ಆದರೆ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡ್ರಷ್ಟೇ ನಮಗೆ ಸುಸ್ಥಿರತೆ ನಮಗೆ ದಕ್ಕಿತು. ಇಲ್ಲದಿದ್ದರೆ ಈಗಿರುವುದಕ್ಕಿಂತ ಹೆಚ್ಚು ಅಪಾಯ ಬರುವ ಸಾಧ್ಯತೆ ಇಲ್ಲ ಅಂತ ಹೇಳುವ ಹಾಗೆ ಇಲ್ಲ.
0: ಥ್ಯಾಂಕ್ ಯು ಸರ್, ನಿಮ್ಮ ಮೌಲ್ಯವಾದಂಥ ಸಮಯಕ್ಕೆ ಮತ್ತೊಮ್ಮೆ ರೇಡಿಯೋ ಸಾರಂಗ್ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಇರೆಗ್ಲಾ ಸೋಲ್ಮೇಲು. ಇಷ್ಟೊತ್ತೊಂದು ವಿಶೇಷವಾದಂಥ ಸಂವಾದವನ್ನು ಕೇಳಿದ್ರಿ. ನಮ್ಮ ಜೊತೆ ಭಾಗವಹಿಸಿದವರು ಜಲತಜ್ಞರಾದ ಶ್ರೀ ಪಡ್ರೆಯವರು, ಹಾಗೆ ಪದ್ಮಶ್ರೀ ಅಮ್ಮಯ್ಯ ಮಹಾಲಿಂಗ ನಾಯ್ಕರು, ಹಾಗೆ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಲಲಿತಾ ನಾಯ್ಕ ಇವರು. ಇದೀ ಹೊತ್ತಿನ ವಿಶೇಷ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಯಾಕಂದ್ರೆ ಎಟ್ಟೆ ಕಲೆ ಅದ ಆ ಕದ್ದದ ಕಲೆಯಲ್ಲಿ ಕಲ್ಪಾವು ಯಕ್ಷಗಾನ ಕಲೆಕ್ಕೆ ನಮ್ಮ ಆತ ಇಂದು ಯಾಕೆ ದೇವಿ ಮಹಾತ್ಮೆ ಮಸ್ತು ಕೊಡಿಟ ಅಪ್ಪ ದೇವಿ ಮಹಾತ್ಮೆ ಅವರ ತೂದು ಬಾರ್ಪ ನಮ್ಮ ಬಾರಿ ಆಟ ಬಾರಿ ಎಡ್ಡೆ ಆತ ನೋಡಪ್ಪ ದೇವಿ ಮಹಾತ್ಮೆಡೆ ಇದಾಯ ಪ್ರಕೃತಿನ ಅಪ್ಪೆಂದಲೆತ್ತಿರಂದು ಕದಂಬವನೊಟ್ಟು ಇಪ್ಪುಣೆ ಇಪ್ಪುಣಗ ರಾಕ್ಷಸರು ಮಸ್ತ್ ಜನ ಬತ್ತದು ಎಂಕು ಒಲಿಯೋಡು ಎಂಕು ಒಲಿಯೋಡು ಬಂಡೆ ಪ್ರಕೃತಿ ಅಪ್ಪೆಂದ ತೂಂಡ ಪ್ರಕೃತಿ ನಾಶ ಮಲ್ಪುಣ ರಕ್ಕಸೆರು ಬಣ್ಣಗ ಆ ರಕ್ಕಸೆರನು ವದೆ ಮಲ್ತದು ಪೃಥಿವಿ ಸಸ್ಯಶಾಲಿನಿ ಏರೆಗಳ ಒಲಿ ಅಂದೆ ತುಲೆ ಆ ಪ್ರಕೃತಿ ಮಾತೆ ದೇವಿ ಮಹಾತ್ಮ್ಯದ ಕತೆ ಬಣ್ಣಗನೇ ದೇವರು ವಾವಾ ರೂಪೋಡು ಬರ್ಪೆರು ಬಣ್ಪುಣಕ್ಕೆ ಸಾಕ್ಷ್ಯವು ಅವು ನಮ್ಮ ತೂಪುಣ ದೃಷ್ಟಿ ಡಿಪ್ಪುಣಿ ಅಂಚಾದು ಆ ಪ್ರಕೃತಿ ಡಿಪ್ಪುಣಂಚಿನ ಮಾತೆ ಪ್ರಕೃತಿ ನಾಶಗು ಬತ್ತನ ಪ್ರತಿ ರಕ್ಕಸನ್ಲ ನಾಶ ಮಲ್ತದು ಏರೆಗಲ ಒಲಿ ಅಂದೆ ಜಗನ್ಮಾತೆ ಆದ ಉಂತದು ಇನಿ ಪ್ರತಿ ಮರೊಟ್ಟು ದೈಕ್ಲೆಡು ನಮ್ಮನ್ನು ಕಾತೊಂದುಳ್ಳೆರತ್ತ ಐಕ್ಯ ಬಣ್ಪುಣಿ ದೇವಿ ಮಹಾತ್ಮೆ ತೂದು ನಮ್ಮ ಕಲ್ಪೋಡು ಏರು ಬತ್ತು ಒಲಿ ಒಲಿಯೋಡು ಬಂಡಲ್ಲ ಒಲಿ ಅಂದೆ ಅವಳೇ ನೆಲೆಯಾದಿತ್ತದ ಪ್ರಕೃತಿದ ಮೂಲಕ ಅಪ್ಪೆ ಅದು ಬರೊಂದುಳ್ಳೆರು ನಮ್ಮ ಇನಿತ್ತ ಕಾಲೋಡು ಕೆಲವು ದಕಲು ಪತ್ತು ಫೇಸ್ಬುಕ್ದ ಫೋಟೋಕ್ಕೂ ಲೈಕ್ ಬತ್ತನ ದಾಂಡ ಸುರುಕು ಅಕ್ಲಿಗೆ ಒಳಿಪುಣಿ ಬೊಕ್ಕ ಅಪ್ಪೆಮ್ಮನ ಬಡ್ದು ಬುಳಿಪು ಬಲಿಪುಣಿ ಒಂದು ಆಯರ ವಲ್ಲಿ ಐಕೆ ಆ ಅಪ್ಪೇನು ಒವೇ ಧರ್ಮದ ರೀತಿಡು ಪ್ರಕೃತಿಯ ರೀತಿ ಧರ್ಮಡು ತೂಯರ ಬಲ್ಲಿ ಧರ್ಮ ದೃಷ್ಟಿಡು ಪ್ರಕೃತಿ ನಮ್ಮ ಏಪಲ ತೂಯರ ಬಲ್ಲಿ ಮರ ಕಡ್ತಂಡವು ಏರು ಕಡ್ತಂಡಲ್ಲ ಬೋಂಡು ಮರ ಹಡ್ದು ಬರ್ಪಣ ಆಕ್ಸಿಜನ್ ಒಂಜಂಜಿ ಧರ್ಮದ ಕ್ಲೆಗಿಂದ ಪಟ್ಟದು ಏರ್ಲ ಕೊರ್ತು ಜೇರು ಐಕೋಸ್ಕರ ಏರ

ಅದಕ್ಕೋಸ್ಕರ ಎಟ್ಟೆ ಕಲೆಗಲ್ಪ ಅವಳು ಒಳ್ಳೆ ಕಲೆ ಕಲಿಸಬೇಕು. ಇವತ್ತು ನಮಗೆ ಪ್ರತಿಯೊಂದು ಮೊಬೈಲಲ್ಲಿ ಗೂಗಲಲ್ಲಿ ಹುಡುಕಿದ್ರೆ ಸಿಗ್ತದೆ. ಆದರೆ ಕೃಷಿಗೂ ಪ್ರಕೃತಿಗೂ ಸಂಬಂಧ ಒಳ್ಳೆದಿಲ್ಲದಿದ್ದರೆ ಮುಂದಕ್ಕೆ ಪಕ್ಷಿಗಳನ್ನು ಕೂಡ ಗೂಗಲಲ್ಲೇ ಹುಡುಕಬೇಕಾದಿತ್ತು, ಒಂದು ಸಹ ಇರಲಿಕ್ಕಿಲ್ಲ. ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಪಕ್ಷಿಗಳನ್ನು ಕೂಡ ಗೂಗಲಲ್ಲಿ ಹುಡುಕಬೇಕಾದಿತ್ತು, ದನವನ್ನು ಕೂಡ ಝೂವಲ್ಲಿ ನೋಡಬೇಕಾದೀತು, ಕೇರಂಟೆ ಬರುವಾಗ ಹೆದರಿ ಮಕ್ಕಳು ಓಡುವ ಪರಿಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ಎಲ್ಲಿ ಹೋದವು? ಕಣ್ಣಿಗೆ ಕಾಣದಾದವು. ಎಷ್ಟು ಚಂದ ಪ್ರಕೃತಿಯ ಒಟ್ಟಿಗೆ ನಾವೆಲ್ಲ ಆಟ ಆಡ್ತಿದ್ದೆವು, ಎಲ್ಲಿ ಹೋದವು ಅದೆಲ್ಲ? ಸುಮಾರು ಪಕ್ಷಿ ರಾಶಿಗಳು ನಾಶ ಆಗ್ತಾ ಇದೆ. ಸುಮಾರು ನಮ್ಮ ಈ ಕೆಮಿಕಲ್ ಮಿಕ್ಸಿಂದಾಗಿ ಮಣ್ಣು ಹಾಳಾಗಿ ಅನೇಕ ರೀತಿಯ ಜೀವರಾಶಿಗಳು ಹಾಳಾಗ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ಜನರೇಷನ್ಗೆ ಈ ಪ್ರಕೃತಿಯನ್ನು ನಾವು ಬಿಟ್ಟು ಹೋಗಬೇಕಲ್ಲ. ಇಲ್ಲದಿದ್ದರೆ ನಾವು ಮಾಡಿದ ಪಾಪ ಪರಿಹಾರಕ್ಕಾಗಿ ಇನ್ನೊಂದ್ಸತಿ ಒಬ್ಬ ಹುಡುಗ ನಡ್ಕೊಂಡು ಹೋಗುವಾಗ ಮಾವಿನ ತೋಟ ನೋಡ್ತಾನೆ. ಮಾವಿನ ತೋಟದಲ್ಲಿ ಭಾರಿ ಚಂದ ಮಾವಿನ ಹಣ್ಣು ನೋಡಿದ್ದು ಕಣ್ಣು, ಕಣ್ಣಿಗೆ ಕೊಯ್ಲಿಕ್ಕೆ ಆಗ್ತದ? ಕಾಲು ಅಲ್ಲಿಗೆ ಕರ್ಕೊಂಡೋಯ್ತು. ಕಾಲು ಹೋದರೂ ಕೂಡ ಕಾಲಿಗೆ ಕೊಯ್ಲಿಕ್ಕೆ ಆಗುದಿಲ್ಲ. ಕೈ ಅದನ್ನು ಮಾವಿನ ಹಣ್ಣನ್ನು ಕೊಯ್ದು ರುಚಿ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಬಾಯಿಗೆ ಕೊಟ್ಟು ಬಾಯಿ ಅದರ ರುಚಿ ನೋಡಿ ಹೊಟ್ಟೆಗೆ ಕಳಿಸಿ. ಅಷ್ಟೊತ್ತಿಗೆ ಮಾವಿನ ಹಣ್ಣಿನ ತೋಟದ ಯಜಮಾನ ಬಂದು ಬೆನ್ನಿಗೆ ಎರಡು ಸರಿ ಕೊಟ್ಟ. ನೋಡಿದ್ದು ಕಣ್ಣು, ಹೋದದ್ದು ಕಾಲು, ಕೊಯ್ದದ್ದು ಕೈ, ರುಚಿ ನೋಡಿದ್ದು ಬಾಯಿ, ಪೆಟ್ಟು ತಿಂದದ್ದು ಬೆನ್ನು. ಆದರೆ ಬೆನ್ನಿಗೆ ಪೆಟ್ಟು ಬೀಳುವಾಗ ನೀರು ಬಂದದ್ದು ಎಲ್ಲಿಂದ ಅಂತ ಹೇಳಿದ್ರೆ ಪ್ರಥಮ ಅಪರಾಧಿ ಕಣ್ಣಿನಿಂದಲೇ. ಈ ಪರಿಸರವನ್ನು ನಾವು ಉಳಿಸಿ ಹೋಗದಿದ್ರೆ ಇನ್ನೊಂದು ಸರ್ತಿ ಹುಟ್ಟಿ ಬಂದಾದರೂ ಇಲ್ಲಿ ನಾವು ಅದನ್ನು ಕಳಿಲೇಬೇಕು. ಎಲ್ಲಿ ಹೋದವು? ಕಣ್ಣಿಗೆ ಕಾಣದಾದವು. ಎಷ್ಟು ಚಂದದ ಪ್ರಕೃತಿ.

ಆ ಪರಿಸ್ಥಿತಿ ಬರಬಾರದು. ಅದಕ್ಕೆ ನಾಲ್ಕು ಎಫ್ ಅನ್ನು ನೆಕ್ಸ್ಟ್ ಜನರೇಷನ್ಗೆ ಕೊಡಬೇಕು. ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್, ಫಿನಿಶ್ ದ ಗೇಮ್. ಸ್ವಲ್ಪ ಹಿರಿಯರು ಹಾಕಿಕೊಂಡಂಥ ಸಂಸ್ಕೃತಿಯನ್ನು ನಡೆಸಪ್ಪ. ಫಾಲೋ ದ ಮಾಸ್ಟರ್. ಕಷ್ಟ ಬಂದರೆ ಎದುರಿಸುವ ತಾಕತ್ತು ಇವತ್ತಿನ ಮಕ್ಕಳಲ್ಲಿ ಇಲ್ಲದೆ ಸುಸೈಡ್ನ ಸಂಖ್ಯೆ ಮತ್ತು ಡಿಪ್ರೆಷನ್ ಸಂಖ್ಯೆ ಜಾಸ್ತಿ ಆದ್ದು. ಅದಕ್ಕೆ ಫೇಸ್ ದ ಡೆವಿಲ್. ಕೃಷಿಯಲ್ಲಿದ್ದರೆ ಮಾತ್ರ ಕಷ್ಟವನ್ನು ಸಹಿಸುವ ತಾಕತ್ತು ಬರ್ತದೆ, ಕೃಷಿಯ ಮೆಂಟ್ಯಾಲಿಟಿ ಇದ್ದರೆ. ಯಾಕೆ ಮಳೆ ಜಾಸ್ತಿ ಬಂದರೂ ಮಳೆ ಕಡಿಮೆ ಬಂದರೂ ಅದರೊಟ್ಟಿಗೆ ವ್ಯವಹಾರ ಮಾಡುವಾಗ ಅಷ್ಟು ಚಂದ ಮನಸ್ಸು ತಾಳ್ಮೆಯನ್ನು ಕಲಿಯುತ್ತದೆ, ಕಷ್ಟವನ್ನು ಎದುರಿಸುವ ತಾಕತ್ತು ಬರ್ತದೆ. ಈಗ ನೋಡಿ, ಅಡಿಕೆ ಒಣಗಲಿಕ್ಕೆ ಹಾಕಿದವರಿಗೆ 12:30 ರಾತ್ರಿಗೆ ಸ್ವಲ್ಪ ಮಿಂಚಿದ್ರೆ ಸಾಕು, ಮನೆಯವರು ಎಲ್ಲ ಎದ್ದು ಅದನ್ನು ಒಳಗಿಡಬೇಕು. ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್, ಕೊನೆ ತನಕ ಹೋರಾಡು, ದೆನ್ ಫಿನಿಶ್ ದ ಗೇಮ್. ಇದು ನಾಲ್ಕು ಸ್ಟೆಪ್ಗಳು ಯಶಸ್ವಿ ಆಗೋದು ಕೃಷಿ ಕ್ಷೇತ್ರದಲ್ಲಿ. ತಂತ್ರಜ್ಞಾನದಲ್ಲಿ ಹೋದ ತಕ್ಷಣ ಫೇಸ್ ದ ಡೆವಿಲ್ ಕಮ್ಮಿ ಆಗ್ತದೆ. ಯಾವ ತಂತ್ರಜ್ಞಾನ? ನಾನು ಹೇಳೋದು ಕೃಷಿ ತಂತ್ರಜ್ಞಾನ ಅಲ್ಲ, ಬರೇ ಕೈಯಲ್ಲಿರುವಂಥ ನಾವೇ ದುಡ್ಡು ಮಾಡಿ ಖರ್ಚು ಮಾಡಿದಂಥ, ನಾವೇ ರೀಚಾರ್ಜ್ ಮಾಡಿದಂಥ, ನಾವೇ ಇದು ಮಾಡಿದಂಥ, ಇದಕ್ಕೆ ಜಾಸ್ತಿ ಹೋದರೆ ಫೇಸ್ ದ ಡೆವಿಲ್ ಕಡಿಮೆ ಆಗ್ತದೆ. 10ನೇ ಕ್ಲಾಸ್ದ ಬಾಳೆದಾಗ ಐತಡೆ ನಾಯ್ದಾಗ ಇನ್ನಿವತ್ತಂದ್ರೆ ಅಪ್ಪೆನ ಲೆಪ್ಪುಣಕ್ಕಲು ಇಲ್ಲೇರಿ, ಮಾಮ್ ಡಾಗಿ ಮಾಮ್ ಡಾಗಿ ಮಾಮ್ ಡಾಗಿ. ಅವೇ ಕೃಷಿಕರನ್ನ ಇಲ್ಲಲ್ದ ಅಂಗನವಾಡಿದ ಬಾಳೆ ಥಕ್ ಬೊಗ್ಗಿ ಅಂತ ಬಲಿಪು. 10 ಲಕ್ಷ ವೇಸ್ಟ್, 80% ಡೆಪಾಸಿಟ್ ಇದ್ದಿತ್ತು. ಫೇಸ್ ದ ಡೆವಿಲ್. ಪುಟಗಟ್ಟಲೆ ಡೆತ್ ನೋಟ್ ಬರೆದಿದ್ದು ಸಯ್ಯರ್ ನಮ್ಮ ಜೋಕ್ಲೆಗೆ ಎಜುಕೇಶನ್ ಒಳಪಣೆ ತೂಲೆ ಇತ್ತೆ. ಪ್ರತಿದಿನ ಪುಟಗಟ್ಟಲೆ ಡೆತ್ ನೋಟ್ ಪತ್ತೆ, ಹ್ಯಾಂಗಿಂಗ್ ಡೆತ್ ನೋಟ್ ಪತ್ತೆ. ಲೈಫ್ ಫೇಸ್ ಮಾಡುವ ತಾಕತ್ತೇ ಇಲ್ಲ, ಅದು ಕೃಷಿಯಲ್ಲಿ ಬರ್ತದೆ. ಅದಕ್ಕೆ ಮನೆ ಹತ್ರ ಜಾಗ ಇದ್ದವರು, ಈಗ ನಾನು ಭಾಷಣ ಮಾಡಿ ಹೋಗ್ಬೋದು, ಇದ್ದವರು ಸ್ವಲ್ಪ ಮಕ್ಕಳನ್ನು ಇದರಲ್ಲಿ ಜಾಸ್ತಿ ತೊಡಗಿಸಿಕೊಳ್ಳುವುದರ ಬದಲು ಒಂದೆರಡು ಬೆಂಡೆ ಒಂದೆರಡು ತೊಂಡೆ ಏನಾದರೂ ಮನೆ ಹತ್ರ ಆಗ್ತದಾದರೆ ಸ್ವಲ್ಪ ಇಡೀ ದಿನ ಪುಸ್ತಕದಲ್ಲಿರುವ ಮಕ್ಕಳಿಗೆ ಬಾಮಾರೈತಿ. ಸ್ವಲ್ಪ ಸ್ವಲ್ಪ ಬಾಮಗ ಸ್ವಲ್ಪ ನೀರು ಹಾಕು ನೋಡ ನೋಡು, ಅದಕ್ಕೊಂದು ಸ್ವಲ್ಪ ಇದಾಕು. ಇದೇನಿಲ್ಲ, ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ ಕೆಲವು ಮನೆಯಲ್ಲಿ ಅಪ್ಪ ಅಮ್ಮ. ತೋಟಕ್ಕೆ ಮಗು ಹೋದರೆ ಸಾಕು, ಏಯ್ ನಿನಗೆ ಓದು ಹೋಗು ಓದು. ಎಂಥದ್ದು ಪ್ರಕೃತಿ ಪ್ರೀತಿ ಹೋದರೆ ಅಲ್ಲಿಗೆ ಹೋಯ್ತು ಅಂತ ಲೆಕ್ಕ ಬಂಧುಗಳೇ. ಹಾಗಾಗಿ ಯಾಕೆ ಅಂತ ಹೇಳಿದರೆ, ನೀವೊಂದು ಹೂವಿನ ಗಿಡವನ್ನು ಒಂದು ಬೀಜವನ್ನು ಸ್ಮಶಾನದಲ್ಲಿ ನೆಡಿ ಅಥವಾ ಕೊಂಡೋಗಿ ಯಾವುದಾದ್ರೂ ಗುಡ್ಡದಲ್ಲಿ ನೆಡಿ, ಅದು ಏನಾದರೂ ವ್ಯತ್ಯಾಸ ಕಾಣ್ತದೆ ಅದರಲ್ಲಿ? ಅದಕ್ಕೆ ಮಣ್ಣು ಒಂದೇ, ಅದಕ್ಕೆ ಭೇದ ಇಲ್ಲ. ಅದಕ್ಕೆ ನಮ್ಮ ಮನಸ್ಸು ಎಡಗೈ ಬಲಗೈಯನ್ನು ನಾವು ಚೆನ್ನಾಗಿಟ್ಟುಕೊಳ್ಬೇಕಷ್ಟೇ. ಅದು ಎಡಗೈ ಬಲಗೈ ಯಾಕೆ ಚೆನ್ನಾಗಿಟ್ಟುಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಬದುಕುವುದು ಆಹಾರದಿಂದ. ಜೀರ್ಣಕ್ರಿಯೆಯ ಮೊದಲನೇ ಅಂಗವೇ ಬಲಗೈ, ಕೊನೆಯ ಅಂಗವೇ ಎಡಗೈ. ಇವತ್ತಿನ ಮಕ್ಕಳು 1 ಮಾರ್ಕಿಗೆ ಕೊಟ್ಟರೆ ಹಾಗೆ ಬರೆಯುವುದು. ಮನುಷ್ಯನ ಜೀರ್ಣಕ್ರಿಯೆ ಬಲಗೈಯಿಂದ ಆರಂಭ ಆಗ್ತದೆ, ಎಡಗೈಗೆ ಕೊನೆ ಆಗ್ತದೆ. ಅದಕ್ಕೆ ಮಸಣದಲ್ಲಿ ಗಿಡವನ್ನಿಡು, ನಿನ್ನ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೋ. ಎಡಗೈ ಬಲಗೈ ಎಷ್ಟು ಚಂದದ ಸಾಹಿತ್ಯ ಗೊತ್ತುಂಟ, ಎಷ್ಟು ಚಂದದ ಪದ್ಯ. ಇದೆಲ್ಲ ಇವತ್ತಿನ ಮಕ್ಕಳಿಗೆ ಸಿಗುವುದಿಲ್ಲ.

0: ಹಾಗಾಗಿ ಕೃಷಿ ಸಿರಿ 2022 ಪ್ರಥಮ ದಿನದ ಕಾರ್ಯಕ್ರಮ ನಮ್ಮದು. ಮನೋಮಾಲಿನ್ಯ ಕಡಿಮೆ ಆಗಬೇಕು ಅಂತಾದ್ರೆ ಒಳ್ಳೆಯ ಮ್ಯೂಸಿಕ್ ಕೇಳಬೇಕು. ಮ್ಯೂಸಿಕ್ ಸ್ಪೆಲ್ಲಿಂಗ್ ನಮಗೆ ಗೊತ್ತುಂಟು, MUSIC. ಎಂ ಮೀನ್ಸ್ ಮೆಲೋಡಿ. ಮ್ಯೂಸಿಕ್ ಸ್ಪೆಲ್ಲಿಂಗ್ ಇಂದ ಎಂ ಅನ್ನು ತೆಗೆದ್ರೆ ಮತ್ತೆ ಉಳಿಯುವುದು ಯು ಸಿಕ್. ಯು ಸಿಕ್ ಅಂದ್ರೆ ನೀನು ರೋಗಿ ಅಂತಲೇ ಅರ್ಥ. ಇವತ್ತಿನ ಯುವ ಜನಾಂಗವನ್ನು ಮುಕ್ಕಾಲವಾಸಿ ದಾರಿ ತಪ್ಪು ಹಾಗೆ ಮಾಡುವುದೇ ಕೆಟ್ಟ ಮ್ಯೂಸಿಕ್. ಅದಕ್ಕೆ ಇಂಥ ಒಳ್ಳೆ ಪ್ರಕೃತಿ ಪ್ರೇಮ ಬೆಳೆಸುವಂತಹ ಮ್ಯೂಸಿಕ್ ಅನ್ನು ಕೊಡ್ಲಿಕ್ಕೊಂದು ಅವಕಾಶ ಮಾಡಿಕೊಟ್ಟಂತ ಈ ಕೃಷಿ ಸಿರಿ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೆ, ಇಷ್ಟೊತ್ತು ಕೂತು ಕೇಳಿದಂತ ಎಲ್ಲ ಬಂಧುಗಳಿಗೆ, ನಾವೆಲ್ಲರೂ ಸೇರಿ ಪ್ರಕೃತಿಯನ್ನು ಉಳಿಸುವ, ಅಂತರ್ಜಲದ ಅಭಿವೃದ್ಧಿಗೆ ಸ್ವಲ್ಪ ಏನಾದರೂ ನಮ್ಮ ನಮ್ಮ ಮನೆಗಳಲ್ಲಿ ಕೆಲಸವನ್ನು ಮಾಡುವ. ಯಾಕಂದರೆ ಮುಂದಿನ ಮಕ್ಕಳಿಗೆ ನಾವು ಈ ಪ್ರಕೃತಿಯನ್ನು ಸ್ವಚ್ಛವಾಗಿ ಬಿಟ್ಟು ಹೋಗಬೇಕಾಗಿದೆ, ಸಂಸ್ಕಾರವನ್ನು ಕೊಟ್ಟು ಹೋಗಬೇಕಾಗಿದೆ. ಎರಡೇ ಆಪ್ಷನ್ ನಮಗಿರುವುದು ಹೋಗುವಾಗ, ಒಂದ ಬಿಟ್ಟು ಹೋಗಬೇಕು, ಇಲ್ಲಾದರೆ ಕೊಟ್ಟು ಹೋಗಬೇಕು. ಅದಕ್ಕೆ ಈ ಪ್ರಕೃತಿಯನ್ನು ಸ್ವಚ್ಛವಾಗಿ ಬಿಟ್ಟು ಹೋಗುವ, ಸಂಸ್ಕಾರವನ್ನು ಕೊಟ್ಟು ಹೋಗುವ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕೃಷಿ ಸಿರಿ 22 ಪದಾಧಿಕಾರಿಗಳಿಗೆ, ಅಧಿಕಾರಿ ವರ್ಗಕ್ಕೆ, ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆಯವರಿಗೆ ಮತ್ತು ಎಲ್ಲ ಸಂಸ್ಥೆಗಳಿಗೆ ನಮ್ಮ ತಂಡದ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ನಮ್ಮ ತಂಡದ ಪರಿಚಯ ಮಾಡ್ತಾ ಇದ್ದೇನೆ. ಹಿರಿಯ ಕಲಾವಿದರಾಗಿ ರವಿರಾಜ್ ಒಡಿಯೂರು, ತೇಜಸ್ ಕಲ್ಲುಗುಂಡಿ, ಶರತ್ ಪೆರ್ಲ, ನಾನೊಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕ, ಅದು ಸಹ ಸರಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ. ತೀರಾ ಹಳ್ಳಿಯಲ್ಲಿ ನಮ್ಮ ಶಾಲೆ ಇದೆ. ಆ ಶಾಲೆಯಲ್ಲಿ ಪಡೆದಂಥ ಅನುಭವದ ಆಧಾರದ ಮೇಲೆ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಅದಕ್ಕೆ ಗೀತ ಸಾಹಿತ್ಯ ಸಂಭ್ರಮ. ಸಾಹಿತ್ಯ ಅಂತ ಹೇಳಿದ್ರೆ ಮಕ್ಕಳಿಗೆ ಕೇವಲ ಸಿನಿಮಾ ಸಾಹಿತ್ಯ ಮಾತ್ರ ಅಂತ ಹೇಳುವಂಥ ಭ್ರಮೆಯಲ್ಲಿ ಇರುವ ಸಂದರ್ಭದಲ್ಲಿ ಅದು ಬಿಟ್ಟು ಬೇರೆ ಎಷ್ಟು ಮನಸ್ಸು ಅರಳಿಸುವ ಸಾಹಿತ್ಯ ಇದೆ ಅಂತ ಪರಿಚಯ ಮಾಡುವಂಥ ಈ ಗೀತೆ ಮತ್ತು ಸಾಹಿತ್ಯ ನಮ್ಮಲ್ಲಿತ್ತು. ನೀವೆಲ್ಲ ಸೇರಿ ಅದನ್ನು ಸಂಭ್ರಮ ಅಂತ ಆಗುವಾಗಿ ಪರಿವರ್ತಿಸಿದ್ದೀರಿ. ಹಾಗಾಗಿ ಕಾಳಿಂಗ ಸರ್ಪ ಕುಣಿಸಿದ್ದೇವೋ ಗೊತ್ತಿಲ್ಲ, ನಾಗರ ಹಾವು ಕುಣಿಸಿದ್ದೇವೋ ಗೊತ್ತಿಲ್ಲ, ಕೆರೆ ಹಾವು ಕುಣಿಸಿದ್ದೇವೋ ಗೊತ್ತಿಲ್ಲ, ಆನಂತರ ತುಳುವಿನಲ್ಲಿ ಒಂದು ಒಳ್ಳೆ ಅಂತ ಸಿಗ್ತದೆ ಅದು ಕುಣಿಸಿದ್ದೇವೋ ಗೊತ್ತಿಲ್ಲ, ಅದಕ್ಕಿಂತಲೂ ಚಿಕ್ಕದೊಂದು ಪಗೇಲ ಅಂತ ಸಿಗ್ತದೆ ಅದು ಕುಣಿಸಿದ್ದೇವೋ ಗೊತ್ತಿಲ್ಲ, ನಕ್ಕುರಂತೂ ಕುಣಿಸಿದ್ದು ನಮ್ಮ ಪ್ರಯತ್ನ. ಹಾಗಾಗಿ ಒಳ್ಳೆ ಸಮಾಜ ಸೃಷ್ಟಿಯಾಗಲಿ, ಮನಸ್ಸು ನಿರ್ಮಲವಾಗಲಿ, ಪರಸ್ಪರ ಸಹೋದರತೆ ಸೌಹಾರ್ದತೆ ಬರಲಿ, ಪ್ರಕೃತಿ ಸಸ್ಯ ಶಾಲಿನಿಯಾಗಿರಲಿ. ಯಾಕಂದರೆ ಕಾಲಕಾಲಕ್ಕೆಲ್ಲ ಪ್ರಕೃತಿ ಕೊಟ್ಟರೆ ಮಾತ್ರ ನಮ್ಮದು, ಇಲ್ಲದಿದ್ದರೆ ನಮ್ಮದೇನಿಲ್ಲ. ಹಾಗಾಗಿ ಕೃಷಿಕರಿಗೆ ಆ ದೇವರು ಯಾವಾಗಲೂ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಅವಕಾಶವನ್ನು ಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮನ್ನು ಬರಮಾಡಿಕೊಂಡವರಿಗೆಲ್ಲರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸರ್ವರಿಗೂ ಧನ್ಯವಾದ.
1: ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ, ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉನ್ನತ ಒಟ್ಟು ಆಶ್ರಯಡ್, ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ಅಕೇರಿದ ಯಜ್ಞೆ ಕೇಂದರ್ ಇಡಗ ಈ ಕಾರ್ಯಕ್ರಮ ಮುಗಿಂಡ್ ಮಾತಿರೆಗ್ಲ ಸೊಲ್ಮೆಲು ಕೇನೊಂದು ಪುಲಿ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈಗ ಮೂಡಿ ಬರ್ತಾ ಇದೆ ಓಣಂನ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಶ್ರೀ ದನೇಶ್ ಯು ಕೋಟೆಕಣಿ ಕಾಸರಗೋಡು, ಕನ್ನಡ ಶಿಕ್ಷಕರು ಚಿನ್ಮಯ ವಿದ್ಯಾಲಯ ಬದಿಯಡ್ಕ.
3: ಓಣಂ ಹಬ್ಬ ಹಚ್ಚ ಹಸುರಿನ ಸೀರೆಯನ್ನುಟ್ಟು ಕಂಗೊಳಿಸುವ ಪ್ರಕೃತಿ ಮಾತೆ, ಎಲ್ಲಿ ಹಾಯಿಸಿದರೂ ಬಾಗಿದ ಪೈರು, ಮನೋಲ್ಲಾಸ ನೀಡುವ ಹವಾಮಾನಕ್ಕೆ ತಂಪೆರೆಚುವ ಹವಾಮಾನ, ಸುರಿದ ಮಳೆ, ಹರಿದ್ವರ್ಣದಿಂದ ಪ್ರಕೃತಿ ಮಾತೆ ತನ್ನ ಸೌಂದರ್ಯ ರಾಶಿಯನ್ನು ಬಿತ್ತಾರಗೊಳಿಸುತ್ತಾ ಮುದ ನೀಡುವ ಸಂದರ್ಭದಲ್ಲಿ ಬರುವ ಹಬ್ಬವೇ ಓಣಂ ಹಬ್ಬ. ಕೃಷಿಕರಿಗೆ ಹೊಸ ಭರವಸೆ, ಮನೆ ಮಂದಿಗೆಲ್ಲ ಸಂತೋಷದ ಹೊಸಲಿನ ಸಮೃದ್ಧಿಯ ದಿನ. ಓಣಂ ಹಬ್ಬಕ್ಕೆ ಸಂಬಂಧಿಸಿದಂತೆ ಹಲವು ನಾನುಡಿಗಳಿವೆ. ಅವುಗಳಲ್ಲಿ ಮಹತ್ವದ ಸ್ಥಾನ ಪಡೆಯುವ ನಾನುಡಿಗಳು ಮುಖ್ಯವಾಗಿ ಮಾವೇಲಿ ನಾಡೋಡೆ ಉತ್ತ ಕಾಲಂ ಮನುಷ್ಯರೆಲ್ಲರೂ ಒಂದು ಪೋಲೆ ಕಳ್ಳವೂ ಇಲ್ಲ ಚದಿಯೂ ಇಲ್ಲ ಕಳ್ಳತರಂ ಇಲ್ಲ. ಅಂದರೆ ಇದರ ಭಾವಾರ್ಥ ಮಹಾಬಲಿ ನಾಡನ್ನು ಆಳುತ್ತಿದ್ದಂಥ ಕಾಲ. ಮಾನವರು ಮನುಷ್ಯರ ನಡುವೆ ಭೇದ ಭಾವವಿರಲಿಲ್ಲ, ಆಪತ್ತಿರಲಿಲ್ಲ. ಕಳ್ಳತನ, ವಂಚನೆ, ಮೋಸ, ಸುಳ್ಳು ಈ ನಾಡಿನಲ್ಲಿ ಇರಲೇ ಇಲ್ಲ. ಎಲ್ಲರೂ ಮಾನವರು ಒಂದೇ ಎಂಬ ಆಶಯವನ್ನು ತಿಳಿಸುವಂತಹದ್ದು. ಸಂಭ್ರಮದಿಂದ ಆನಂದದಿಂದ ಬಾಳುತ್ತಿದ್ದ ಕಾಲಘಟ್ಟ. ಕೇರಳೀಯರು ಎಲ್ಲೇ ಇರಲಿ, ಓಣಂ ಬಂತೆಂದರೆ ತವರಿಗೆ ತಲುಪುತ್ತಾರೆ, ಸುಖ ದುಃಖಕ್ಕೆ ಮಡಿಯುತ್ತಾರೆ. ಕೇರಳೀಯರಿಗೆ ಓಣಂ ಕೇವಲ ಮಾತ್ರವಲ್ಲ, ಅದು ಸಮೃದ್ಧಿಯ ಹಬ್ಬವೂ, ಕೃಷಿಕರ ದಿನವೂ. ಈ ಕಾರಣದಿಂದ ಓಣಂ ಕೇರಳೀಯರಿಗೆ ರಾಷ್ಟ್ರೀಯ ಹಬ್ಬವಾಗಿದೆ. ಹಬ್ಬಗಳು ಮಾನವ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಬಹಳ ಹಿಂದಿನಿಂದಲೂ ಪ್ರಮುಖ ಪಾತ್ರ ವಹಿಸುತ್ತವೆ. ಅನೇಕ ಹಬ್ಬಗಳು ಧಾರ್ಮಿಕ ಮೂಲಗಳನ್ನು ಹೊಂದಿದ್ದು ಸಾಂಪ್ರದಾಯಿಕ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಮಹತ್ವವನ್ನು ಹೆಣೆದುಕೊಂಡಿದೆ. ಭಾರತದಲ್ಲಿ ವೈವಿಧ್ಯಮಯವಾದ ಹಬ್ಬಗಳಿವೆ. ಹೆಚ್ಚಿನವುಗಳು ಪ್ರಮುಖ ಘಟನೆಗಳು ಅಥವಾ ಸಾಂಪ್ರದಾಯಕ್ಕೆ ಬದ್ಧವಾಗಿ ನಡೆದು ಬರುತ್ತದೆ. ಸಾಂಪ್ರದಾಯಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲ್ಪಡುತ್ತದೆ. ಹೆಚ್ಚಿನ ಹಬ್ಬಗಳು ವಿಶೇಷವಾಗಿ ತಯಾರಿಸಿದ ಆಹಾರ ಸೇವನೆಯಲ್ಲಿ ಕೊನೆಗೊಳ್ಳುತ್ತದೆ. ಹಾಗೂ ಹಬ್ಬ ಜನರನ್ನು ಒಂದುಗೂಡಿಸುತ್ತದೆ. ಹಾಗೆ ಪ್ರತಿಯೊಂದು ರಾಷ್ಟ್ರ, ಜಿಲ್ಲೆ ತಮ್ಮ ತಮ್ಮ ಆಚಾರ ವಿಚಾರಗಳನ್ನು, ಸಂಸ್ಕೃತಿಯನ್ನು ನಡೆಸಿಕೊಂಡು ಬರುತ್ತಾರೆ. ಕೇರಳ ತನ್ನ ಪ್ರಾಚೀನ ಸಂಸ್ಕೃತಿ, ಹಸಿರು ಪ್ರಕೃತಿ ಮತ್ತು ವರ್ಣರಂಜಿತ ಹೆಸರುವಾಸಿಯಾದಂಥ ಇಲ್ಲಿನ ಪ್ರಮುಖ ನಾಡ ಹಬ್ಬಗಳಲ್ಲಿ ಸುಗ್ಗಿಯ ಹಬ್ಬವಾಗಿಯೂ ಓಣಂ ಹಬ್ಬವಾಗಿಯೂ ಆಚರಿಸಲ್ಪಡುತ್ತದೆ. ಓಣಂ ಸುಗ್ಗಿಯ ಹಬ್ಬವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸಲ್ಪಡುತ್ತದೆ. ಕೇರಳದ ನಾಡ ಹಬ್ಬ. ಈ ಹಬ್ಬಗಳು ನಮ್ಮ ಸಂಸ್ಕೃತಿಯ ಜೀವನಾಡಿ. ಮನುಷ್ಯರನ್ನು ಪರಸ್ಪರ ಬೆಸೆಯುವ ಹಾಗೂ ಖುಷಿಯನ್ನು ಹಂಚುವ ಮತ್ತು ಬದುಕಿನ ಏಕತೆಯನ್ನು ಕಳಚುತ್ತದೆ. ಮಲಯಾಳಿಗಳ ಕಾಲ ತಿಂಗಳು ಕಾಲದಲ್ಲಿ ಚಿಂಗಂ ಈ ಹಬ್ಬ ಎಂದು ಕರೆಯುತ್ತಾರೆ. ಕೇರಳದ ಜನತೆಗೆ ಆರಾಧಿಸುತ್ತಾ ಬಂದಿರುವುದರಿಂದ ಓಣಂ ಹಬ್ಬಕ್ಕೆ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಮಲಯಾಳಿಗಳು ಮಾವೇಲಿ ಎನ್ನುವ ಬಲಿಚಕ್ರವರ್ತಿಯ ಸುತ್ತ ಓಣಂ ಸಂಬಂಧದ ಕಥೆಯನ್ನು ಹೆಣೆಯಲಾಗಿದೆ. ಬಲಿಚಕ್ರವರ್ತಿ ಆಳುತ್ತಿದ್ದಂತಹ ಕಾಲಘಟ್ಟ ಕೇರಳವು ಸುಖ ಸಮೃದ್ಧಿಯ ಸಂಪತ್ಭರಿತವಾಗಿತ್ತು. ಎಲ್ಲೆಲ್ಲೂ ಶಾಂತಿ ಸಮಾಧಾನ ನೆಲೆಸಿತ್ತು. ಪ್ರಜೆಗಳು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಸಜ್ಜನನಾಗಿದ್ದ ಮಾವೇಲಿ ಇದೊಂದು ಹೆಮ್ಮೆ ವಿಚಾರವಾಗಿದ್ದರೂ ಇದರಿಂದಲೇ ಆತನಲ್ಲಿ ಅಹಂಕಾರ ತುಳುಕಿತ್ತು. ಇದನ್ನು ನಿವಾರಿಸುವಂತೆ ಇಂದ್ರನು ವಿಷ್ಣುವಿನ ಮೊರೆ ಹೋಗುತ್ತಾನೆ. ವಿಷ್ಣು ವಾಮನ ಕುಬ್ಜರ್ ಬ್ರಾಹ್ಮಣ ಅವತಾರ ತಾಳಿ ಮಹಾಬಲಿ ಬಳಿ ಬಂದನು. ವಾಮನ ರೂಪದಲ್ಲಿ ಎದ್ದ ವಿಷ್ಣು ಮೂರು ಪಾದಗಳನ್ನು ಇಡಲು ಮಾವೇಲಿಯಲ್ಲಿ ಕೇಳುತ್ತಾನೆ. ಅದರಂತೆ ಒಂದು ಪಾದ ಅಂಗುಲದಲ್ಲಿ ಇನ್ನೊಂದು ಪಾದವನ್ನು ಭೂಮಿಯಲ್ಲಿ ಇಡುತ್ತಾನೆ. ಇನ್ನು ಮೂರನೇ ಪಾದನ್ನು ಇಡಲು ಸ್ಥಳವಿಲ್ಲದಾಗ ಮಾವೇಲಿಯು ತನ್ನ ಶಿರದ ಮೇಲೆ ಇಡುವಂತೆ ಕೇಳಿಕೊಳ್ಳುತ್ತಾನೆ. ಅದರಂತೆ ನಡೆದಾಗ ಮಾವೇಲಿಯು ಪಾತಾಳವನ್ನು ಸೇರುತ್ತಾನೆ. ಈ ಸಂದರ್ಭದಲ್ಲಿ ಮಾವೇಲಿಯು ನನಗೆ ಒಂದು ವರ್ಷ ಒಮ್ಮೆಯಾದರೂ

ಆತನು ಭೂಮಿಗೆ ಬರುತ್ತಾನೆ ಪ್ರಜೆಗಳನ್ನು ಉಡಲು ಎಂಬುದು ನಂಬಿಕೆ ವಿಶ್ವಾಸ. ಓಣಂ ಬಂತೆಂದರೆ ಊರು ನಾಡು ಎಲ್ಲರೂ ಸಂತೋಷ ಸಂಭ್ರಮದಿಂದ ಕುಣಿದು ಕುಪ್ಪಳಿಸುವ ಹಬ್ಬ. ಮನೆಯ ಮಕ್ಕಳು ಹಿರಿಯರು ಮುಖ್ಯವಾಗಿ ಸ್ತ್ರೀಯರು ಓಣಂ ಹಾಡನ್ನು ಹಾಡುತ್ತಾ ಪರಿಸರದಲ್ಲಿನ ಹೂಗಳನ್ನು ತೆಗೆದುಕೊಂಡು ಮನೆಯ ಮುಂಭಾಗದಲ್ಲಿರುವ ಹೂಕಳಂ ಅಂದರೆ ಕನ್ನಡದಲ್ಲಿ ನಾವು ಹೂವಿನ ರಂಗವಲ್ಲಿ ಹಾಕುವುದು ವಿಶೇಷ. ಅದಕ್ಕೆ ಧಾರ್ಮಿಕ ವಿಧಿವಿಧಾನಗಳಿವೆ. ಮುಖ್ಯವಾಗಿ ವಾಮನ ಪ್ರತಿರೂಪವಾದ ತ್ರಿಕ್ಕಾರೆಯಪ್ಪನನ್ನು ಹೂವಿನ ಮಧ್ಯೆ ಪೂಜಿಸುತ್ತಾರೆ. ಇದೊಂದು ದೈವಿಕ ವಿಧಾನ. ಸಿಗಣಿಯಿಂದ ಶುದ್ಧವಾಗಿ ಅಂಗಳವನ್ನು ಸ್ವಚ್ಛವಾಗಿರಿಸಿ ಆವಿ ಮಣ್ಣಿನಿಂದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಓಣಂ ದಿನ ಕಳೆದಂತೆ ಹೂವಿನ ರಂಗೋಲಿ ಅಥವಾ ಪೂಕಳಂ ವಿನ್ಯಾಸ ದೊಡ್ಡದಾಗುತ್ತಾ ಹೋಗುತ್ತದೆ. ಇಂತಹ ಹೂವಿನ ರಂಗೋಲಿಯನ್ನು ನೋಡಲು ತುಂಬ ಆಕರ್ಷಕವಾಗುತ್ತಾ ಹೋಗುತ್ತದೆ. ಒಟ್ಟಾರೆಯಾಗಿ ಪೂಕಳಂ ಅಥವಾ ಹೂವಿನ ರಂಗೋಲಿ ಸಂಭ್ರಮವನ್ನು ಹೆಚ್ಚಿಸುತ್ತದೆ. ವಿವಿಧ ಬಣ್ಣಗಳ ಹೂಗಳು ಕಲಾತ್ಮಕವಾಗಿ ಜೋಡಿಸಿ ವೃತ್ತಾಕಾರವಾಗಿ ಸಾಂಪ್ರದಾಯಿಕ ವಿನ್ಯಾಸಗಳ ರೂಪಿಸಲಾಗುತ್ತದೆ. ಪ್ರಕೃತಿಯ ಸೌಂದರ್ಯ ಹಾಗೂ ಮಹಾಬಲಿಯನ್ನು ಸ್ವಾಗತಿಸುವ ಸಂಕೇತವೆಂಬಂತೆ ಪ್ರಕೃತಿ ಸೌಂದರ್ಯ ಮೇಲಿನ ಪ್ರೀತಿ, ಸೃಜನಶೀಲತೆ, ಕುಟುಂಬದ ಒಗ್ಗಟ್ಟು ಮತ್ತು ಕೇರಳದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಓಣಂ ಸದ್ಯ ಕೇರಳದ ಪ್ರಧಾನ ಭೋಜನ ವಿಶೇಷ. ಮುಖ್ಯವಾಗಿ ಸಸ್ಯಹಾರಿ ಭೋಜನ ಪ್ರಧಾನವಾಗಿದ್ದು ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಪ್ರಧಾನವಾಗಿತ್ತು. ಎಲ್ಲರೂ ಒಟ್ಟುಗೂಡಿ ಸಂಭ್ರಮಿಸಿ ಭೋಜನವನ್ನು ತಯಾರು ಮಾಡುತ್ತಿದ್ದರು. ಭೋಜನವನ್ನು ಸಾಮಾನ್ಯವಾಗಿ ಬಾಳೆ ಎಲೆ ಮೇಲೆ ಬಡಿಸಲಾಗುತ್ತದೆ. ವಿವಿಧ ತರಕಾರಿಗಳಿಂದ ತಯಾರಿಸಿದ ವಿಶೇಷವಾದ ತಿನಿಸು ಹಾಗೂ ಖಾದ್ಯಗಳನ್ನು ಗಮನಿಸುವಂತಹ ಮುಖ್ಯ ವಿಷಯ ಅನ್ನ, ಸಾಂಬಾರ್, ಸಾರು ಅಂದರೆ ರಸಂ, ತೆಳುವಾದ ಮಸಾಲೆಯುಕ್ತ ಪದಾರ್ಥ, ಅವೀಲ್, ವಿವಿಧ ತರಕಾರಿಗಳು, ತೆಂಗಿನಕಾಯಿ ಮತ್ತು ಮೊಸರು ಮಿಶ್ರಿತ ತಯಾರಿಸುವ ಪದಾರ್ಥ, ತೋರನ್ ತೆಂಗಿನಕಾಯಿ ತುರಿದು ತರಕಾರಿ ಮಿಶ್ರಣ ಪದಾರ್ಥ, ಓಲನ್ ಕುಂಬಳಕಾಯಿ ಮತ್ತು ಬೀನ್ಸಿನಿಂದ ತಯಾರಿಸುವ ಪದಾರ್ಥ, ಕಾಳನ್ ಹುಳಿ ರುಚಿಯಾದ ಗಟ್ಟಿಯಾದ ಮೊಸರು ಆಧಾರಿತ ಪದಾರ್ಥ, ಪುಳ್ಸೇರಿ ಮೊಸರು ಆಧಾರಿತ ಸಿಹುಳಿ ರುಚಿಯ ಪದಾರ್ಥ, ಎರಿಶೇರಿ ಕುಂಬಳಕಾಯಿ ಮುಂತಾದ ತರಕಾರಿಯಿಂದ ತಯಾರಿಸುವ ಪದಾರ್ಥ, ಕೂಟುಕರಿ ಕುಂಬಳಕಾಯಿ ಮತ್ತು ಬೇಳೆಯೊಂದಿಗೆ ಮಾಡುವ ಪದಾರ್ಥ, ಪಚ್ಚಡಿ ಕಿಚ್ಚಿಡಿ ಮೊಸರಿಂದ ತಯಾರಕಾರಿ ಮಿಶ್ರಿತ ಪದಾರ್ಥ, ಪುಳಿ ಇಂಜಿ ಶುಂಠಿಯಿಂದ ಮಾಡುವ ಸಿಹಿ ಹುಳಿ ಖಾರ ಪದಾರ್ಥ, ಹಾಗೂ ಉಪ್ಪಿನಕಾಯಿ ಹಪ್ಪಳ. ಇನ್ನೊಂದು ವಿಶೇಷವಾಗಿ ಕಾಣುವಂತಹ ವಿಚಾರ ಬಾಳೆಹಣ್ಣಿನಿಂದ ತಯಾರಿಸಿದ ಚಿಪ್ಸ್ ಹಾಗೂ ಶರ್ಕರವಟ್ಟಿ ಅಂದರೆ ಬೆಲ್ಲದ ಲೇಪನ ಹೊಂದಿರುವ ಬಾಳೆಹಣ್ಣಿನ ತುಂಡುಗಳು, ಕೊನೆಯಲ್ಲಿ ಪಾಯಸ ಹಾಗೂ ಬಾಳೆಹಣ್ಣು. ಕುಟುಂಬದವರು ಸ್ನೇಹಿತರು ಎಲ್ಲರ ಜೊತೆಯಾಗಿ ಕುಳಿತು ಸಂಭ್ರಮಿಸಿ ಶುದ್ಧ ಸಸ್ಯಹಾರಿ ಭೋಜನ ಮನಸ್ಸಿಗೆ ನೆಮ್ಮದಿ, ಶಾಂತಿ ಹಾಗೂ ಒಟ್ಟಿಗೆ ತಯಾರಿಸಿ ಹಂಚಿಕೊಂಡು ತಿನ್ನುವುದು ಆತಿಥ್ಯವಾಗಿದೆ. ಓಣಂನ 10ನೇ ದಿನವನ್ನು ಮಲಯಾಳಿಗಳು ಕೊಯ್ಲುತ್ಸವವಾಗಿಯೂ ಆಚರಿಸುತ್ತಾರೆ. ಬೇಸಾಯದ ಮೊದಲ ಕೊಯ್ಲನ್ನು ಈ ವೇಳೆಗೆ ಕೊಯ್ಯಲಾಗುತ್ತದೆ. ಹೀಗೆ ಕೊಯ್ದ ಪೈರಿನಿಂದ ಮನೆಯನ್ನು ತುಂಬಿಸಲಾಗುತ್ತದೆ. ಹಾಗಾಗಿ ಓಣಂ ಎಂಬುದು ಕೃಷಿ ಉತ್ಸವವಾಗಿಯೂ ಪರಿಗಣಿತವಾಗಿದೆ. ಹೊಸ ಗಿಡಗಳನ್ನು ನೆಟ್ಟು ಬೆಳೆಸಲು ಇದ್ದ ಸಕಾಲಿಕ ಎಂಬುದು ನಂಬಿಕೆಯಾಗಿದೆ. ಪ್ರಕೃತಿಯಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯುವ ಕಾಲ ಇದಾಗಿದ್ದು ಅತ್ತ ನಕ್ಷತ್ರ ಬರುವ ಈ ದಿನದಂದು ದಕ್ಷಿಣ ಕೇರಳ ತ್ರಿಕ್ಕರೆಪರ ಎಂಬ ಸ್ಥಳದಲ್ಲಿ ಅತ್ತ ಚಮಯಂ ಎಂಬ ಪ್ರಸಿದ್ಧವಾದ ಓಣಂ ಆಚರಣೆ ಈಗಲೂ ಅತಿ ವಿಜೃಂಭಣೆಯಿಂದಲೂ ನಡೆಯುತ್ತಾ ಬರುತ್ತಿದೆ. ತನ್ನದೇ ಆದ ವಿಶೇಷತೆಯನ್ನು ಪಡೆದಿರುವ ಓಣಂ ಹಬ್ಬ, ವಿಶೇಷವಾಗಿ ಮುಖ್ಯ ಘಟಕ ಅಂದರೆ ತಿರುವೋಣಂ. ಮನೆಯ ಹಿರಿಯ ಸದಸ್ಯರು ತಮ್ಮ ಕಿರಿಯರಿಗೆ ದಾನವನ್ನು ಕೊಡುತ್ತಾರೆ ಹಾಗೂ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಇದನ್ನು ಓಣಂ ಕೂಡಿ ಎಂದು ಕರೆಯುತ್ತಾರೆ. ಹಿರಿಯ ಯಜಮಾನನ ಆಶೀರ್ವಾದ ಪಡೆಯುವುದು ವಾಡಿಕೆ. ಆಟಿ ತಿಂಗಳಲ್ಲಿ ಆಟಿಕಣಂಜನಂತೆ ಓಣಂ ಕಾಲದಲ್ಲಿ 10ನೇ ದಿನ ಓಣತ್ತಾರ್ ಎಂಬ ವೇಷವು ಮನೆ ಮನೆಗಳಿಗೆ ಭೇಟಿ ನೀಡಿ
ಮನೆಯ ಸಕಲ ಐಶ್ವರ್ಯ

0: ಐಶ್ವರ್ಯಕ್ಕಾಗಿ ಪ್ರಾರ್ಥಿಸುವ ಪದ್ಧತಿ ದಕ್ಷಿಣ ಕೇರಳದಲ್ಲಿ ಇಂದು ಕೂಡ ನಡೆಯುತ್ತಿದೆ. ಇದಲ್ಲದೆ ಓಣಂ ಪೊಟ್ಟನ್ ಹಾಗೂ ಓಣತ್ತಲ್ ವೇಷವು ಮೇಳೈಸುತ್ತಿದೆ. ತ್ರಿಕ್ಕಾಕರ ವಾಮನ ದೇವಾಲಯ ಪತ್ತನಂತಿಟ್ಟ ಜಿಲ್ಲೆಯ ಆರನ್ಮುಳ ಪ್ರಾರ್ಥಸಾರಥಿ ದೇವಸ್ಥಾನ ಓಣಂ ಹಬ್ಬ ಸಂಭ್ರಮ ಸಡಗರದಿಂದ ವಿಶೇಷವಾಗಿ ಆಚರಿಸಲಾಗುತ್ತದೆ. ತಿರುವಾಂಕೂರು ಪ್ರದೇಶದಲ್ಲಿ ವಾಮನ ದೇವಸ್ಥಾನ ಕೇಂದ್ರವಾಗಿರಿಸಿ ಮಣ್ಣು ಅಥವಾ ಸೆಗಣಿಯಿಂದ ವಾಮನನ್ನು ಸಂಕೇತಿಸುವ ಸೂಕ್ತ ಕೃತಿಯನ್ನು ತಯಾರಿಸಿ ಪೂಕ್ಕಳಂ ರಚಿಸಿ ಆರಾಧಿಸುತ್ತಾರೆ. ಆರಮೂಳ ಪಾರ್ಥಸಾರಥಿ ಓಣಂ ಕಾಲಕ್ಕೆ ಮುಖ್ಯ ದೇವತೆಯಾಗಿ ಪೂಜನೀಯನಾಗುತ್ತಾನೆ. ಶಂಕುವಿನ ಆಕೃತಿಯು ಪೂಕ್ಕಳಂ ಸುತ್ತ ಪೂ ಅಡ ಎಂಬ ಭಕ್ಷ ತಯಾರಿಸಿಟ್ಟು ತಿರುವೋಣಂ ದಿನ ನಡೆಸುವ ಈ ಕಾರ್ಯಕ್ರಮಕ್ಕೆ ಅತ್ತಂ ಎಳಕಲ್ ಎಂದು ಹೆಸರು. ನಂತರ ದೈವಾವೇಶದಿಂದ ಕುಣಿಯುವ ಪೂಜಾರಿ ಒಬ್ಬ ಇರುತ್ತಾನೆ. ಈ ಕುಣಿತವನ್ನು ತುಂಬಿತುಳ್ಳಲ್ ಎಂದು ಪ್ರಸಿದ್ಧಿ ಪಡೆದಿದೆ. ಒಲ್ಲಂ ಕಳಿ ಓಣಂ ಹಬ್ಬದ ವಿಶೇಷವಾದ ಒಂದು ಸ್ಪರ್ಧೆ. ಒಲ್ಲಂ ಎಂದರೆ ದೋಣಿ, ಕಳಿ ಎಂದರೆ ಆಟ. ಕೇರಳದ ವಿಶೇಷವೆಂದರೆ ಆಲಪ್ಪುಳ, ಪತ್ತನಂತಿಟ್ಟ ಮತ್ತು ಕೋಟ್ಟಯಂ ಜಿಲ್ಲೆಗಳಲ್ಲಿ ನಾವು ಗಮನಿಸಲು ಸಾಧ್ಯ. ಹಿಂದಿನ ಕಾಲಘಟ್ಟದಲ್ಲಿ ದೋಣಿಗಳನ್ನು ಪ್ರಯಾಣ, ಸರಕು ಸಾಗಣೆ, ಯುದ್ಧದ ಸಂದರ್ಭದಲ್ಲಿ ಬಳಸಲಾಗುತ್ತಿತ್ತು. ಬಳಿಕ ಅದು ಮನರಂಜನಾ ಕಾರ್ಯಕ್ಕೆ ವಿಶೇಷವಾಗಿ ಓಣಂ ಸಮಯದಲ್ಲಿ ಕಾಣಲು ಸಾಧ್ಯ. ಒಂದು ತಂಡದವರು ಒಂದೇ ಲಯದಲ್ಲಿ ಹುಟ್ಟು ಹಾಕುತ್ತಾ ದೋಣಿಯನ್ನು ಮುನ್ನಡೆಸುತ್ತಾರೆ. ವಿವಿಧ ತಂಡಗಳು ವೇಗ ಸಮನ್ವಯಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ. ಹೀಗೆ ಕಾಲಕಾಲ ಬದಲಾಗುತ್ತಾ ಬಂದಂತೆ ಮಾನವರು ತನ್ನ ಮನೋಲ್ಲಾಸಕ್ಕಾಗಿ ಅನೇಕ ಸಂಘ ಸಂಸ್ಥೆಗಳು ವಿವಿಧ ಕ್ರೀಡಾಕೂಟವನ್ನು ಆಚರಿಸುತ್ತಾರೆ. ಮುಖ್ಯವಾಗಿ ಹಗ್ಗ ಜಗ್ಗಾಟ, ಸಂಗೀತ ಕುರ್ಚಿ, ರಸಪ್ರಶ್ನೆ, ಹೀಗೆ ಅನೇಕ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ವಿವಿಧ ರೀತಿಯ ಸ್ಪರ್ಧೆ ಹಾಗೂ ಬಹುಮಾನ ವಿತರಣೆ ನಡೆಯುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡುವ ಹುಲಿವೇಷ, ಇದು ಕೂಡ ಬಹಳ ವಿಶೇಷ, ನಾವು ನೋಡಲು ಸಾಧ್ಯ. ಕೈಕೋಟು ಕಳಿ ಓಣಂ ಹಬ್ಬದ ವಿಶೇಷ ಮೆರಗು. ಮಹಿಳೆಯರು ಒಂದೇ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ನೃತ್ಯನು ಮಾಡುತ್ತಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲಾ ಧರ್ಮದವರು ಆಚರಿಸುವ ಹಬ್ಬ ಓಣಂ. ಬಡವ ಶ್ರೀಮಂತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದೇ, ಮನುಷ್ಯ ಕುಲ ಒಂದೇ ಎಂಬ ತತ್ವವನ್ನು ಆಧರಿಸಿ ಓಣಂ ಹಬ್ಬವನ್ನು ಕೇರಳ ಮಾತ್ರವಲ್ಲದೆ ಇಡೀ ಜಗತ್ತು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಕೇರಳದ ರಾಷ್ಟ್ರೀಯ ಉತ್ಸವವಾಗಿ, ಶಾಂತಿ ಸಾಮರಸ್ಯದ ಸಂಕೇತವಾಗಿ ಓಣಂ ಹಬ್ಬ ಸುಖ ಸಂಪತ್ತು ಸಮೃದ್ಧಿ ನಮ್ಮ ನಾಡಿಗೆ ಬರಲಿ ಎಂಬುದು ಈ ಹಬ್ಬದಲ್ಲಿ ಅಡಕವಾಗಿರುವಂತಹ ಮುಖ್ಯ ವಿಷಯವಾಗಿದೆ.
1: ಇಷ್ಟವರೆಗೆ ಶ್ರೀ ದನೇಶ್ ಯು ಇವರಿಂದ ಓಣಂನ ವಿಶೇಷ ಪ್ರಸ್ತುತಿಯನ್ನು ಕೇಳ್ತಾ ಬಂದ್ರಿ. ಕೇಳ್ತಿರೋದು ರೇಡಿಯೋ ಸರಂಗ 107.8 FM.

0: शास्त्री
1: अनु
0: शास्त्री
1: रव्य
0: चंद्र
1: शैन।

சரி, அதிகாரம் என்ன விஜயம்?

സമാനുമല്ല എവിടെയൊന്നും കൊണ്ട സമാനു ഇന്ന് ഓരോ

அதுக்கு

என்ன பாசம் பண்ணி

Ich kann dir das nicht sagen.

I'm gonna take you to the top.

0: आप सुन रहे हो रेडियो सारंग 107.8 FM।
1: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ ಮೂರ್ತಿ ಇವರ ರಚನೆಯ ಮೃತ್ಯುಂಜಯ ದೊಡ್ಡವಾಡ, ಇವರ ಸಂಗೀತ ನಿರ್ದೇಶನದ MD ಪಲ್ಲವಿ ಇವರು ಹಾಡಿರುವ ಕಂಡರಾಗದೆ

ಮುಂದಿನ ಹಾಡು ಬಿಎ ಸನಾದಿ ಇವರ ರಚನೆಯ, ಸುನಿತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಸುಪ್ರಿಯಾ ಆಚಾರ್ಯ ಇವರು ಹಾಡಿರುವ ಇಳೆಗೆ ಮಳೆಯ.

ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ನರಸಿಂಹ ನಾಯಕ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಜೀವನ ಸಂಜೀವನ.

ಮುಂದಿನ ಗೀತೆ ಋಷಿ ಇವರ ರಚನೆಯ, ಮಧುರ ಇವರ ಸಂಗೀತ ನಿರ್ದೇಶನದ, ಸಿ ಅಶ್ವಥ್ ಅವರು ಹಾಡಿರುವ ಒಳಿತು ಮಾಡು ಮನುಸಾ.

ಮುಂದಿನ ಹಾಡು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಇವರ ರಚನೆಯ, ಮೈಸೂರು ಅನಂತಸ್ವಾಮಿ ಇವರ ಸಂಗೀತ ನಿರ್ದೇಶನದ ಸುಲೋಚನ ಇವರು ಹಾಡಿರುವ ಎಲ್ಲಿ ಜಾರಿತೋ ಮನವು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ನಿನ್ನೊಲುಮೆಯಿಂದಲೇ

ಮುಂದಿನ ಹಾಡು ಸುಬ್ರಾಯ ಚೊಕ್ಕಾಡಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ನರಸಿಂಹ ನಾಯಕ್ ಇವರು ಹಾಡಿರುವ ಸಂಜೆಯ ರಾಗಕ್ಕೆ.

ಮುಂದಿನ ಗೀತೆ ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಕನಸಲು ಕಾಡುವ.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನದ, ಬಿಎನ್ ಶಿಲ್ಪಕಲಾ ಇವರು ಹಾಡಿರುವ ಹೇಳುನಲ್ಲ.

ಮುಂದಿನ ಹಾಡು ಡಾಕ್ಟರ್ ಮಾಗಡಿ ಆರ್ ಗುರುದೇವ್ ಇವರ ರಚನೆಯ, ಬಿವಿ ಶ್ರೀನಿವಾಸ್ ಇವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಇವರು ಹಾಡಿರುವ ಕಾಮನಬಿಲ್ಲಿನ.

ಈತನೇಟ ಪಕ್ಕಿನ ಮೂಜಿ ಅಂಚನೆ ಒರಿಯರ್ ದೊರಿ ಅಸಲ್ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನ್ನು ಬರ್ತಾರೆ ಇಡೆಗ ಇನಿತ ತುಳು ಪ್ರಸಾರ ಮುಗಿ ಮಾತರಿಗ್ಲ ಸೊಲ್ಮೆಲು ಕೆನದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್.